ಶ್ರೋತಾ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು 2026 ಇಸವಿಯ ಜೂನ್ ತಿಂಗಳ 26 ತಾರೀಕು ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬಾ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕು ವಸನ. ಗಂಟೆ 20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನಾವು ಕೇಳಿದೀವಿ ಗಜನಿ ಮಹಮ್ಮದ್ ಅಂತ, ನಮ್ಮ ದೇಶಕ್ಕೆ ಬಹಳ ಹಾನಿ ಮಾಡಿದಂಥ ಮನುಷ್ಯ, ಮೇಲೆ ಮೇಲೆ ದಂಡೆತ್ತಿ ಬಂದು ತೊಂದರೆ ಕೊಟ್ಟಂಥ ಮನುಷ್ಯ. ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಬಹಳ ವರ್ಷಗಳ ಹಿಂದೆ ಅಲ್ಲಿದ್ದಾಗ ಅವನ ಹತ್ರ ಒಬ್ಬ ಗುಲಾಮ ಇದ್ದಂತೆ. ಅಂದರೆ ಗುಲಾಮರು ಕೊಂಡ್ಕೊಂಡ್ಬಿಡ್ಬೇಕು, ಅವಾಗೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೋಬೇಕು. ಆ ಹುಡುಗನ ಹೆಸರು ಅಯಾಜ್ ಅಂತ ಹೆಸರು. ಮೊಹಮ್ಮದನ ಕಡೆ ಬಂದಾಗ ತುಂಬ ಸಣ್ಣ ಹುಡುಗ, 7 ವರ್ಷ ಹುಡುಗ ಅವನು. ಎಷ್ಟು ಪ್ರೀತಿಯಿಂದ ತನ್ನ ಯಜಮಾನನ ಸೇವೆ ಮಾಡಿದ ಅಂದರೆ ಸುಲ್ತಾನ ನೆರಳಾಗಿ ಬದುಕಿಬಿಟ್ಟ ಅವನು. ಸುಲ್ತಾನನಿಗೂ ಅವನ ಮೇಲೆ ಬಹಳ ಪ್ರೀತಿ, ವಿಶ್ವಾಸ. ಮುಂದೆ ಮೊಹಮ್ಮದ್ ಅಯಾಜನ್ನ ತನ್ನ ಗುಲಾಮ ಅಂತ ಕಾಣದೇನೆ ಅವನು ತನ್ನ ಮಗನಂತೆ ನೋಡ್ಕೊಂಡ್ಬಿಟ್ಟ. ಕೆಲವು ವರ್ಷಗಳ ನಂತರ ಅವನು ಮಂತ್ರಿಯನ್ನಾಗಿ ಮಾಡ್ಕೊಂಡ್ಬಿಟ್ಟ. ಈ ಅಯಾಜನ್ ಮೇಲೆ ತೋರಿಸಿದ್ನಲ್ಲ ಪ್ರೀತಿ ವಿಶ್ವಾಸ, ಅಯಾಜನಿಗೇನು ಒಳ್ಳೇದಾಯ್ತು. ಆದ್ರೆ ಉಳಿದ ಮಂತ್ರಿಗಳಿದ್ದಿರಲ್ಲ ದರ್ಬಾರಿನ ಜನ, ಭಯಂಕರ ಸೋಯ್ ಆಯ್ತು ಅವರಿಗೆಲ್ಲ. ಇದು ಯಾವನೋ ಗುಲಾಮ್ ಹುಡುಗ, ಇನ್ಮೇಲೆ ಕೆಷ್ಟು ವಿಶ್ವಾಸ ಸುಲ್ತಾನ್.

ನನಗೆ ಹೇಗಾದ್ರೂ ಮಾಡಿ ಅಯಾಜನ್ನು ಓಡಿಸ್ಬೇಕು. ದಾಸಾಗಿ ಬಂದವನು, ಗುಲಾಮಾಗಿ ಬಂದವನು ಅವನಿಗೆ ಮಂತ್ರಿ ಮಾಡಿ ಕೂಡಿಸಿದ್ದಾನೆ. ಏ ನಾಯಿನ ವಯಸ್ಸು ಸಿಂಹಾಸನ ಕೂಡಿಸಿದ್ರೆ ರಾಜ ಆಗತ್ತೆ, ಅದು ಅಯಾಜನ್ನು ಓಡಿಸ್ಬಿಡ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. ಹೆಂಗೋ ಮಸರತ್ ಮಾಡ್ತಾ ಇದ್ರು. ಒಂದು ಬಾರಿ ಹಿರಿಯ ಮಂತ್ರಿ ತಡ್ಕೊಳಾರ್ದೆ ಕೇಳಿಬಿಟ್ಟ ಸುಲ್ತಾನನ್ನ, ಹುಜೂರ್ ಈ ಅಯಾಜ್ ಒಬ್ಬ ಗುಲಾಮಾಗಿ ಬಂದವನು, ಯಾವ ವಿಶೇಷತೆಯೂ ಇಲ್ಲ, ವಿಷಯಗಳ ಜ್ಞಾನ ಇಲ್ಲ, ಚೆಂದಾಗಿ ಮಾತಾಡಕ್ಕೆ ಬರಲ್ಲ ಅವನಿಗೆ, ಪ್ರಪಂಚದ ವಿಷಯಗಳ ಬಗ್ಗೆ ಮಾಹಿತಿ ಇಲ್ಲ, ಇಂಥವನನ್ನು ಮಂತ್ರಿ ಮಾಡ್ಕೊಂಡಿದ್ದಿರಲ್ಲ ಸರಿನೇ, ಒಂದಲ್ಲ ಒಂದು ದಿವಸ ಗುಲಾಮಿ ಬುದ್ಧಿ ತೋರಿಸಿ ಓಡಿ ಹೋಗ್ತಾನೆ, ನಮಗೆಲ್ಲ ಮೋಸ ಮಾಡಿ ಹುಷಾರಾಗಿರಿ ಎಂದ. ನೋಡೋಣ ನೋಡೋಣ ಸಕಾಲದಲ್ಲಿ ಅಯಾಜ್ ಯಾರು ಅಂತ ನಮ್ಗೆ ಗೊತ್ತಾದೀತು ಅಂತ ಕಳಿಸ್ಬಿಟ್ಟ. ಈದ್ ಮೇಲೆ ಅದು ಹಬ್ಬ ಮುಗೀತು. ಮರುದಿವಸ ಒಂದು ಆಜ್ಞೆ ಹೊರಡ್ತು, ಸುಲ್ತಾನರು ಹೊರಡಿಸಿದ್ದಾರೆ. ಸುಲ್ತಾನರು ತಮ್ಮ ಪ್ರಜೆಗಳ ಮೇಲೆ ಪ್ರೀತಿಯಿಂದ ತೃಪ್ತರಾಗಿದ್ದಾರೆ, ಆದ್ದರಿಂದ ಅವರ ಮನರಂಜನೆಗೆ ಭಾರಿ ಏರ್ಪಾಡು ಮಾಡಿದ್ದೀವಿ ಅಂತ. ಬೀದಿ ಬೀದಿಗಳಲ್ಲಿ ಮನರಂಜನೆ ನಡೀತದೆ, ಆದರೆ ಮಂತ್ರಿಗಳ ಸಲುವಾಗಿ ಅವ್ರ ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದಾರೆ, ಹೊರಗೆ ಬರೋದು ಕಾಣಿಲ್ಲ ರಸ್ತೆಗೆ. ಬೀದಿಗಳಲ್ಲಿ ನೃತ್ಯ ಸಂಗೀತ ಶುರುವಾಯಿತು. ಎಲ್ಲಿ ನೋಡಿದ್ರೆ ಸಂಗೀತ ಧ್ವನಿ ಎಲ್ಲ ಕಡೆನೂ. ಪ್ರತಿ ಬೀದಿಯ ಕೊನೆಗೆ ವಿಶೇಷ ತಿಂಡಿ ತಿನಿಸು ಪಾನೀಯಗಳು ಸರಬರಾಜು ಶುರುವಾಗ್ಬಿಡ್ತು. ಏನು ಸುಂದರವಾದ ಯುವತಿಯರ ನೃತ್ಯಗಳು ಹುಡುಗರು ಕಂಡಿದ್ದಿಲ್ಲ, ಅಷ್ಟು ನೃತ್ಯಗಳು ಶುರುವಾಯಿತು. ಅದನ್ನ ನೋಡಿದ್ರೆ ತಂಡ ತಂಡವಾಗಿ ಜನ ಬರೋಕ್ಕೆ ಶುರುವಾದರು. ಸುಲ್ತಾನನಿಗೆ ಏನು ಧನ್ಯತೆ ಹೇಳಬೇಕು ಅಂದ್ರು ಅವರು, ನೋಡಿ ಸುಲ್ತಾನ್ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾನೆ, ನಮ್ಮ ಮನೆ ಮುಂದೆ ನೃತ್ಯ ನೋಡೋಕ್ಕೆ ಸಂಗೀತ ನೋಡೋಕ್ಕಾಯ್ತು ಅಂತ ಸಂತೋಷ ಪಟ್ಟರು. ಊಟ ಎಲ್ಲ ಸಿಕ್ತು. ಪ್ರತಿಯೊಬ್ಬ ಮಂತ್ರಿಗಳ ಮನೆಯಲ್ಲಿ ಇಂದು ಅದ್ಭುತ ಆಗಿತ್ತು. ಅವನು ಹೇಳ್ತಾನೆ ಬಹಳ ಚೆನ್ನಾಗಿ, ತೀರಾ ಕಡಿಮೆ ಬಟ್ಟೆ ಉಟ್ಕೊಂಡಂತ ತುಂಬ ಹರಿಯದ ಹುಡುಗಿಯರು ಅಲ್ಲಿ ಬಂದು ಡಾನ್ಸ್ ಮಾಡ್ತಿದ್ರಂತ ತಂಡದವ್ರ ಮನೆಯೊಳಗೆ. ಮಧ್ಯ ಭಕ್ಷ್ಯಗಳು ರಾಶಿ ಅಡಿಗೆ ಮನೆ ತುಂಬಿಡ್ತು. ಮಂತ್ರಿಗಳ ಪರಿವಾರಕ್ಕೆ ಸಂಭ್ರಮ ನೋಡೋದಕ್ಕೆ ಎರಡು ಕಣ್ಣು ಸಾಲದಂತಾಯ್ತು. ಅವರೆಲ್ಲ ಸಂಭ್ರಮದಲ್ಲಿದ್ರೋ? ಆಗೊಂದು ಸುದ್ದಿ ಬಂತು, ಸುಲ್ತಾನ್ ನನಗೆ ಏಕಾಏಕಿ ಆರೋಗ್ಯ ಕೆಟ್ಟು ಹೋಗಿದೆ, ವೈದ್ಯರು ಪರೀಕ್ಷೆ ಮಾಡ್ತಿದ್ದಾರೆ, ವಿಷಯ ಸ್ವಲ್ಪ ಆತಂಕ ಮಾಡೋ ಹಾಗೆ ಇದೆ ಅಂತ ಸುದ್ದಿ ಎಲ್ಲ ಮಂತ್ರಿಗಳ ಕಿವಿಗೆ ಮುಟ್ತು. ಅವರಂದ್ರು, ಛೇ ಇಂಥ ಸುಂದರವಾದ ದಿವಸ ಅವನು ಆರಾಮ್ ಕೆಡ್ಬೇಕು, ಅವನಿಗೆ ಇಂಥ ಅವಕಾಶ ಚೆನ್ನಾಗಿದೆ, ಬಿಟ್ಕೊಂಡು ಅಲ್ಲಿ ಹೋಗೋದು ಮನೆಗೆ. ಕೆಲವರು ಅಂದರು, ಇವತ್ತು ಸಂಭ್ರಮ ಬಿಟ್ಟು ಅರಮನೆಗೆ ಹೋಗೋದು ಬೇಡ, ಹೋಗಿ ಏನು ಮಾಡೋದಿದೆ, ನಾವಾದ್ರೂ ವೈದ್ಯರು ಇದ್ದಾರಲ್ಲ, ನಾವು ಹೋದ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಮುಗಿಲಿ ಈ ಸಾಯಂಕಾಲ ಸಂಭ್ರಮ ಹೋಗೋದ್ರೆ ಹೋಗೋಣಂತೆ. ಇನ್ನು ಕೆಲವರು ಬುದ್ಧ ಅಂದರು, ನಮ್ಮ ಸುದ್ದಿನೇ ಮುಟ್ಲಿಲ್ಲ ಅಂತ ಹೇಳ್ಬಿಡೋಣ, ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು. ಸಾಯಂಕಾಲ ಯಾರಿಗೂ ಪುರ್ಸತ್ತಿಲ್ಲ, ಚೈದೀಪ್ ಆರಾಮದಲ್ಲಿ ಮಜಾ ಮಾಡ್ತಿದ್ದಾರಲ್ಲ. ಸಾಯಂಕಾಲ ಎಲ್ಲರೂ ಅರಮನೆಗೆ ಹೋದರೆ ಸುಲ್ತಾನ್ ಆರೋಗ್ಯವಾಗಿದ್ದಾನೆ, ಅವನ ಜೊತೆಗೆ ಅಯಾಜ್ ಕೂತಿದ್ದಾನೆ. ಇವರು ಮಂತ್ರಿಗಳು, ಹುಜೂರ್ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿದ್ವಿ, ಆತಂಕ ಅಂದರು, ಅದಕ್ಕೆ ಬಂದ್ವಿ ಅಂತ. ಆ ಮೊಹಮ್ಮದ್ ಹೇಳಿದಂತೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನಿಮ್ಮ ನಿಯತ್ತು ಸರಿಯಾಗಿಲ್ಲ ಅಷ್ಟೇ, ನನ್ನ ಆರೋಗ್ಯದ ಚಿಂತೆಯಿಂದ ಬಂದವನು ಅಯಾಜ್ ಒಬ್ಬನೇ, ಅವನಿಗೆ ಮಾತ್ರ ಯಾವ ಸಂತೋಷವೂ ಬೇಕಾಗಿಲ್ಲ, ಯಾವ ಮಜಾನೂ ಬೇಕಾಗಿಲ್ಲ, ಮನೋರಂಜನೆ ಕಣ್ಣಿಗೂ ಬೀಳೋದಿಲ್ಲ, ಅವನ ಕಣ್ಣಲ್ಲಿರೋದು ನಾನೊಬ್ಬನೇ. ಈಗ ಗೊತ್ತಾಯ್ತು ನಾನು ಅಯಾಜನ್ನು ಯಾಕೆ ಇಷ್ಟು ಪ್ರೇಮ ಮಾಡ್ತೀನಿ ಅಂಥೇಳಿ. ನಿಮಗೊಂದು ಚೂರು ಸವಲತ್ತು ಸಿಕ್ಕಾಗ ರಾಜನ ಬಗ್ಗೆ ಪ್ರೀತಿ ಕಮ್ಮಿ ಆಯಿತು, ರಾಜನ ಬಗ್ಗೆ ಇರುವಂಥ ಪ್ರೀತಿ ನಿಮಗಿರುವ ಅವಕಾಶಗಳ ಮೇಲೆ ಅವಲಂಬನೆ ಆಗಿದೆ, ಆದರೆ ಅಯಾಜನಿಗೆ ಹಂಗಿಲ್ಲ, ಪ್ರೀತಿ ಒಂದೇನೇ ಇರೋದು ಅವನಿಗೆ. ಮಂತ್ರಿಗಳು ತಲೆ ತಗ್ಗಿಸಿದ್ರಂತೆ. ನಾವು ಇದೇ ರೀತಿ ನಮ್ಮ ಗುರಿಗಳ ಬಗ್ಗೆ ಆಗಲಿ, ನಂಬಿದ ದೈವದ ಬಗ್ಗೆ ಆಗಲಿ, ಸರ್ವದಾ ಧ್ಯಾನವನ್ನು ಇಟ್ಕೊಂಡು ಮಾಡಿದರೆ ಮಾತ್ರ ನಾವು ಎತ್ತರ ಮಟ್ಟಕ್ಕೆ ಹೋಗ್ಬೋದು. ಯಾರೋ ಒಬ್ಬರನ್ನ ಮೆಚ್ಕೋತೀವಿ, ಯಾಕೆ ಮೆಚ್ಕೋತೀವಿ, ನಮ್ಗೆ ಒಳ್ಳೇದಾಗ್ತದೆ ಅಂತ ನಂಬ್ಕೊಂಡು ಮೆಚ್ಕೋತೀವಿ. ಅವರನ್ನು ಅವರಾಗಿಯೇ ಮೆಚ್ಕೊಳ್ಳೋದು ಬಹಳ ಅಪರೂಪ. ನಾವು ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ, ಅದು ನನಗೇನು ಲಾಭ ಅಂತ ತಿಳ್ಕೊಂಡೇ ಪ್ರೀತಿ ಮಾಡೋದು. ಸಾಹೇಬ್ರ ಬಗ್ಗೆ ಹೇಗೆ ಗೌರವ, ಅವ್ರ ಜೊತೆಗಿದ್ದರೆ ಪ್ರಮೋಷನ್ ಸಿಕ್ಕಿತ್ತು, ಇನ್ಕ್ರಿಮೆಂಟ್ ಸಿಕ್ಕಿತ್ತು ಅಂತ. ಯಾವುದೇ ಸ್ವಾರ್ಥತೆಯಿಂದ ಮತ್ತೊಬ್ಬರಿಗೆ ಮಾಡಿದಂಥ ಪ್ರೀತಿ ಅದು ಪ್ರೀತಿ ಅಲ್ಲ, ವ್ಯವಹಾರ ಆಗ್ತದೆ. ವ್ಯವಹಾರದಿಂದ ಜೀವನೋತ್ಕರ್ಷ ಸಾಧ್ಯ ಇಲ್ಲ. ಜೀವನೋತ್ಕರ್ಷ ಆಗಬೇಕಾದ್ರೆ ಅನಪೇಕ್ಷಿತವಾದಂಥ, ಯಾವುದೂ ಅಪೇಕ್ಷೆ ಇಲ್ಲದಂಥ ಒಂದು ಪ್ರೀತಿ ಇದೆಯಲ್ಲ, ಅದು ನಮ್ಮನ್ನು ಎತ್ತರಕ್ಕೆ ಸಾಧನೆ ಕಡೆ ಒಯ್ಯೋಕೆ ಸಾಧ್ಯ ಇದೆ. ಇದರಿಂದ ಅಯಾಜನ್ನ ಪ್ರೀತಿ ನಮ್ಮ ಕಣ್ಣು ತುಂಬಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಈಗ ವಾರ್ತೆಗಳ ವಿವರ. ಸಾಕ್ಷ್ಯವೂ ಸ್ಪಷ್ಟವಾಗಿದೆ, ತಡೆಗಟ್ಟುವಿಕೆಯಲ್ಲಿ ಹೂಡಿಕೆ ಮಾಡಿ ಎಂಬ ವಿಷಯ ಆಧರಿಸಿ ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ. ನಿರಂತರವಾಗಿರುವ ಮಾದಕ ವಸ್ತು ವ್ಯಸನದ ಸಮಸ್ಯೆಗಳು, ಹೊಸ ಸವಾಲುಗಳು ಮತ್ತು ನವೀನ ಪರಿಹಾರಗಳು ಧ್ಯೇಯದೊಂದಿಗೆ ಅಕ್ರಮ ಮಾದಕ ದ್ರವ್ಯಗಳ ಬಳಕೆ ಮತ್ತು ಸಾಗಣೆಯ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಗುರಿ ವಿಶ್ವಸಂಸ್ಥೆ ಹೊಂದಿದೆ. ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮ್ಹಾನ್ಸ್ ವ್ಯಸನಮುಕ್ತಿ ಕೇಂದ್ರದ ಮುಖ್ಯಸ್ಥ ಹಾಗೂ ಖ್ಯಾತ ಮನೋ ಆರೋಗ್ಯ ತಜ್ಞ ಡಾಕ್ಟರ್ ಮಹೇಶ್ ಮಹದೇವಯ್ಯ ಮಾದಕ ದ್ರವ್ಯಗಳ ವ್ಯಸನದ ಪರಿಣಾಮಗಳ ಕುರಿತು ಹಾಗೂ ಡಿಮ್ಹಾನ್ಸ್ ಸಂಸ್ಥೆಯಲ್ಲಿ ಲಭ್ಯ

0: ವ್ಯಸನಮುಕ್ತಿ ಚಿಕಿತ್ಸೆ, ಆರೈಕೆ ಮತ್ತು ಪುನರ್ವಸತಿ ಸೌಲಭ್ಯಗಳ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಾದಕ ವಸ್ತುಗಳ ಬಳಕೆಯ ಸಮಸ್ಯೆಗಳು ಹೊಸ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಮದ್ಯ, ಆಲ್ಕೋಹಾಲ್, ತಂಬಾಕು, ಟೊಬ್ಯಾಕೋ, ಗಾಂಜಾ, ಕ್ಯಾನಬಿಸ್, ಓಪಿಯಾಯ್ಡ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯಿಂದ ಆರೋಗ್ಯ ಮತ್ತು ಸಮಾಜದ ಮುಂದೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ವ್ಯಸನವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಕುಟುಂಬ ಜೀವನ, ಶಿಕ್ಷಣ ಮತ್ತು ಉದ್ಯೋಗದ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಆದರೆ ವ್ಯಸನವು ಚಿಕಿತ್ಸೆ ನೀಡಬಹುದಾದಂತಹ ವೈದ್ಯಕೀಯ ಸ್ಥಿತಿಯಾಗಿದ್ದು ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಸಂಪೂರ್ಣ ಚೇತರಿಕೆ ಸಾಧ್ಯ. ಡಿಮ್ಯಾನ್ ಸಂಸ್ಥೆಯು ಹಲವು ದಶಕಗಳಿಂದ ವ್ಯಸನ ಚಿಕಿತ್ಸಾ ಕ್ಷೇತ್ರದ ಮುಂಚೂಣಿಯಲ್ಲಿ ಪಾತ್ರ ವಹಿಸುತ್ತಿದೆ. ಈಗ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ನೆರವಿನಿಂದ ಆರಂಭವಾಗಿರುವ ಅಡಿಕ್ಷನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಸೇವೆಗಳನ್ನು ಇನ್ನಷ್ಟು ಬಲಪಡಿಸಿದೆ. ಇದರ ಜೊತೆಗೆ ವ್ಯಸನ ಸಮಸ್ಯೆಗೆ ಒಳಗಾಗುವ ಅಪಾಯದಲ್ಲಿರುವ ಹದಿಹರೆಯದ ಮಕ್ಕಳು ಮತ್ತು ಯುವಕರಿಗಾಗಿ ವಿಶೇಷ ಸೇವೆಗಳನ್ನು ಒದಗಿಸುವ ಹೊಸ ಕೇಂದ್ರವೊಂದನ್ನು ಕರ್ನಾಟಕ ಸರ್ಕಾರ ಸ್ಥಾಪಿಸಲು ಯೋಜಿಸಿದ್ದು ಇದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡುವ ನಿರೀಕ್ಷೆ ಇದೆ. ಮಾದಕ ವಸ್ತು ಬಳಕೆ ತಡೆಗಟ್ಟುವಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಡಿಮ್ಯಾನ್ಸ್ ಒಟ್ಟಾಗಿ ಉತ್ತಮ ಕೆಲಸ ಮಾಡುತ್ತಿವೆ. ಡಿಮ್ಯಾನ್ಸ್ನ ಚಿಕಿತ್ಸಾ ಸೇವೆಗಳು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತಿವೆ.
0: ಧಾರವಾಡ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ ವಿ ವಿಜಯ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅಲ್ಲಪ್ಪ ಬಡಿಗೇರ್ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಯುವ ಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಶಿಬಿರಗಳನ್ನು ಸಂಘಟಿಸಲಾಗಿದೆ ಎಂದು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ವಿವರ ನೀಡಿದ್ದಾರೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಶ್ವಿನಿ.
2: ಮಾದಕ ವಸ್ತುಗಳ ಅಕ್ರಮ ಸಾಗಣೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು, ಪೋಷಕರು ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೆಲಸ ಮಾಡಬೇಕು. ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಮತ್ತು ಕಾನೂನುಗಳ ಕಟ್ಟುನಿಟ್ಟಿನ ಅನುಷ್ಠಾನದಿಂದ ಮಾತ್ರ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದು. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು. ಕ್ರೀಡೆ, ಯೋಗ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಉತ್ತಮ ಸ್ನೇಹ ಬಳಗವು ನಮ್ಮನ್ನು ವ್ಯಸನಗಳಿಂದ ದೂರವಿರಿಸುತ್ತದೆ. ನಾವು ಸ್ವತಃ ವ್ಯಸನಗಳಿಂದ ದೂರವಿದ್ದು ಇತರರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಾದಕ ವಸ್ತುಗಳಿಗೆ ಇಲ್ಲ ಎಂದು ಹೇಳಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಈ ಮೂಲಕ ತಿಳಿಸಿರುತ್ತಾರೆ.
0: ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆಯನ್ನು ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸಲು ಇಂದು ಹೊಸದಿಲ್ಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-29 ಬಿಡುಗಡೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆ, ಜಲಸಂಪನ್ಮೂಲಗಳ ಸಂರಕ್ಷಣೆ ಹಾಗೂ ಅಣೆಕಟ್ಟೆಗಳ ಹೂಳೆತ್ತಿ ರೈತರಿಗೆ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕಲ್ಪಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ ಎಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಅಣೆಕಟ್ಟೆಗೆ ನೂತನವಾಗಿ ಅಳವಡಿಸಲಾದ 33 ಹೊಸ ಜಲ ಹೊರಸೂಸು ದ್ವಾರಗಳ ಲೋಕಾರ್ಪಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ದೇಶದ ಜಲಭದ್ರತೆಯನ್ನು ಬಲಪಡಿಸಿ ನೀರಾವರಿ ಸಾಮರ್ಥ್ಯ ವೃದ್ಧಿಸುವತ್ತ ಗಮನ ಹರಿಸಿದೆ. ರೈತರ ಹಿತಾಸಕ್ತಿ ಕಾಪಾಡಲು ಆಧುನಿಕ ಜಲಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಎನ್ ಚಂದ್ರ

0: ಬಾಬು ನಾಯ್ಡು ಮತ್ತು ಎ ರೇವಂತ್ ರೆಡ್ಡಿ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಸಚಿವಾಲಯಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಮಹತ್ವದ ಚರ್ಚೆ ನಡೆಸಿದ್ದಾಗಿ ಸಚಿವ ಸಿಆರ್ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಮಳೆ ಅಭಾವದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜುಲೈ ಎರಡನೇ ವಾರದಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಿ ಮೋಡ ಬಿತ್ತನೆ ಬಗ್ಗೆ ಯೋಜಿಸಲಾಗುವುದು ಎಂದು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳ ನೆರೆ ಬರ ತಾತ್ಕಾಲಿಕ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವರು ಹವಾಮಾನ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಾಜ್ಯದ ಮಳೆ ಕೊರತೆ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಸಾಧ್ಯತೆ ಹಾಗೂ ಪರಿಣಾಮಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಅವರು ಭರವಸೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿಪಾದಿಸಿರುವ ವಿಕಸಿತ ಭಾರತ 2047 ಸಂಕಲ್ಪವನ್ನು ಸಾಕಾರಗೊಳಿಸುವಲ್ಲಿ ಯುವಜನರ ಪಾತ್ರ ಮಹತ್ವದ್ದು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಎಂಇಎಸ್ ಸ್ವಾಯತ್ತ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಹೊಂದಿದ ಭಾರತ 2047 ಸ್ವಯಂ ಸಾಕ್ಷಾತ್ಕಾರದಿಂದ ರಾಷ್ಟ್ರೀಯತೆಯವರೆಗೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಹುಶಿಸ್ತಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡುತ್ತಿದ್ದು ವಿದ್ಯಾರ್ಥಿಗಳನ್ನು ವಿಷಯಗಳ ಮಿತಿಗಳಿಂದ ಹೊರತಂದು ಸಮಗ್ರ ವ್ಯಕ್ತಿತ್ವ ರೂಪಿಸುವ ಗುರಿ ಹೊಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಸಾಧನೆಗಳ ಹೊತ್ತಗೆಯನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಬಿಡುಗಡೆ ಮಾಡಿದರು. ಚಿತ್ರದುರ್ಗದ ಧವಳಗಿರಿಯ ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊತ್ತಗೆಯನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಅವರು ಚಾಲನೆ ನೀಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ತ್ಯಾಗ ಬಲಿದಾನ ದ್ಯೋತಕವಾಗಿ ಮೊಹರಂ ತಿಂಗಳ ಕೊನೆಯ ಮತ್ತು ಅತ್ಯಂತ ಪ್ರಮುಖ ದಿನ ಅಶುರಾವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ಬಲಾ ಕದನದಲ್ಲಿ ಇಮಾಮ್ ಹುಸೇನ್ ಅವರು ಹುತಾತ್ಮಗೊಂಡ ಈ ದಿನವನ್ನು ದೇಶಾದ್ಯಂತ ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಇಸ್ಲಾಮಿಕ್ ಕ್ಯಾಲೆಂಡರ್ನ ಮೊದಲ ತಿಂಗಳಾದ ಮೊಹರಂನ 10ನೇ ದಿನವನ್ನು ಅಶುರಾ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಉಪವಾಸ ಹಾಗೂ ಪ್ರಾರ್ಥನಾ ಮಂದಿರಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಧಾರವಾಡ ಹುಬ್ಬಳ್ಳಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿನ್ನೆ ಪಂಜಾಗಳ ಮೆರವಣಿಗೆ ಕೆಂಡ ಹಾಯುವ ಸಂಪ್ರದಾಯ ಪಾಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ಯುವಜನ ಜಾಗೃತಿ ದಿನಾಚರಣೆ. ದೇಶದ ಜಲಮೂಲಗಳ ಸಂರಕ್ಷಣೆ, ರೈತರಿಗಾಗಿ ವಿಶ್ವಾಸಾರ್ಹ ನೀರಾವರಿ ಸೌಲಭ್ಯ ಕೇಂದ್ರ ಸರ್ಕಾರದ ಗುರಿ. ರಾಜ್ಯದ ಮಳೆ ಅಭಾವದ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಗೆ ತಜ್ಞರೊಂದಿಗೆ ಸಚಿವ ಎಂಬಿ ಪಾಟೀಲ್ ಶೀಘ್ರ ಸಮಾಲೋಚನೆ. ವಿಕಸಿತ ಭಾರತ 2047 ಸಂಕಲ್ಪ, ಯುವಜನರ ಕೊಡುಗೆ ಗಣನೀಯ, ರಾಜ್ಯಪಾಲರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 57 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. DVG ರವರ ಮಂಕುತಿಮ್ಮನ

0: ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಸೃಷ್ಟು ಸಂಕಲ್ಪ ಲಿಪಿ,
1: ಸೃಷ್ಟು ಸಂಕಲ್ಪ ಲಿಪಿ,
0: ಎಲ್ಲ ನಮ್ಮೆದುರಿಲ್ಲ,
1: ಎಲ್ಲ ನಮ್ಮೆದುರಿಲ್ಲ,
0: ದೃಷ್ಟಿಗೋಚರವದರುಳ್,
1: ದೃಷ್ಟಿಗೋಚರವದರುಳ್,
0: ಒಂದು ಗೆರೆ ಮಾತ್ರ,
1: ಒಂದು ಗೆರೆ ಮಾತ್ರ,
0: ಅಷ್ಟರಿಂದಿದು ನಷ್ಟ,
1: ಅಷ್ಟರಿಂದಿದು ನಷ್ಟ,
0: ಅದು ಶಿಷ್ಟವೆನ್ನುವುದೇ,
1: ಅದು ಶಿಷ್ಟವೆನ್ನುವುದೇ,
0: ಕ್ಲಿಷ್ಟದ ಸಮಸ್ಯೆ ಇದು,
1: ಕ್ಲಿಷ್ಟದ ಸಮಸ್ಯೆ ಇದು,
0: ಮಂಕುತಿಮ್ಮ,
1: ಮಂಕುತಿಮ್ಮ.
0: ನಿನ್ನೆಯ ಮುಕ್ತಕದ ವಿಚಾರವನ್ನೇ ಮುಂದುವರಿಸ್ತಾ ಡಿ ವಿ ಜಿಯವರು ಇನ್ನೂ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ, ನಿನಗೆ ತಿಳಿದಿರೋಂಥ ಅರ್ಧಂಬರ್ಧ ವಿಷಯನ ಇಟ್ಕೊಂಡು ದೊಡ್ಡ ತೀರ್ಮಾನಗಳನ್ನು ತಗೊಳ್ಳೋಂಥ ಸಾಹಸಕ್ಕೆ ಹೋಗಬೇಡ ಅಂತ. ಅರ್ಧಂಬರ್ಧ ಕೂಡ ಅಲ್ಲ, ಅದು ಒಂದು ಗೆರೆ ಮಾತ್ರ ಅಂತ. ಒಂದೇ ಗೆರೆ ನಮಗೆ ಕಾಣಿಸ್ತಾ ಇರೋದು, ಆ ಗೆರೆ ನಮಗೆ ಕಾಣಿಸ್ತಾ ಇರೋಷ್ಟು ನೇರ ಇದೆ ಅಥವಾ ಸೊಟ್ಟಿಗಿದೆ. ಆದರೆ ಚಿತ್ರಪಟ ನನ್ನ ಕಾಣಿಸ್ತಾ ಇರೋವಂಥ ಗೆರೆಗಿಂತ ಬಹಳ ದೊಡ್ಡದು. ಈಗ ಒಂದು ಸುಂದರವಾದಂಥ ಡ್ರಾಯಿಂಗು, ಒಂದು ಪೇಂಟಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ಗೆ ಫ್ರೇಮ್ ಹಾಕಿ ನಾವು ಗೋಡೆ ಮೇಲೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳೋಣ. ಹೊರಗಿನಿಂದ ನಾವು ನೋಡ್ತೀವಿ, ಓ ತುಂಬ ಚೆನ್ನಾಗಿದೆಯಪ್ಪ, ಯಾವುದೋ ಒಂದು ಸೀನರಿ, ಸೂರ್ಯೋದಯದ ಒಂದು ಚಿತ್ರ ಇದೆ ಅಂದ್ಕೊಳ್ಳೋಣ. ಸುಂದರವಾದಂಥ ಒಂದು ವಾತಾವರಣ, ನದಿ ಹರಿತಾ ಇದೆ, ಅಲ್ಲೆಲ್ಲೋ ದೂರದಲ್ಲಿ ಬೆಟ್ಟ, ಸೂರ್ಯನ ಉದಯ ಆಗ್ತಾ ಇದೆ, ಇಲ್ಲೆಲ್ಲೋ ಪಕ್ಷಿಗಳು, ಇಲ್ಲೊಂದು ಮರ. ಸೊ ಇವೆಲ್ಲ ಇದೆ. ಸಾಧಾರಣವಾಗಿ ಮಕ್ಕಳು ಚಿತ್ರ ಬಿಡಿಸಿ ಅಂದಾಗ ಇದನ್ನೇ ಬಿಡಿಸೋದು ಅಲ್ವಾ, ಹಿಂಗೆ ಗೆರೆಗಳು ಹಾಕ್ಬಿಟ್ಟು ಬೆಟ್ಟ, ಅದ್ರ ಮಧ್ಯದಲ್ಲಿ ಒಂದು ಸೂರ್ಯ ಕಿರಣ ಎಲ್ಲ ಬರೀತು. ಈಗ ಅಕಸ್ಮಾತ್ ಯೋಚನೆ ಮಾಡೋಣ, ನಮ್ಮ ಮನೆಯಲ್ಲಿ ಅದನ್ನು ಹಾಕಿದ್ವಿ, ಒಬ್ಬರು ಯಾರೋ ಅತಿಥಿ ನಮ್ಮ ಮನೆಗೆ ಬರೋದಕ್ಕೆ ಮುಂಚೆ ನಾನು ಒಂದು ತಮಾಷೆ ಮಾಡೋಣ ಅಂತನ್ಬಿಟ್ಟು ಆ ಚಿತ್ರಪಟಕ್ಕೆ ಒಂದು ಪೇಪರ್ ಅಂಟಿಸ್ಬಿಡೋದು. ಪೇಪರ್ ಅಂಟಿಸ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಪೇಪರ್ನ ಕಟ್ ಮಾಡಿಬಿಡ್ತೀನಿ. ಅದು ಬಹುಶಃ ಆ ಮೂಲೆಯಲ್ಲಿ ಒಂದು ಮರದ ಚಿತ್ರ ಇತ್ತು ಅಂದ್ಕೊಂಡು, ಮರದ ಭಾಗ, ಅದರದ್ದು ಒಂದು ಗೆರೆ ಇದೆ ಅಲ್ಲಿ ಕಾಣಿಸ್ತಾ ಇದೆ, ಬೇರೆ ಯಾವುದು ಕಾಣಿಸ್ತಿಲ್ಲ. ಯಾಕೆ? ನಾನು ಪೇಪರ್ ಮುಚ್ಚಿಬಿಟ್ಟಿದ್ದೀನಿ. ಬಂದಂಥ ಅತಿಥಿಯನ್ನು ನೋಡಪ್ಪ ಈ ಚಿತ್ರದಲ್ಲಿ ಏನು ಕಾಣಿಸುತ್ತೆ ಅಂತಂದಾಗ ಆತ ಏನು ಹೇಳ್ತಾನೆ, ಅಲ್ಲ ಅಲ್ಲೊಂದು ಗೆರೆ ಕಾಣಿಸ್ತಾ ಇದೆ ಅಷ್ಟೇ ಅವನಿಗೆ ಕಾಣಿಸ್ತಾ ಇರೋದು ಈಗ. ಆದರೆ ಆ ಚಿತ್ರಪಟದಲ್ಲಿ ಆ ಗೆರೆಯ ಸಹಸ್ರಪಟ್ಟು ಬೇರೆ ಎಲ್ಲ ಗೆರೆಗಳನ್ನು ಸೇರಿಸಿ ಒಂದು ಸುಂದರವಾದಂಥ ಚಿತ್ರ ವ್ಯಕ್ತವಾಗಿದೆ. ಆ ಚಿತ್ರಪಟವೂ ನಮಗೆ ಕಾಣಿಸ್ತಾ ಇಲ್ಲ, ಚಿತ್ರವೂ ನಮಗೆ ಕಾಣಿಸ್ತಾ ಇಲ್ಲ, ಈಗ ಕಾಣಿಸ್ತಾ ಇರುವಂಥದ್ದು ಒಂದು ಸಣ್ಣ ಗೆರೆ ಮಾತ್ರ. ಆ ಗೆರೆಯನ್ನು ನಮ್ಮ ಅತಿಥಿ ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಸೊಟ್ಟಿಗಿದೆ, ಇದು ಹಿಂಗಿರಬೇಕಾಗಿತ್ತು ಅಂತೆಲ್ಲ ವ್ಯಾಖ್ಯಾನ ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ಹಾಸ್ಯಾಸ್ಪದವಾಗುತ್ತೆ. ಸೃಷ್ಟಿಯ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕೆ ಹೊರಡೋದು ಕೂಡ ಇದೇ ರೀತಿಯ ಹಾಸ್ಯಾಸ್ಪದವಾದಂತಹ ಒಂದು ಪ್ರಯತ್ನ. ನಮಗೆ ಕಾಣುವಂಥ ಸಣ್ಣ ಗೆರೆಯನ್ನೇ ಆಧಾರವಾಗಿಟ್ಕೊಂಡು ಇದರಿಂದ ಇದು ನಷ್ಟ, ಇದರಿಂದ ಇದು ಸರಿ ಅಂತ ಹೇಳುವಂಥದ್ದು ಬಹಳ ಕೀಳುಮಟ್ಟದ ಬುದ್ಧಿಯನ್ನು ತೋರಿಸುತ್ತೆ. ಮಾಡಬೇಕಾಗಿರೋದೇನು, ನಮಗೆ ದೃಷ್ಟಿಗೋಚರವಾಗಿರುವಂತಹ ಗೆರೆಯ ಆಚೆ ಈಚೆ ಏನಿದೆ ಅಂತ ಸ್ವಲ್ಪ ನೋಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಾಗ ಬಹುಶಃ ಆ ಚಿತ್ರಪಟದ ಮೇಲಿರುವಂತಹ ನಾನೇ ಅಂಟಿಸಿದ್ದಂಥ ಒಂದು ಪೇಪರ್, ಆ ತೆರೆಯನ್ನು ನಾನು ಸ್ವಲ್ಪ ಸ್ವಲ್ಪ ತೆಗೀತಾ ಬಂದೆ ಅಂದ್ಕೊಳ್ಳೋಣ. ಆವಾಗ ನೋಡ್ತಾ ಇರುವಂಥ ಅತಿಥಿಗೆ ಕಾಣಿಸುತ್ತೆ, ಓ ಈ ಗೆರೆ ಮರದ್ದಲ್ವಾ, ಓ ಮರದ್ದಂದ್ರೆ ಹಿಂಗೆ ಇರುತ್ತೆ ಕರೆಕ್ಟ್, ಇನ್ನೊಂದು ಸ್ವಲ್ಪ ತೆಗೆದಾಗ ಅದೊಂದು ಕೊಂಬೆ, ಓ ಹೌದಲ್ವಾ ಕೊಂಬೆ. ಸೊ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಆ ಇಡೀ ಚಿತ್ರಪಟ ಕಾಣಿಸಿದಾಗ ಇಡೀ ವಿಶ್ವದ ಒಂದು ವ್ಯಾಪ್ತಿ, ಒಂದು ಸಮಷ್ಟಿಯ ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತೆ. ಆಗ ಇದರಲ್ಲಿರುವಂಥ ರಹಸ್ಯ ನಮಗೆ ಬಹುಶಃ ಗೋಚರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲ ಅರೆ ಬೆಳಕು,
1: ಎಲ್ಲ ಅರೆ ಬೆಳಕು,
0: ಅರೆ ಸುಳಿವು,
1: ಅರೆ ಸುಳಿವು,
0: ಅರೆ ತಿಳಿವಿಲ್ಲಿ,
1: ಅರೆ ತಿಳಿವಿಲ್ಲಿ,
0: ಎಲ್ಲಿ ಪರಿಪೂರ್ಣವೋ,
1: ಎಲ್ಲಿ ಪರಿಪೂರ್ಣವೋ,
0: ಅದನರಿವು ಅನಕ,
1: ಅದನ

0: ವನಕ
1: ಸೊಲ್ಲಿಸುವರಾರು
0: ಸೊಲ್ಲಿಸುವರಾರು
1: ಸೃಷ್ಟಿಯ ಪೇಟಿಯೊಳಗುಟ್ಟ
0: ಸೃಷ್ಟಿಯ ಪೇಟಿಯೊಳಗುಟ್ಟ
1: ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ
0: ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ
1: ಸೊ ಅದೇ ಉದಾಹರಣೆನ ನಾವು ಮುಂದುವರಿಸೋದಾದ್ರೆ ಆ ಚಿತ್ರಪಟದಲ್ಲಿ ನಾನು ಅಂಟಿಸಿದಂಥ ಒಂದು ಪೇಪರ್ ಇತ್ತು ಆ ಪೇಪರಿನ ಸಣ್ಣ ಭಾಗವನ್ನು ಮಾತ್ರ ನಾನು ತೆಗೆದಿದ್ದಾಗ ಒಂದು ಗೆರೆ ಕಾಣಿಸಕ್ಕೆ ಪ್ರಾರಂಭ ಆಯಿತು ಆಗ ನಮಗೆ ಕಾಣಿಸ್ತಾ ಇದ್ದಿದ್ದು ಸ್ವಲ್ಪವೇ ಯಾಕೆ ಅಲ್ಲಿ ಅರೆ ಬೆಳಕು ಅರೆ ಸುಳಿವು ಅದರಿಂದಾಗಿ ನಮಗೆ ಸಿಗ್ತಾ ಇದ್ದಂಥದ್ದು ಅರೆ ತಿಳಿವು ಸ್ವಲ್ಪವೇ ತಿಳಿವು ಆ ಸ್ವಲ್ಪವನ್ನೇ ಪರಿಪೂರ್ಣ ಅಂತ ಅನ್ಕೊಳ್ಳೋವಂಥ ತಪ್ಪನ್ನು ನಾವು ಮಾಡಬಾರ್ದು ಅದು ಸ್ವಲ್ಪ ನನಗೆ ತಿಳಿದಿರೋದಿಷ್ಟು ಅದಕ್ಕಿಂತ ಹೆಚ್ಚಿನದು ಇರಬಹುದು ಅನ್ನೋಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು ಆಗ ಪರಿಪೂರ್ಣದ ಒಂದು ಜ್ಞಾನದ ಕಡೆ ನಾನು ಹೋಗೋದಕ್ಕೆ ಪ್ರಾರಂಭ ಮಾಡ್ತೀನಿ ಸೊ ಅದನ್ನು ಹೋಗಬೇಕು ಅಂತಂದರೆ ಏನು ಆ ಅಂಟಿಸಿರೋಂಥ ಪೇಪರ್ನ ನಾವು ಸ್ವಲ್ಪ ಬಿಚ್ಚುತ್ತಾ ಬರಬೇಕು ಬಿಚ್ಚುತ್ತಾ ಇದ್ದಾಗ ಅಲ್ಲಿದ್ದಂಥ ಮರ ನಮಗೆ ಕಾಣಿಸುತ್ತೆ ಹರಿತಾ ಇದ್ದಂಥ ನದಿ ಚೂರು ನಮಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ ಓ ಇಲ್ಲೆಲ್ಲೋ ನದಿ ಇರ್ಬೋದಲ್ಲ ಅಂತ ಇನ್ನೊಂದು ಸ್ವಲ್ಪ ಅನ್ವೇಷಣೆಯನ್ನು ನಾವು ಮಾಡ್ತೀವಿ ಇನ್ನೊಂದು ಚೂರು ಪೇಪರ್ ತೆಗಿತೀವಿ ಸೊ ಸ್ವಲ್ಪ ನಮಗೆ ಕಾಣಿಸ್ತಾ ಇದ್ದಾಗ ಕಾಣಿಸ್ತಾ ಹೋದಾಗ ಓ ಇದೇನೋ ಒಂದು ಚಿತ್ರ ಬರೀ ಗೆರೆಯಲ್ಲ ಯಾವುದೋ ಗೆರೆಯ ಒಂದು ಭಾಗವನ್ನಷ್ಟೇ ನಾನು ಮೊದಲು ನೋಡಿದ್ದೆ ಅದನ್ನು ನಾನು ಅರಸ್ತಾ ಹೋದಾಗ ಬೇರೆ ಭಾಗಗಳು ನನಗೆ ಕಾಣಿಸ್ತಾ ಹೋಯಿತು ಆಗ ಅರಿವು ನನಗೆ ಬಂತು ಯಾವುದರ ಅರಿವು ಪರಿಪೂರ್ಣದ ಅರಿವು ನನಗೆ ಸ್ವಲ್ಪ ಬರೋದಕ್ಕೆ ಪ್ರಾರಂಭ ಆಯಿತು ನಂತರ ಇಡೀ ಪೇಪರ್ನ ನಾನು ತೆಗೆದುಬಿಟ್ಟಾಗ ಆಹ್ ಎಂಥ ಸುಂದರವಾದಂಥ ದೃಶ್ಯ ಎಷ್ಟು ಚೆನ್ನಾಗಿ ಬಿಡಿಸಿದಾರಪ್ಪ ಆರ್ಟಿಸ್ಟು ಅಂತ ನನಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಈ ಗೆರೆ ಸೊಟ್ಟಗೆ ಬಿಟ್ಬಿಟ್ಟಿದ್ದಾರೆ ಇದೇನು ಚೆನ್ನಾಗಿಲ್ಲ ಇದು ಬರೀ ಗೆರೆ ಎಳೆದಿದ್ದಾರೆ ಏನು ಮಹಾ ಇದು ಅಂತಲೇ ಅನ್ನಿಸ್ತಾ ಇತ್ತು ಚಿತ್ರದ ಮೇಲೆ ನಾನು ಅಂಟಿಸಿದಂತಹ ಪೇಪರ್ನ ತೆಗೆದು ಹಾಕೋದಕ್ಕೆ ನನಗೆ ಒಂದು ಕೆಪ್ಯಾಸಿಟಿ ಇದೆ ಸಾಮರ್ಥ್ಯ ಇದೆ ನಾನು ತೆಗೀತಾ ಚೂರು ಅರ್ಥ ಮಾಡಿಕೊಂಡೆ ಆದರೆ ಸೃಷ್ಟಿಯ ಪೇಟಿಯ ಒಳಗಡೆ ಇರೋವಂಥ ಗುಟ್ಟನ್ನು ನಮಗೆ ಬಿಡಿಸಿ ಹೇಳೋವಂಥವ್ರು ಯಾರು ಈ ಅರೆ ಬೆಳಕು ಅರೆ ತಿಳಿವು ಇರೋ ತನಕನೂ ಬಾಳು ರಹಸ್ಯ ಅಂತಲೇ ಅನ್ನಿಸ್ತಾ ಇರುತ್ತೆ ರಹಸ್ಯ ಅಂತನ್ನೋದನ್ನು ಅನೇಕ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂದರೆ ಯಾರಿಗೂ ಏನೂ ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರವನ್ನು ರಹಸ್ಯ ಅಂತ ನಾವು ಅನ್ಬೋದು ನನಗೆ ಗೊತ್ತೇ ಇಲ್ಲ ಅಂದರೆ ಅದು ರಹಸ್ಯ ಅಂತಲೂ ನನಗೆ ಗೊತ್ತಿರಲ್ಲ ಈಗ ಯಾವುದೋ ಒಂದು ವಿಷಯ ಅದು ಇದೆ ಅಂತಲೇ ನನಗೆ ಗೊತ್ತಿಲ್ಲದೆ ಹೋದರೆ ಅದು ರಹಸ್ಯ ಅಂತ ಕೂಡ ನನಗೆ ಗೊತ್ತಿರಲ್ಲ ಯಾಕೆ ಅದರ ಇರುವಿನ ಅರಿವೇ ನನಗಿಲ್ಲ ಅದು ರಹಸ್ಯ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ನನಗೇನೋ ಅದ್ರ ಬಗ್ಗೆ ಒಂಚೂರು ಗೊತ್ತಿರಬೇಕು ಅಲ್ಲಿ ಇದೆಯಪ್ಪ ಅಂತ ನನಗೆ ಗೊತ್ತಿರಬೇಕು ಇದೆಯಪ್ಪ ಅಂತ ಗೊತ್ತಿದ್ದು ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟು ನನಗೆ ತಿಳಿಯದೇ ಹೋದಾಗ ಓ ಅಲ್ಲೇನೋ ಇದೆ ಅದು ರಹಸ್ಯ ಅಂತ ನನಗೆ ಗೊತ್ತಾಗುತ್ತೆ ಸೊ ಹಾಗೆ ಈ ರಹಸ್ಯ ಅಂತ ಅನ್ನೋಂಥದ್ದು ಏನೋ ಇದೆ ಅಂತ ಮೊದಲು ನನಗೆ ಅನ್ನಿಸಿದ ವಿಚಾರ ಹಾಗೆ ಸೃಷ್ಟಿಯ ಬಗ್ಗೆ ಸೃಷ್ಟಿಯ ಒಂದು ಮಹತ್ತರವಾದಂಥ ವಿಚಾರದ ಬಗ್ಗೆ ನನಗೆ ಎಲ್ಲೋ ಒಂದು ತಿಳಿಯೋಣ ಅನ್ನೋ ಭಾವನೆ ಇದೆ ಆ ಭಾವನೆ ನನಗೆ ಪೂರ್ತಿ ತಿಳಿತಾ ಇಲ್ಲ ಬರೀ ಒಂದು ಗೆರೆ ಮಾತ್ರ ನನಗೆ ಕಾಣಿಸ್ತಾ ಇದೆ ಆ ಗೆರೆಯನ್ನು ಅರಸ್ತಾ ಆ ಗೆರೆಯನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಪೂರ್ತಿ ಚಿತ್ರ ಅನಾವರಣಗೊಳ್ಳುತ್ತೆ ಆಗ ಸೃಷ್ಟಿಯ ಪೆಟ್ಟಿಗೆ ಒಳಗಿರೋಂಥ ಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ
0: ಕೇಳುಗರೆ ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಈ ಕಾರ್ಯಕ್ರಮದಲ್ಲಿ SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬುದರ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ

ಜನಧ್ವನಿ ರೇಡಿಯೋ ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಒಂದು ಕಿಡಿ ಸಾಕು, ವರ್ಷಗಳ ಕಾಲಕಂಡ ಕನಸು ನನಸು ಮಾಡುವಂತೆ ಕಟ್ಟಿದ ಮನೆಯ ಸುಟ್ಟು ಕೆಡವಲು ಒಂದೇ ಒಂದು ಮಾತು ಸಾಕು. ಬೆಸೆದು ಹಸಿದ ಬದುಕ ಬಾಂಧವ್ಯವ ಮುರಿಯಲು ಜೀವ ಮಾನವಿಡಿ ಉಳಿಯುವ ನೋವನ್ನು ಹುಟ್ಟಿಸಲು, ಹೌದು ಒಂದೇ ಒಂದು ಕ್ಷಣದ ಆ ವೇಗ ಸಾಕು. ನಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸಲು ಇನ್ನತ್ತೆಲ್ಲ ಕೊಂಡೊಯ್ಯಲು ಈ ಆವೇಗ ಆವೇಶದ ಇಂದಿನ ಶಕ್ತಿಯ ಕೋಪ. ಈ ಕೋಪ ಎನ್ನುವುದು ಮನುಷ್ಯನ ಶತ್ರುವಲ್ಲ, ಅದು ಒಂದು ಭಾವನೆ. ಆದರೆ ಭಾವನೆಗೆ ನಾವು ಗುಲಾಮರಾದಾಗ ಅದುವೇ ನಮ್ಮ ಶತ್ರುವಾಗಿ ಪರಿಣಮಿಸುತ್ತದೆ. ಅದಕ್ಕಾಗಿಯೇ ಜಗತ್ತಿನ ಎಲ್ಲ ಧರ್ಮಗಳು, ಸಂಸ್ಕೃತಿಗಳು ಮತ್ತು ತತ್ವಜ್ಞಾನಿಗಳು ಹೇಳಿದ್ದು, ಒಂದೇ ಕೋಪವನ್ನು ಗೆಲ್ಲು, ಇಲ್ಲವಾದಲ್ಲಿ ಅದು ನಿನ್ನನ್ನೇ ಕೊಲ್ಲುತ್ತದೆ. ಇಂದು ನಾವು ತಂತ್ರಜ್ಞಾನದ ಹಾದಿಯಲ್ಲಿ ಸಾಗಿ ಕೃತಕ ಬುದ್ಧಿಮತ್ತೆಯ ಕರಮನೆತ್ತಿನೊಳಗೆ ಸಿಲುಕಿದ್ದೇವೆ, ಆಗಸವನ್ನು ಮುಟ್ಟಿದ್ದೇವೆ. ಆದರೆ ನಮ್ಮದೇ ಮನಸ್ಸಿನ ಕೋಪವನ್ನು ನಿಯಂತ್ರಿಸುವ ಕಲೆಯನ್ನು ಮಾತ್ರ ಇನ್ನು ಸಂಪೂರ್ಣವಾಗಿ ಕಲಿತಿಲ್ಲ. ಪರಿಣಾಮವಾಗಿ ಮನೆಯಲ್ಲಿ, ಕಚೇರಿಯಲ್ಲಿ, ರಸ್ತೆಯಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಹೀಗೆ ಎಲ್ಲೆಂದರಲ್ಲಿ ನಮ್ಮ ಮಾತು ವರ್ತನೆಗಳಲ್ಲಿ ಕೋಪದ ಜ್ವಾಲೆ ಸಿಡಿಯುವುದು ಸಾಮಾನ್ಯವಾಗಿದೆ. ಯಾರಿಗೆ ಆಗಲಿ, ಸಾಮಾನ್ಯವಾಗಿ ಕೋಪವು ಕಾರಣವಿಲ್ಲದೆ ಬರುವುದಿಲ್ಲ. ಅದರ ಹಿಂದೆ ಗಾಯಗೊಂಡ ಸ್ವಯಂ ಅಹಂ, ಕಳಚಿದ ನಿರೀಕ್ಷೆ, ನಿರಾಕರಣೆಯ ನೋವು ಅಥವಾ ಅಸಹಾಯಕತೆಯ ಭಾವನೆಯು ಇದ್ದೇ ಇರುತ್ತದೆ. ಒಬ್ಬ ವಿದ್ಯಾರ್ಥಿಯು ಕಡಿಮೆ ಅಂಕಗಳು ಬಂದಾಗ ಕೋಪಗೊಳ್ಳುತ್ತಾನೆ. ಪೋಷಕರು, ಮಕ್ಕಳು ತಮ್ಮ ಮಾತುಗಳನ್ನು ಕೇಳದಿದ್ದಾಗ ಸಿಡಿಮಿಡಿಗೊಳ್ಳುತ್ತಾರೆ. ಉದ್ಯೋಗಿಯು ತನ್ನ ಪರಿಶ್ರಮಕ್ಕೆ ತಕ್ಕ ಮೌಲ್ಯವು ಸಿಗದಿದ್ದಾಗ ಸಿಟ್ಟಾಗುತ್ತಾನೆ. ರಾಜಕಾರಣಿಯು ಟೀಕೆಗಳನ್ನು ಸಹಿಸಲಾಗದೆ ಹೋದಾಗ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾನೆ. ಹೀಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಕೋಪವು ಹೊರಗಿನ ಘಟನೆಗೆ ಪ್ರತಿಕ್ರಿಯೆಯಾಗಿರದೆ ಅದು ನಮ್ಮೊಳಗಿನ ಅಪೂರ್ಣ ನಿರೀಕ್ಷೆಗಳ ಪ್ರತಿಧ್ವನಿಯಾಗಿರುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಅದೆಷ್ಟು ಕುಟುಂಬಗಳು ಒಂದು ಕ್ಷಣದ ಕೋಪದ ಕಾರಣಕ್ಕೆ ಹೊಡೆದು ಹೋಗಿವೆ, ಅದೆಷ್ಟು ಸ್ನೇಹಗಳು ಒಂದೇ ಒಂದು ಮಾತಿನ ಕಾರಣದಿಂದ ಮುರಿದು ಹೋಗಿವೆ, ಅದೆಷ್ಟು ಪ್ರತಿಭಾವಂತರು ತಮ್ಮ ಆವೇಗದ ಕಾರಣದಿಂದ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ. ಈ ಕೋಪದ ಕ್ಷಣದಲ್ಲಿ ವ್ಯಕ್ತಿ ಮಾತನಾಡುವುದಿಲ್ಲ, ಬದಲಾಗಿ ಕೋಪವೇ ಮಾತನಾಡುತ್ತದೆ. ರಸ್ತೆಯಲ್ಲಿ ಸಣ್ಣ ಅಪಘಾತವಾದಾಗ ಉಂಟಾಗುವ ಜಗಳಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವ ಅನಗತ್ಯ ವಾದಗಳು, ಕುಟುಂಬಗಳಲ್ಲಿ ಕೇಳಿಬರುವ ಕಟುವಾದ ಮಾತುಗಳು, ಇವೆಲ್ಲವೂ ಒಂದೇ ಸತ್ಯವನ್ನು ನೆನಪಿಸುತ್ತವೆ. ಕೋಪಕ್ಕೆ ದೂರದೃಷ್ಟಿ ಇರುವುದಿಲ್ಲ, ಅದು ಮೊದಲು ವ್ಯಕ್ತಿಯ ವಿವೇಕವನ್ನು ಸುಡುತ್ತದೆ, ನಂತರ ಸಂಬಂಧಗಳನ್ನು ನಾಶ ಮಾಡುತ್ತದೆ. ನಮ್ಮ ಸಮಾಜದಲ್ಲಿಯೂ ಒಂದು ವಿಚಿತ್ರ ತಪ್ಪು ಕಲ್ಪನೆ ಇದೆ, ಅದು ಗಟ್ಟಿಯಾಗಿ ಕೂಗುವವನನ್ನು ಧೈರ್ಯಶಾಲಿಯೆಂದು, ಕೋಪದಿಂದ ವರ್ತಿಸುವವನನ್ನು ಪ್ರಭಾವಶಾಲಿಯೆಂದು ಭಾವಿಸುತ್ತದೆ. ಆದರೆ ನಿಜವಾದ ಶಕ್ತಿ ಇರುವುದು ತನ್ನ ಕೋಪವನ್ನು ಇತರರ ಮೇಲೆ ಸುರಿಸುವವನಲ್ಲಿ ಅಲ್ಲ, ತನ್ನ ಕೋಪವನ್ನು ಅರ್ಥ ಮಾಡಿಕೊಂಡು ನಿಯಂತ್ರಿಸುವವನಲ್ಲಿ ಮಾತ್ರ. ಸಿಂಹವು ತಾನು ಕಾಡಿನ ರಾಜನೆಂದು ಕಂಡ ಪ್ರಾಣಿಯನ್ನು ನೋಡಿ ಗರ್ಜಿಸುವುದಿಲ್ಲ. ಜೊತೆಗೆ ತನ್ನ ಶಕ್ತಿಯ ಹರಿವು ಇರುವುದರಿಂದ ಅದು ಅನಗತ್ಯವಾಗಿ ಆಕ್ರೋಶಗೊಳ್ಳುವುದು ಇಲ್ಲ. ಅಂತೆಯೇ ಆತ್ಮವಿಶ್ವಾಸವಿರುವ ವ್ಯಕ್ತಿಗೆ ತನ್ನ ಕೋಪವನ್ನು ಪ್ರದರ್ಶಿಸುವ ಅಗತ್ಯ ಕಡಿಮೆ ಇರುತ್ತದೆ. ಹಾಗೆಂದು ಮನುಷ್ಯ ತನ್ನ ಕೋಪವನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ಸಾಧ್ಯವಿಲ್ಲ, ಅದರ ಅಗತ್ಯವೂ ಇಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು, ಸಮಾಜದಲ್ಲಿ ಬದಲಾವಣೆ ತರಲು ಮತ್ತು ತಪ್ಪುಗಳನ್ನು ಪ್ರಶ್ನಿಸಲು ಕೋಪದ ಶಕ್ತಿಯೇ ಬೇಕಾಗುತ್ತದೆ. ಆದರೆ ಆ ಕೋಪವು ಬೆಂಕಿಯಂತೆ ಸುಡಬಾರದು, ಬೆಳಕಿನಂತೆ ದಾರಿ ತೋರಬೇಕು ಅಷ್ಟೇ. ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯ ತಪ್ಪಿನ ಬಗ್ಗೆ

ಕೋಪಗೊಂಡಾಗ ಅವನನ್ನು ಅವಮಾನಿಸಿದರೆ ಅದು ವಿನಾಶಕಾರಿ. ಅದೇ ಕೋಪವನ್ನು ಮಾರ್ಗದರ್ಶನವಾಗಿ ಪರಿವರ್ತಿಸಿದರೆ ಅದು ಶಿಕ್ಷಣವಾಗುತ್ತದೆ. ಅಂತೆಯೇ ಒಬ್ಬ ನಾಗರಿಕನು ಭ್ರಷ್ಟಾಚಾರದ ವಿರುದ್ಧ ಕೋಪಗೊಂಡಾಗ ಹಿಂಸೆಗೆ ಇಳಿದರೆ ಅದು ಸಮಸ್ಯೆ ಎನಿಸುತ್ತದೆ. ಆದರೆ ಆ ಕೋಪವನ್ನು ಜಾಗೃತಿಯಾಗಿ ಪರಿವರ್ತಿಸಿದರೆ ಅದು ಸಾಮಾಜಿಕ ಪರಿವರ್ತನೆಯ ಶಕ್ತಿಯಾಗುತ್ತದೆ. ನಮ್ಮ ಬದುಕಿನಲ್ಲಿ ಕೋಪವನ್ನು ನಿಯಂತ್ರಿಸಲು ಪಂಚಸೂತ್ರಗಳು ಸಹಕಾರಿ. ಮೊದಲನೆಯದು, ಕೋಪ ಬಂದಾಗ ಉತ್ತರಿಸಲು ಹೋಗಬೇಡಿ. ಬಹುತೇಕ ಪಶ್ಚಾತ್ತಾಪಗಳಿಗೆ ತಕ್ಷಣದ ಪ್ರತಿಕ್ರಿಯೆಗಳೇ ಕಾರಣ. ಕೋಪದ ಕ್ಷಣದಲ್ಲಿ ವಹಿಸುವ ಮೌನಕ್ಕೆ ಯುದ್ಧವನ್ನೇ ತಡೆಯುವ ಶಕ್ತಿಯಿದೆ. ಎರಡನೆಯದು, ಉಸಿರಿನತ್ತ ಗಮನ ಕೊಡಿ. ದೀರ್ಘ ಉಸಿರಾಟವು ನಮ್ಮ ಮನಸ್ಸಿನ ಆವೇಗವನ್ನು ಕಡಿಮೆಗೊಳಿಸುತ್ತದೆ. ಕೆಲವೇ ಕ್ಷಣಗಳ ವಿರಾಮ ಅನೇಕ ತಪ್ಪುಗಳನ್ನು ತಡೆಯುತ್ತದೆ. ಮೂರನೆಯದು, ಗಮನಿಸಬೇಕಾಗಿರುವುದು ವ್ಯಕ್ತಿಯನ್ನು ಅಲ್ಲ, ಸಮಸ್ಯೆಯನ್ನು ಎಂಬುದು ನೆನಪಿರಲಿ. ಏಕೆಂದರೆ ವ್ಯಕ್ತಿಯ ಮೇಲೆ ದಾಳಿಯನ್ನು ಮಾಡಿದರೆ ಸಂಬಂಧವು ಹಳಸುತ್ತದೆ. ಬದಲಾಗಿ ಸಮಸ್ಯೆಯ ಬಗ್ಗೆ ಚರ್ಚಿಸಿದರೆ ಪರಿಹಾರವು ಸಿಗುತ್ತದೆ. ನಾಲ್ಕನೆಯದು, ದೃಷ್ಟಿಕೋನವನ್ನು ಬದಲಿಸಿ. ನಮ್ಮ ಎದುರಿನಲ್ಲಿರುವ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಯೋಚಿಸಿದಾಗ ಅದೆಷ್ಟೋ ಸಲ ನಮ್ಮ ಕೋಪದ ತೀವ್ರತೆ ಬಹಳಷ್ಟು ಕಡಿಮೆಯಾಗುತ್ತದೆ. ಐದನೆಯದು, ಕ್ಷಮಿಸುವುದನ್ನು ಕಲಿಯಿರಿ. ಕ್ಷಮೆ ಎನ್ನುವುದು ನಮ್ಮ ಎದುರಿನಲ್ಲಿರುವ ವ್ಯಕ್ತಿಗೆ ನೀಡುವ ಉಡುಗೊರೆಯಲ್ಲ, ಬದಲಿಗೆ ಅದು ನಮ್ಮ ಮನಸ್ಸಿಗೆ ನಾವೇ ನೀಡುವ ಬಿಡುಗಡೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮನದೊಳಗಣ ಕಿಚ್ಚು ಮನೆಯ ಸುಟ್ಟಿತು ಎಂಬುದರ ಕುರಿತು ಶ್ರೀಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188 ಏರಿಕೆ, ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ಧ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ವಾರ್ತೆಗಳ ವಿವರ. ಬಿಕ್ಕಟ್ಟಿನ ಸಮಯದಲ್ಲಿ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಅಭಿವೃದ್ಧಿ ಆದ್ಯತೆಗಳನ್ನು ಕೈಗೆತ್ತಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ 2023 ಮತ್ತು 2024 ಬ್ಯಾಚ್ಗಳ ಮಿಲಿಟರಿ ಎಂಜಿನಿಯರ್ ಸೇವೆಗಳ ಅಧಿಕಾರಿ ತರಬೇತುದಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿಗಳು, ಸ್ವಾವಲಂಬನೆಯು ರಾಷ್ಟ್ರಗಳಿಗೆ ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳು, ಸುಧಾರಿತ ತಂತ್ರಜ್ಞಾನ ಮತ್ತು ದೃಢವಾದ ದೇಶೀಯ ಕೈಗಾರಿಕಾ ನೆಲೆಯು ಒಂದು ರಾಷ್ಟ್ರ ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಗಾಗಿ ಶ್ರಮಿಸುವಂತೆ ಅವರು ಯುವ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿದ್ದಾರೆ. ಪ್ರಧಾನಿ

ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಕಾರ್ಯತಂತ್ರದ ಪರಿಣಾಮಕಾರಿ ತತ್ವವನ್ನು ಹೆಚ್ಚಿಸಲು ಹೇಗೆ ಮುಖ್ಯವಾಗಿದೆ ಎಂಬುದಕ್ಕೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸಾಬೀತಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳಲು, ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಮತ್ತು ಅವರು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯಲ್ಲಿ ಶ್ರೇಷ್ಠತೆಯು ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ

0: ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೀಷೆಲ್ಸ್ ಅಧ್ಯಕ್ಷರಾದಂಥ ಡಾಕ್ಟರ್ ಪ್ಯಾಟ್ರಿಕ್ ಹೆರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೀಷೆಲ್ಸ್ ರಾಷ್ಟ್ರೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಮಾದಕ ದ್ರವ್ಯ ಸಮನ್ವಯ ಕೇಂದ್ರದ 10ನೇ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ದಳ ಆಯೋಜನೆ ಮಾಡಿರುವ ಈ ಸಭೆಯಲ್ಲಿ ದೇಶಾದ್ಯಂತ ಮಾದಕ ದ್ರವ್ಯ ಕಳ್ಳ ಸಾಗಣೆ ಮತ್ತು ಮಾದಕ ದ್ರವ್ಯ ದುರುಪಯೋಗವನ್ನು ಎದುರಿಸುವ ಪ್ರಯತ್ನಗಳನ್ನು ಪರಿಶೀಲಿಸಲು ಮತ್ತು ಬಲಪಡಿಸಲು ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಮಾದಕ ದ್ರವ್ಯ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆಗಳ ಮೂಲಕ ಸಿದ್ಧಪಡಿಸಲಾದ ಮಾದಕ ದ್ರವ್ಯ ನಿಯಂತ್ರಣ 2026-2029 ವಿಷನ್ ಡಾಕ್ಯುಮೆಂಟ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ. ಇದೇ ವೇಳೆ ಅಮಿತ್ ಶಾ ಅವರು ಎನ್ಸಿಬಿ ವಾರ್ಷಿಕ ವರದಿ 2025 ಕೂಡ ಬಿಡುಗಡೆ ಮಾಡಲಿದ್ದು, ಹಾಗೂ ಜಮ್ಮು ಮತ್ತು ಗುವಾಹಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ಎನ್ಸಿಬಿ ವಲಯ ಕಚೇರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಣೆ ವಿರುದ್ಧ ಸರ್ಕಾರದ ಶೂನ್ಯ ಸಹಿಷ್ಣುತಾ ನೀತಿಯನ್ನು ಬಲಪಡಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಭಾರತದ ದೃಷ್ಟಿಕೋನವನ್ನು ಮುನ್ನಡೆಸುವುದು ಈ ಸಭೆಯ ಮೂಲ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಜಾಗತಿಕ ಆರ್ಥಿಕತೆಯನ್ನು ಬೆಂಬಲಿಸುವ ಶಕ್ತಿಯ ಗಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಇಂಡಿಯಾ ಗ್ಲೋಬಲ್ ಫೋರಂ ಯುಕೆ ಇಂಡಿಯಾ ವೀಕ್ ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಟನ್ನೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತ ಇದುವರೆಗೆ ಮಾಡಿಕೊಂಡಿರುವಂತಹ ಅತ್ಯಂತ ಸಮಗ್ರ ಒಪ್ಪಂದವಾಗಿದೆ ಎಂದು ಹೇಳಿದ್ದಾರೆ. ಜುಲೈ 15 ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಅನುಷ್ಠಾನಕ್ಕೆ ಎರಡೂ ದೇಶಗಳ ಸಿದ್ಧತೆಯನ್ನು ಪರಿಶೀಲಿಸಲು ಸಚಿವರು 3 ಬ್ರಿಟನ್ ಭೇಟಿಯಲ್ಲಿದ್ದಾರೆ. ಈ ಒಪ್ಪಂದವು ಜಾಗತಿಕ ಮೌಲ್ಯ ಸರಪಳಿಗಳಲ್ಲಿ ಎರಡೂ ದೇಶಗಳನ್ನು ಮತ್ತಷ್ಟು ಸಂಯೋಜಿಸುತ್ತದೆ ಮತ್ತು ಆರ್ಥಿಕ ಸಹಕಾರ ಹಾಗೂ ಬೆಳವಣಿಗೆಗೆ ನೂತನ ಮಾರ್ಗಗಳನ್ನು ತೆರೆಯುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಪ್ರತಿಪಾದಿಸಿದ್ದಾರೆ. ರಕ್ಷಣೆ ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಸ್ಥಿರವಾಗಿ ವಿಸ್ತರಿಸುತ್ತವೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಈ ತಿಂಗಳ 21 ನಡೆದಂತಹ ನೀಟ್ ಯುಜಿ 2026 ಮರುಪರೀಕ್ಷೆಯ ತಾತ್ಕಾಲಿಕ ಉತ್ತರ ಅಕ್ಕಿಗಳ ಕುರಿತು ಪ್ರಶ್ನಿಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅಭ್ಯರ್ಥಿಗಳಿಗೆ ಅವಕಾಶ ನೀಡಿದೆ. ತಾತ್ಕಾಲಿಕ ಉತ್ತರ ಅಕ್ಕಿಗಳು ಅಧಿಕೃತ ನೀಟ್ ವೆಬ್ಸೈಟ್ www.neet.nta.in ನಲ್ಲಿ ಲಭ್ಯವಿದೆ. ಈ ತಿಂಗಳ 28 ಪ್ರತಿ ಪ್ರಶ್ನೆಗೆ 200 ಶುಲ್ಕವನ್ನು ಪಾವತಿಸುವ ಮೂಲಕ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಸವಾಲನ್ನು ಸ್ವೀಕರಿಸಿದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ ಎಂದು NTA ತಿಳಿಸಿದೆ. ಮರುಪರೀಕ್ಷೆಯಲ್ಲಿ ಹಾಜರಾದ ಅಭ್ಯರ್ಥಿಗಳು ಶುಲ್ಕ ಮರುಪಾವತಿಗಾಗಿ ತಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ದೃಢೀಕರಿಸಲು ಮತ್ತು ನವೀಕರಿಸಲು NTA ಪೋರ್ಟಲ್ ಅನ್ನು ಸಹ ತೆರೆದಿದೆ. ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಲು ಈ ತಿಂಗಳ 30 ಕೊನೆಯ ದಿನಾಂಕವಾಗಿದೆ ಎಂದು NTA ತಿಳಿಸಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದಂತಹ 2 ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 188 ಏರಿಕೆಯಾಗಿದೆ ಎಂದು ವೆನೆಜುವೆಲಾದ ರಾಷ್ಟ್ರೀಯ ಸಂಸತ್ ಅಧ್ಯಕ್ಷರಾದಂತಹ ಜಾರ್ಜ್ ರೋಡ್ರಿಗ್ರೆಸ್ ತಿಳಿಸಿದ್ದಾರೆ. ಭೂಕಂಪದಿಂದಾಗಿ 1520 ಜನರು ಗಾಯಗೊಂಡಿದ್ದಾರೆ. ಸುಮಾರು 200 ಜನರು ಅವಶೇಷಗಳ ಅಡಿ ಸಿಲುಕಿಕೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿಕೊಂಡವರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ ಎಂದು ಜಾರ್ಜ್ ರೋಡ್ರಿಗಸ್ ಮಾಹಿತಿಯನ್ನು ನೀಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು

0: ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಪ್ರತಿಬಿಂಬಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜನೆ ಮಾಡಲಾಗಿದೆ. ಕರ್ಬಲಾದಲ್ಲಿ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವಂತಹ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಕೈಗಾರಿಕಾ ಮತ್ತು ವಾಣಿಜ್ಯ ಎಲ್ಪಿಜಿ ಗ್ರಾಹಕರಿಗೆ ದೊಡ್ಡ ಪರಿಹಾರವಾಗಿ ಕೇಂದ್ರ ಸರ್ಕಾರ ದೇಶೀಯವಲ್ಲದ ಪ್ಯಾಕ್ ಮಾಡಿದ ಎಲ್ಪಿಜಿ ಪೂರೈಕೆಯ ಮೇಲಿನ ಎಲ್ಲಾ ರೀತಿಯ ನಿರ್ಬಂಧಗಳನ್ನು ತೆಗೆದುಹಾಕಿದೆ. ಅಲ್ಲದೆ ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಮೊದಲು ಇದ್ದ ಮಟ್ಟಕ್ಕೆ ಸರಬರಾಜುಗಳನ್ನು ಪುನಃ ಸ್ಥಾಪಿಸಿದೆ. ಬಿಕ್ಕಟ್ಟಿನ ಆರಂಭದಲ್ಲಿ ಸ್ಥಗಿತಗೊಳಿಸಲಾಗಿದ್ದಂತಹ ಬೃಹತ್ ಎಲ್ಪಿಜಿ ಪೂರೈಕೆಯನ್ನು ಬಿಕ್ಕಟ್ಟಿನ ಪೂರ್ವ ಬಳಕೆಯ ಮಟ್ಟಕ್ಕಿಂತ 50% ಸಡಿಲಿಸಲಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಗಮನಾರ್ಹ ಪರಿಹಾರವನ್ನು ನೀಡುತ್ತದೆ. ಎಲ್ಪಿಜಿ ಪೂರೈಕೆ ಪರಿಸ್ಥಿತಿಯಲ್ಲಿ ಇತ್ತೀಚಿನ ಸುಧಾರಣೆಯ ನಂತರ ಪುನಃಸ್ಥಾಪಿತವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ದ ಭಾರತ 5 ವಿಕೆಟ್ಗಳಿಂದ ಭರ್ಜರಿ ಗೆಲುವು ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ನಷ್ಟಕ್ಕೆ 136 ರನ್ ಗಳಿಸಿತು. ಭಾರತದ ಪರ ರಾಧಾ ಯಾದವ್ 3 ವಿಕೆಟ್ ಮತ್ತು ಶ್ರೀಚರಣಿ 2 ವಿಕೆಟ್ ಕಬಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದಂತಹ ಭಾರತ 16.5 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸುವ ಮೂಲಕ ಗೆಲುವಿನ ನಗೆಯನ್ನು ಬೀರಿತು. 34 ಎಸೆತಗಳಲ್ಲಿ 53 ರನ್ ಸಿಡಿಸಿದಂತಹ ಶಫಾಲಿ ವರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಪುರುಷರ ತಂಡ ಇಂದು ಬೆಲ್ಫಾಸ್ಟ್ನಲ್ಲಿ ಮೊದಲ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ಐರ್ಲೆಂಡ್ ವಿರುದ್ದ ಸೆಣಸಾಟ ನಡೆಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಕ್ಕಟ್ಟಿನ ಸಮಯದಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡಿಕೊಳ್ಳಲು ಭಾರತ ಉತ್ತಮವಾಗಿ ಸಜ್ಜಾಗಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆದರ್ಲ್ಯಾಂಡ್ಸ್ ರಾಣಿ ಮ್ಯಾಕ್ಸಿಮಾ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ವೆನೆಜುವೆಲಾ ಭೂಕಂಪ, ಮೃತರ ಸಂಖ್ಯೆ 188ಕ್ಕೆ ಏರಿಕೆ, ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಮಹಿಳಾ ಟಿ20 ಕ್ರಿಕೆಟ್, ಬಾಂಗ್ಲಾದೇಶ ವಿರುದ್ದ ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಉದ್ಯೋಗ ಮಾರ್ಗದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. PUC ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡ್ಬಂದಿರ್ತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004 ಕೃಷಿಯನ್ನ ಆ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ ಎದುರಿಸಿದ್ವಿ. ಆರ್ಥಿಕವಾಗಿ ಅಥವಾ ಸದೃಢರಲಿಕ್ಕೆ ಒಂದು ಕೃಷಿ ಶುರು ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು, ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ. ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರ ಈಗ ನಮ್ ಭಾಗದಾಗ ನಾವು ನವರ್ಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ, ಅದು ನಮ್ದು ಒಂದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮಣಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDBಗೆ ಹೋಗಿ 7 ದಿನಗಳ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನ ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ

ಕೂಡ ಮಾಡಬಹುದು ಅಂತ ಹೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನು ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡ್ತೀವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗೆ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು, ಅಂದ್ರೆ ಬೇರೆದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ, ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು ನಾಲ್ಕು ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಡ್ಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳ ಕಳೆದ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ, ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯೋ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ. ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬಹುದು ಅಂತ ಹೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಏನೋ ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ. ಹೈನುಗಾರಿಕೆ ಒಳಗೆ ಸಾಕಷ್ಟು ಹೇಳ್ಬಿಡಲ್ಲ, ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಒಂದಾಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF, ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ, ಯಾಕಂದ್ರೆ 2 ಹೊತ್ತು ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರೋದು KMF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ನ ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರಗದಲ್ಲಿ ಇರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ, 7 ರಿಂದ 10 ಲೀಟರ್ ಹಾಲು ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನನ್ನ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿ ಇರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ. ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು, ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮೇಲೆ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೆ 1000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಂಡೆ ಮಾಡ್ತಾರೆ. ಒಂದು ಸದಸ್ಯ ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ, ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ, ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ. ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರು ಸ್ವಲ್ಪ ಏನೋ ಅಂದ್ರೆ ಖರ್ಚುಗಳು ಏನ್ ಇರ್ತಾವಲ್ಲ, ನಮ್ಗೆ ಸಗಣಿ ಬರಾಕತಿ, ಆಮೇಲೆ ಹೊಲದಾಗ ಬೆಳೆದಿರತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ, ಅವನ್ ನಾವು ನಮ್ ಭಾಗದಾಗ ಏನ್ ಮಾಡ್ತಾರ, ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದತಿ ತಿಂತೇವ. ಅದಕ್ಕ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅದತ್ತ ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು ಇವತ್ತು ನಮ್ಮ ಊರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಾಲೂ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಾಲೂ ಮಾಡಿದೆ. ಅಂದ್ರೆ ಏನು, ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಟಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆನ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು 4 ಕುರಿ ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆಯನ್ನು ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದು ಹೆಂಗಪ್ಪ ಅಂದ್ರೆ 4 ರಿಂದ 8, 8 ರಿಂದ 16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಾವು ಈಸಿಯಾಗಿ ಸಾಕಾಣಿಕೆ ಮಾಡಬಹುದು ಅಂತೇಳಿ ನಾವು ಒಂದು 30-40 ಸೈಜ್ನಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ತರುವಾಗ ಕುರಿ ಸಾಕಾಣಿಕೆ ಶೆಡ್ಡನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ ಅವತ್ತಿನ ದಿವಸ. ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನು ಚಾಲು ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು, ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು, ಹಾಗೆ ನಮ್ಮ KVK ಧಾರವಾಡದವರು
ಅಲ್ಲಿ ನಾನು ತರಬೇತಿಯನ್ನು ಪಡೆದೆ.

ಅಲ್ಲಿಂದ ಇಲ್ಲ ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ ಸತಿ ಹಾಕಿದ್ರೆ ಎರಡರಿಂದ ಮೂರು ಮರಿ ಹಾಕ್ತವು, ಹಾಗೆ ಒಂದ್ ವರ್ಷದಲ್ಲಿ ಎರಡ್ ಸಲ ಮರಿ ಹಾಕ್ತವು. ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೆ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಾತಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕೆ ನಾವು ಏನ್ ಮಾಡಿದೀವಿ, ಅವತ್ತಿನ ದಿವಸ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದು ಮರಿ ಮಾರಾಟ ಆಗ್ಬೇಕಂದ್ರೆ 5-6 ತಿಂಗಳ ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ಮ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೇರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತ್ತೆ ನಮ್ಗೆ ಸುತ್ತಮುತ್ತ ಭಾಗದಾಗ. ಅದಕ್ಕೆ ಆ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತ ಒಂದು ಕಂಪ್ನಿ ಮಾಡಿದ್ವಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನು ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೆ ಸರ್ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ, ಏನ್ ಮಂಜುನಾಥ್ ಅವ್ರೆ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ NLM ಸ್ಕೀಮು, ನಾವು ಮಿನಿಮಮ್ 1 crore ಮಾಡ್ಬೇಕಿತ್ತು ಅಂದ್ರೆ 500 crore 25 ಲಕ್ಷ ಸಾಕಾಣಿಕೆ ಮಾಡ್ಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್, ನನಗೆ 1 crore ಪ್ರೊಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದೀನಿ, ನನ್ನ 12 ಎಕರೆ ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನ್ ಬ್ಯಾಂಕ್ ಕೊಡ್ತೈತಿ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯ ಇಲ್ಲ, ಹೆಂಗೋ 100 crore ಸಾಕಾಗಿ ಮಾಡ್ಕೊಂಡು ನಾನು ಇದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವ್ರೆ, ನಿಮ್ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರು ಅಂತೇಳಿ, ಅವರು ರಿಟೈರ್ಡ್ KVG Bank ಮ್ಯಾನೇಜರು. ಅವ್ರ ನಂಬರ್ ಅನ್ನ ಕೊಟ್ಟು ನನಗೆ, ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 crore ಪ್ರೊಜೆಕ್ಟ್ ಮಾಡಿದ್ರೆ 50 ಲಕ್ಷ ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀಗ್ಬೇಕಲ್ರಿ, ನಾ 100 crore ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಸಾಕ್ಬಿಡ್ರಿ ಸರ್ ಅಂದ್ರು ಕೂಡ ನನಗೆ, ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗೆ ಅಪ್ಲಿಕೇಶನ್ ಹಾಕಕ್ಕೆ ಶ್ರೀ ನಬಾರ್ಡ್ DDM ಆಗಿರತಕ್ಕಂಥ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ ಅಂದ್ರೆ, ನನಗೆ NLM ಅಂದ್ರೆ ಏನು ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು, ಏನು ಅದ್ರ ಬಗ್ಗೆ ಗೊತ್ತಿಲ್ದನ. 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಒಂದು 7-8 ಸ್ಟೆಪ್ ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DDA ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್ಡು, ಹಂಗೆ 7 ಸ್ಟೆಪ್ಗಳಲ್ಲಿ ಆ NLM ಯೋಜನೆಯನ್ನು ಒಂದು ಇದು ಏನಮ್ಮ ಅಂತೀವಿ ನಾವು, ಒಂದು NLM ಯೋಜನೆದ್ದು ಒಂದು 7 ಸ್ಟೆಪ್, ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನ ಮಾಡ್ಬೇಕು ನಾನು, 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತು ಅವತ್ತಿನ ದಿವಸ. ಅಲ್ಲೇ ಊರು ನಾಲ್ಕೂವರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್ ಅಂದ್ರೆ ಒಂದು 2.5 inch ನೀರಿನ ಬೋರ್ವೆಲ್ ಕೂಡ ಐತಿ, ಅದ ಅಲ್ಲೇ ಶೆಡ್ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡ್ ಮೊದಲು ಇನ್ನೂ ಒಂದು ಶೆಡ್ ನಿರ್ಮಾಣ ಮಾಡ್ಬೇಕು ಅದನ್ನೇ ಅಂತೇನೆ ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸುತ್ತ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೊಬ್ಬನ್ನ ಕಟ್ ಮಾಡೋವನ್ನ ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ

ಅಂದ್ರೆ ಬಾ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300-200 ಅಳತೆಯಲ್ಲಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೋಟೀನ್ ಶೆಡ್ ಇರ್ಬೋದು, ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ. ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡಬೇಕು ಶೆಡ್, ಅದು 34 ಸೈಜ್ ನಲ್ಲಿ ಇರತಕ್ಕಂಥ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತ ಹೇಳಿ ಒಂದು ಮಾಡಬೇಕಾಗುತ್ತೆ. ಅಂದ್ರೆ ಲೇಬರ್ಗಳಿಗೆ ಇಲ್ಲಕ್ಕೆ ಆ ಲೇಬರ್ ಶೆಡ್ ಅನ್ನು ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತು ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿಲ್ಲ, 50 ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನ್ ಮಾಡಕ್ ಸಾಧ್ಯ ಐತಿ, ನಾವು ಏನ್ ಮಾಡಿದ್ರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತು. ಅಂದ್ರೆ ಈ ಕೃಷಿ ಬರೀ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತೈತಿ ಅದನ್ನೆಲ್ಲನೂ ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ ಕೋಳಿ ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು, ಮೇವು ಬೆಳಿಬೇಕು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರಿ ಒಳಗೆ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನ ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ, ಏನು ನಾವು ಕಡ್ಲಿ ಹೊಟ್ಟತೀವಿ ಆ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ, ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸೆ ಮೇವನ್ನ 4 ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದರದ ಏನು ತಿಂದದ್ದನ್ನ ಅದ ಅರಗಿಸ್ಕೊಳಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳಕ್ಕೆ ನಮ್ಗೆ 1.5 ತಾಸು ಅವಧಿ ಬೇಕಾಕತಿ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂತೈತಿ. ಅದಕ್ಕೆ ಪ್ರತಿ 2.5 ತಾಸಿಗೂ ಒಂದ್ಸತಿ ಫೀಡಿಂಗ್ ಮಾಡಬಹುದು. ಅಂದ್ರೆ ಹಸೆ ಮೇವನ್ನ ನಾವು ಹಸೆ ಮೇವು ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ, ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತೆ ಅದ್ರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ, ಈ ತರ ಗೋವಿನ ಜೋಳ ಇರ್ಬೋದು, ಇವೆಲ್ಲವನ್ನು ಸಮತೋಲನವಾಗಿ ಸಮೀಪವಾಗಿ ಕಟ್ ಮಾಡ್ಕೊಂಡು ಒಂದು ಬೆಳಿಗ್ಗೆ ಅವನ್ನೆಲ್ಲನೂ ಸೇರಿಸಿ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಪ್ರತಿ 2 ಸತಿ ಹಾಸಿಗೆ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗೀಗ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರ ಮೇವು ಇದ್ದಾಗ ಗ್ರೇಜಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದೀವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಡಿರ್ತಾವೆ, ಹೆಸರು ಇರ್ಬೋದು, ಯಾವಾಗ ಕುಲ್ಲಾಕವು ಅಲ್ಲೆಲ್ಲ ಮೇಯಕ್ಕೆ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ ಪ್ರವೃತ್ತಿ. ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತಾವ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರುವ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಜಿಂಗ್ ಮಾಡ್ಕೊಂಡು ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರೆ ನಾವು ಈ ಲೈವ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಿ ಅಂದ್ರೆ ಒಂದ್ ಎಮ್ಮೆ ಆಕಳ ಇದ್ರೆ ಅದು ಬೇರೆ, ಎಮ್ಮೆ ಆಕಳದ ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತ ಈ ಕುರಿ ಮತ್ತು ಆಡಿಂದು ರೇಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರೆ ಒಂದ್ ಕುರಿಗೆ ಏನಾರ ಆರಾಮ ಇಲ್ಲದೆ ಒಂದ್ 3 ದಿನ ಕಳೀತ ಅಂದ್ರೆ ಅದು ಯಾವುದೇ ರೋಗ ಇರ್ಬೋದು, 3 ದಿನ ಕಳೀತ ಅಂದ್ರೆ ಎಂತ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತವೆ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು

ಮೊದಲ ನಾವ್ ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರ ಆಳುಗಳ ಮೇಲೆ ನಾ ಆಳ ರೊಕ್ಕ ಕೊಟ್ಬೇಕಾದಷ್ಟು ಆಳು ಇಡ್ಬೋದು. ಹಾಗೆ ಮಾಡಿದ್ರ ಇದ್ರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತ ನಾವೊಂದು ಮೂರು ಆಳು ತಗೊಂಬಂದಿಟ್ಟಿವಿ, ಒಂದ್ ನಾಲ್ಕು ಆಳು ಕರ್ಕೊಂಬಂದೆ ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರು ಕೂಡ ಅವ್ರಿಗೆ ಅದರ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರ. ಬಟ್ ಅದ್ ಹೆಂಗಾಗತ್ತಂದ್ರ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ರಿ ಸರ ನನಗೆ ನೀವು ಕೊಡ್ತಕ್ಕಂಥ ಪಗಾರ್ ಕಡಿಮೆ ಆಕೈತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕೈತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವು ಅವನ ಮ್ಯಾಗ ಡಿಪೆಂಡ್ ಆಗಿರ್ತೀವಿ. ನಮ್ಮ ಅಷ್ಟೇ ಎಕ್ಸ್ಪೀರಿಯನ್ಸ್ ಹೇಳದನ್ನ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದಕ್ಕೆ ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗೆ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ. ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ. ಉಳುಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳುಮೆ ಹೇಗೆ ಮಾಡಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, ಒಂದ್ ಎಕರೆಕ್ಕೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರಂದ್ರೆ ಕುರಿ ಒಂದಿನಕ್ಕೆ ಎಷ್ಟು ಸಲ ಆಹಾರ ಹಾಕ್ಬೇಕು, ಅದಕ್ಕೆ ಒಂದ್ ವರ್ಷಕ್ಕೆ ಎಷ್ಟು ಸಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವ್ ಬಾಯಿಲ್ಲದ ಮೂಕ ಪ್ರಾಣಿಗಳು, ಅವಕ್ಕೆ ನನಗೆ ಜ್ವರ ಬಂದವು, ನನ್ ಹೊಟ್ಟೆ ಉಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡಿಡಿದು. ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆ ಎಲ್ಲಾನು ಗೊತ್ತಿರ್ತೈತಿ. ಅವ್ರು ಡಾಕ್ಟರ್ಕಿಂತ ಬಹಳ ಶಾಣಿರ್ತಾರ. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ ಒಂದ್ ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ ಒಂದ್ ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ ಪ್ರತಿನಿತ್ಯ ಮೇವು ಹಾಕುವಾಗ ನಾವು ಒಂದ್ ಟೈಮ್ ಮೇವು ಹಾಕುವಾಗ ಅದಕ್ಕೆ ಜೊತೆಗೆ ಇರ್ಬೇಕು. ಮೇವು ಹಾಕೊಂಡು ಹೋದಾಗ ಅವೆಲ್ಲಾನು ಓಡ್ಬಂದು ಈಸಿಯಾಗಿ ತಿನ್ನಾತವು. ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದವು ಇಲ್ಲೋ. ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗೆ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ್ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ತು ಹೋಗ್ಕೇನಂದ್ರವ ನಾವೇ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ತು ಹೋಗ್ಕೇನಂದ್ರೆ ಈಗ ನನ್ ಕಡೆ ಇರುವ ಆಳೆಲ್ಲ ಹಂಗಾಗತ್ತವ. ನಾವು ಇವತ್ತು ನಾವು ಹೊಕ್ಕೇನೆ ಅಂದ್ರೆ ನೀವು ತಗೋ ನಿನ್ ಪಗಾರ ಹೋಗ್ಬಿಡ್ಪ, ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವು ಎಲ್ಲರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಿಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದ್ ನಾಲ್ಕು ಸಲ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು ನಾಲ್ಕು ಸತಿ ವರ್ಷದಲ್ಲಿ ನಾಲ್ಕು ಸತಿ ಹಾಕ್ತೇವೆ. ಯಾವಾಗಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ ನಾಲ್ಕು ಸತಿ ಮಾಡ್ತೀವಿ. ಇಟಿ, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮ್ಯಾಗ ಚಳಿಗಾಲದಾಗ ಒಂದ್ ಇರ್ತೈತಿ, ಆಮ್ಯಾಗ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದ್ ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗ ಬಿಫೋರ್ ಆಗಿ ಹೇಳ್ತಾರ, ಈಗ ಇನ್ನೊಂದು 15-20 ದಿವಸದಾಗ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂಟಂಗ್ ಎದುರಿಸ್ಬೇಕು, ಈ ಬ್ಲೂಟಂಗ್ ಆ ಭಾಗದಲ್ಲಿ ಬಹಳ ಬರತೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲಿ ಕೂಡ ಸಿಗುದಿಲ್ಲ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಎನಿಮಲ್ ಅದಾವ ನಮ್ ಕಡೆ ಅವನ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡ್ತೈತಿ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿಂದ ಏನಾರ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ. ಯಾಕಂದ್ರೆ ಇದಕ್ಕೆ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲಾ ಕಡೆನೂ ಡಾಕ್ಟರ್ ಸಿಗುವುದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ, ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರೋ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮಗೆ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ ಲೀಸ್ಟ್ ಫಸ್ಟ್ ಏಡ್ ಮಾಡಕ್ಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರ ಫಸ್ಟ್ ಏಡ್

ಹೋಗಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮೇಲೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮೇಲೆ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತೆ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ಮ ಕಡೆ ಇರ್ಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗ ಟೈಮ್ ಸಿಗಾಕತ್ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರು ಮಂದಿ ಲೇಬರ್ ಕೆಲಸ ಮಾಡ್ತಾರ. ಆ ಮೂರು ಮಂದಿ ಲೇಬರು ಮತ್ತೆ ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದ್ ಐದು ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗ್ಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ಮುಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗೀತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ. 500 ಕುರಿಗೆ 10 ನಿಮಿಷದಾಗ ಒಂದು ಇಬ್ರು ಮೂರು ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗಿತ 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನನ. ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದ್ವಿ. ಜವಾರಿ ಆಕಳ, ಜವಾರಿ ಬಾಯಿ ಆಕಳ ನೀವು ಅಂದ್ರೆ ಅವ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರೆ ಈಗ ನಾವು ಒಂದ್ ಮಾಡಿ ಖಾಲಿ ಕುಂತೀವಿ, ಖಾಲಿ ಕೊಟ್ಟಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರು ಮಾಡ್ಬೇಕು ನಾನು ಅವಾಗ್ಲಿಂದ ಹೇಳತ್ತೀನಿ. ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲೂ ಮಾಡಿದೀವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ನಮಗೆ 2 ಹಳಿಕಾರ, ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳಗಳನ್ನ ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವು ಕುರ್ದ ಚಾಕರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮಗೆ ಏನು ಅದರದ್ದು ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್. ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟೇ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವ್ ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟೇ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ತು 3 ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲಾರ ಮನ್ಯಾಗ ನವಣಿ ಅನ್ನ ಉಣ್ತಿದ್ವಿ. ಸಾಕಷ್ಟು ಮಂದಿ ಮನ್ಯಾಗ ಮಜ್ಜಿಗೆ ಹಾಕೊಂಡು ನವಣಿ ಅನ್ನ ಉಣ್ತು. ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸು ಆದವ್ರ ಆರೋಗ್ಯ ಹೆಂಗ ಅದಾರ ಅಂದ್ರೆ ನಮ್ಗಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ಆಯಸ್ಸು ಎಷ್ಟಾಗೈತಂದ್ರೆ 40, 50, 60 ಲಾಸ್ಟ್ ಆಗ್ಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಒಂದು ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನನ್ನ ನಾವು ಹೇಳ್ತೀವಿ ಅದೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತೈತಿ. ಕಾರಣ ಇಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವೆ. ಅದಕ್ಕೆ ಇದನ್ನೆಲ್ಲಾನು ಮನಗಂಡು ನಾವು ಈಗೇನ ಜರ್ಸಿ ಆಕಳ ಸಾಕಿ ದಬಾಶಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮಗೆ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕೈತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ್. ಒಂದ್ ಹಾಕಿದ್ರು ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ್. ನಮ್ಗೆ ಹಾಲಿನಿಂದ ಏನೋ ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ ಗೋಮೂತ್ರ ಇರ್ಬೋದು. ಆಮೇಲೆ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದಂತಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳ ಕರ ತಗೊಂಡಿದ್ದೆ, ಅದು ಇವತ್ತು ಕರು ಹಾಕೈತಿ. ಆ ಕರುನನ 40,000 ರೂಪಾಯಿ ಕೇಳತ್ತಾರ. ಇವತ್ತು ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ಸತಿ ಏನು ಪಿರಿಯಡ್ ಮಾಡ್ತೀವಿ, ಇಳಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಬೇಕೈತಿ. ಇಲ್ಲಿ ಕೆಲಸನೂ ಕಡಿಮೆ, ಹಿಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮೇಲೆ ಏನು ಹಿಂಡೋದು ಆ ತರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದ್ವಿ ನಾವು. ಮೊದಲೆಲ್ಲ ಒಂದು 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದು 50 ಕೋಳಿಗೆ ನಾವು ಬಂದಿದ್ದೀವಿ. ಒಂದು 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂಥ ತತ್ತಿಯನ್ನು ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿನ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ತು ನಮ್ಮ ಮಾರ್ಕೆಟ್ ಭಾಳ ಬೇಡಿಕೆ ಐತಿ. ಅದಕ್ಕೆ ಇವತ್ತಿನ ದಿವಸ ಅದರದ ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನ್ಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದರೂ ಡಬ್ಬಿ ಈ ತರ ಇಟ್ಟು ಹೋಗಿರ್ತೀವಿ.
ಆ ತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ

ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರೆ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡಬಹುದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಹೈನುಗಾರಿಕೆ ಮಾಡಬಹುದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನ್ ಹೆಂಗ್ ನಡೆದತ್ತ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವ ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸಿಕೊಡುದಿಲ್ಲ ಅಷ್ಟು ಸರಳ. ಈಗ ನಾ ಹೇಳಿನಲ್ಲ, ಮೊದಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ದೆ. ದಿನ 50-60 ತತ್ತಿ ಕೊಡ್ತಿದ್ವಿ. ಏನ್ ಮಾಡ್ಬೇಕು ನಾವು ಅಲ್ಲಿಗೆ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡತ್ರ, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಬಾಳ ತತ್ತಿ ನನ್ ಕಡೆ ಸಿಗ್ತಾವ್ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10 ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡಂತ ಕೇಳತ್ರಿ. ಅವತ್ ನನಗೆ ಯಾಕೋ ಬೇಜಾರಾತ. ಜವಾರಿ ತತ್ತಿ 8 ರೂಪಾಯಿ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳತ್ತಾರಲ್ಲ ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತ್ತಿ. ಮತ್ತು ತತ್ತಿ ಕೂಡ ಒಂದು 5-6 ತಿಂಗಳು ಅವ್ರು ತತ್ತಿನ ಹಾಕೋದ್ರು ಬಾಳ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನ ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ನಿಂದ ಮರಿ ಮಾಡ್ಸಕತ್ತೆ ನಾನು. ಸಂದರ್ಭ ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲೇ. ನಮ್ಮ ಬೆಳೆದದ್ದು ಏನೇ ಇರಲಿ, ಅವ ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿರಲಿ, ಕಾಯಿಪಲ್ಲೆ ಇರಲಿ, ಅಥವಾ ಇಂಥ ಏನು ಈಗ ನಾವು ಕೋಳಿ ತತ್ತಿ ಇರ್ಬೋದು ಅಥವಾ ಏನೇ ಇರಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನು ಏನ್ ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡೆದುಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರಲಿ ಅಥವಾ ಏನೋ ನಾವು ಬೆಳೀತಿರ್ಕಂತ ಅದು ಏನೇ ಇರಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರ, ಇಲ್ಲಿ ಕುತ್ಕೊಂಡು ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರ, ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲ ಮಾರಿದ್ರೆ, ನಾವು ಬೆಳೆದಿರ್ತಕ್ಕಂಥ ಎಲ್ಲಾ ಮಾಲು ಓದ್ ಮಾರಿದ್ರು ಕೂಡ ನಮ್ ಸಾಲ ಹರಿಯುದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರೆ ನಮಗೆ ಇವತ್ತ ಎಲ್ಲಾರು ಹೆಂಗಾಗಿಬಿಟ್ಟೆವ ಅಂದ್ರೆ, ರೈತರ ನನ್ನ ಬಾಜು ಹೊಲದವನ್ನು ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಅಂತ. ಅದಕ್ಕೆ ದಯಮಾಡಿ ರೈತರಲ್ಲಿ ವಿನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ ಏನ್ ಮಾಡಾಕತ್ತೀವಿ ಅಂದ್ರೆ, ಮಣ್ಣನ್ನ ಬಹಳ ಕಲುಷಿತ ಮಾಡಕ್ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ವಿನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ. ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ. ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವು. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಗತ್ತಿ. ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, DAP ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂದು, ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಇಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗೆ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ. ಅದರ ಒಳಗಡೆ ಕೋಟ್ಯಾನುಕೋಟಿ ಜೀವಾಣು ರಾಶಿಗಳು ಇರ್ತವೆ, ಅವನ್ನೆಲ್ಲರೂ ನಾವು ಇವತ್ತು ಸಾಯ್ಬಿಡಾತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ. ಗೊಬ್ಬರ ಬಳಕೆ ಮಾಡ್ರಿ, ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದಾಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ, ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದೆ ಅಂದ್ರೆ, ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ
ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋಗಿ ನಮ್ಮ ಹೊರಗಡೆಗೆ ಹಾಕೋಬಹುದು. ಅಲ್ಲಿ ಬೆಳೆದಿರ್ತಕ್ಕಂತ ವೇಸ್ಟೇಜ್ ಮೇವನ್ನ ತಂದೊಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ, ಇವುಗಳಿಗೆ ನಾವು ಹಾಕೋಬಹುದು.

0: ದಿನ
1: ಈ ಸಮಯ ಆನಂದಮಯ. ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ ಹೆಚ್ ಡಿ ಕೋಟೆ ತಾಲೂಕಿನ ವಿಶೇಷಚೇತನರ ಸಂಘದ ಅಧ್ಯಕ್ಷರಾದ ತುಳಸಿ ಕುಪ್ಪೆಯ ಶ್ರೀಯುತ ನಾಗರಾಜುರವರು ತಮ್ಮ 70ನೇ ವರ್ಷದ ಹುಟ್ಟು

ಎಲ್ಲರಿಗೆ ಶುಭಾಶಯ ತಿಳಿಸುವವರು ಪುಷ್ಪಕಲಾ, ಮಕ್ಕಳಾದ ಛಾಯಾ, ನಾಗೇಂದ್ರ ಹಾಗೂ ಭಾಗ್ಯಲಕ್ಷ್ಮಿ, ಮೊಮ್ಮಗ ಪಾರಿಜೈನ್. ಶ್ರೀಯುತ ನಾಗರಾಜುರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಹನುಮರಾಜ್ರವರು ಫಿಸಿಯೋ ಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ 3 ಮಿದುಳುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಿಮ್ಮೊಳಗಿನ 3 ಮೆದುಳುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ವಿಷಯವನ್ನು ಓದಿದ ಮೇಲೆ ಮೆದುಳಿದೆಯೇ ಎಂಬ ಅನುಮಾನ ಮೂಡಿದರೆ ಆಶ್ಚರ್ಯವಿಲ್ಲ, ಏಕೆಂದರೆ ನಮಗಿರುವುದು ಒಂದೇ ಮೆದುಳು, ಒಂದೇ ಹೃದಯ ಮತ್ತು ಒಂದೇ ಉದರ ಎನ್ನುವುದು ಸಾರ್ವತ್ರಿಕ ತಿಳುವಳಿಕೆ. 30 ವರ್ಷಗಳ ಹಿಂದೆ ಅಂದರೆ ಹೃದಯದೊಳಗಿನ ನರಕೋಶಗಳು ಎಂಬ ಶೀರ್ಷಿಕೆಯ ಲೇಖನವೊಂದು 1990 ಆಗಸ್ಟ್ ಸಂಚಿಕೆಯಲ್ಲಿ ಪ್ರಕಟವಾಗಿತ್ತು. ಈ ಲೇಖನದ ವಿಸ್ತೃತ ವಿವರಣೆಯ ಪುಸ್ತಕವು ನಂತರ ಪ್ರಕಟವಾಯಿತು. ಈ ಪ್ರಕಟಣೆಯಲ್ಲಿ ಡಾಕ್ಟರ್ ಹರ್ಮನ್ ಹೃದಯವು ಸಂವೇದನಾಶೀಲ ಹಾಗೂ ಸುರಕ್ಷಿತ ವಿಮರ್ಶನಾ ಸಾಮರ್ಥ್ಯ ಹೊಂದಿರುವ ಜ್ಞಾನಾಂಗ ಎಂದು ಪ್ರತಿಪಾದಿಸಿದ. ಹಾಗಾಗಿ ಇದನ್ನ ಹೃದಯದ ಮೆದುಳು ಎಂದು ಪರಿಗಣಿಸಿ ಹೃದಯದ ಅಂಗವಿನ್ಯಾಸ, ಕಾರ್ಯಚಟುವಟಿಕೆ ಹಾಗೂ ಜೀವನ ಶೈಲಿಯ ಶ್ರುತಿ ಲಯಗಳ ಹೊಂದಾಣಿಕೆಯಿಂದ ಶಿಷ್ಯಾಂಗ ಸಂಗೀತ ಹೊರಡಿಸಬಲ್ಲ ಸಾಮರ್ಥ್ಯವಿರುವ ಅದ್ಭುತ ಅಂಗ ಎನ್ನಬಹುದು. ಕೇವಲ ಮುಷ್ಟಿಯ ಗಾತ್ರದ 350 ಗ್ರಾಂನಿಂದ 400 ಗ್ರಾಂ ತೂಕಬಲ್ಲದ ಈ ಪುಟ್ಟ ಅಂಗ ತನ್ನ ನಿರಂತರ ಸ್ಪಂದನೆಯಿಂದ ಶಕ್ತಿಯನ್ನು ಒದಗಿಸುವ ಜೀರ್ಣಾಂಗ ಮತ್ತು ತಾರ್ಕಿಕ ನಿಯಮಗಳನ್ನು ತೆಗೆದುಕೊಳ್ಳುವ ಮೆದುಳಿನೊಂದಿಗೆ ಇಡೀ ದೇಹದ ಸುಸ್ಥಿರತೆ ಮತ್ತು ಆರೋಗ್ಯ ಕಾಪಾಡಬಲ್ಲ ನಮ್ಮೊಳಗಿನ ಮೊದಲ ಮೆದುಳು ಎಂದು ವಿವರಿಸಿದ್ದಾರೆ. ಹೃದಯವು ಸೂಕ್ಷ್ಮ ಸಂವೇದಿ, ವಿವೇಚನೆ, ಸ್ಥೈರ್ಯ ಮತ್ತು ಭಾವನೆಗಳ ಮಹಾಪೂರ ಅರಿಸುವ ಆಕಾರ ಎಂದು ಪರಿಗಣಿಸಿದ. ಹೃದಯವು ನರಚೋದಕ ಗ್ರಂಥಿಯಂತೆಯೂ ಕಾರ್ಯನಿರ್ವಹಿಸುವುದು ಮತ್ತೊಂದು ವಿಶೇಷ. ಇದು ಇಂಡ್ರಿಯಲ್ ನೈಟ್ರಿಯೋಟ್ರಿಕ್ ಫ್ರ್ಯಾಕ್ಟರ್ ಸ್ರವಿಸುವುದು. ಈ ಪ್ರಚೋದಕ ರಕ್ತನಾಳ

ಮೂತ್ರಪಿಂಡ, ಅಡ್ರಿನಲ್ ಗ್ರಂಥಿ ಹಾಗೂ ಮೆದುಳಿನ ಕಾರ್ಯಗಳನ್ನು ಹತೋಟಿಯಿಡಲು ಸಹಾಯಕ. ಈ ಪ್ರಚೋದಕ ಶ್ರವಿಕೆ ಮತ್ತು ಕಾರ್ಯಕ್ಕೆ ಪ್ರೇರಣೆ ನೀಡುವ ಚೋದಕ ಕೂಡ ಹೃದಯದಲ್ಲಿ ಉತ್ಪತ್ತಿಯಾಗುವುದು. ಒಟ್ಟಾರೆ ಶಕ್ತಿ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುವುದು ಜೀರ್ಣಾಂಗ ಅಥವಾ ಉದರ ತಾರ್ಕಿಕ ಸಂವೇದಕ ಮಿದುಳು ಮತ್ತು ಕ್ರಿಯಾಶೀಲ ಹೃದಯಗಳ ನಡುವಿನ ತ್ರಿಕೋನೀಯ ಸಂಬಂಧ, ಆಹಾರ ಆಚಾರ ವಿಚಾರಗಳ ತ್ರಿವೇಣಿ ಸಂಗಮ ಎನ್ನಬಹುದಾಗಿದೆ. ದೇಹವೊಂದು ದೇಶದಂತೆ ಎಂದು ಪರಿಗಣಿಸಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಉದರ ಅಥವಾ ಶಾಸಕಾಂಗ, ಹೃದಯ ರಾಜ್ಯಾಡಳಿತ, ಮೆದುಳು ಕೇಂದ್ರಾಡಳಿತ, ಈ ಮೂರು ಅಂಗಗಳ ವ್ಯವಸ್ಥೆಯಲ್ಲಿ ಸಾಮರಸ್ಯವಿದ್ದರೆ ಅದು ಸುಸ್ಥಿರತೆಯ ಸಂಕೇತ. ಇಲ್ಲಿ ಯಾವುದೇ ಅಂಗ ಮತ್ತೊಂದು ಅಂಗದ ಮೇಲೆ ಒತ್ತಡ ಹೇರಿ ಪ್ರಭಾವ ತೋರಿದರೆ ಆಯಾ ಅಂಗಗಳ ಚೌಕಟ್ಟಿನ ಜವಾಬ್ದಾರಿ ಪಲ್ಲಟಗೊಂಡು ಅನಾರೋಗ್ಯ ಅಥವಾ ಅಸ್ಥಿರತೆ ತಲೆದೋರಬಹುದು. ಇದರಿಂದ ಇಂದಿನ ಜೀವನ ಶೈಲಿ ಹಾಗೂ ರಾಜಕಾರಣಿಗಳ ನಡುವಿನ ಒದ್ದಾಟ ಗುದ್ದಾಟಗಳು ಹೇಗೆ ದೇಹದ ಆರೋಗ್ಯ ಮತ್ತು ದೇಹದ ಅಸ್ಥಿರತೆಯು ಕೂಡ ಆಡಳಿತಕ್ಕೆ ಎಡೆ ಮಾಡಿ ದೇಹದ ದೇಶದ ಅಸ್ಥಿರತೆಯ ಆಡಳಿತಕ್ಕೆ ಎಡೆ ಮಾಡಿಕೊಟ್ಟಿದೆ ಎಂಬುದು ಗಮನಾರ್ಹ ವಿಷಯವಾಗಿದೆ. ಮೊದಲ ಮೆದುಳಾದ ಹೃದಯ ಒಂದು ಸಮರ್ಥನ ನೈಚಿಕ ವಿಶೇಷ ಸ್ನಾಯುಗಳಿಂದಾದ ಪ್ರಕೃತಿಯ ಅಚ್ಚುಕಟ್ಟಿನ ವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆಯಾಗಬಲ್ಲದು. ಹುಟ್ಟಿನಿಂದ ಮರಣದವರೆಗೆ ಅಲ್ಲದೆ ನಿರಂತರವೂ ಕೆಲವು ಗಂಟೆಗಳು ಮಿಡಿಯಬಲ್ಲ ಸಾಮರ್ಥ್ಯವಿರುವ ಹೃದಯ ಮತ್ತೊಬ್ಬರಿಗೆ ಜೀವದಾನವನ್ನು ನೀಡಬಲ್ಲದು. ಪರಿಸರದ ಸನ್ನಿವೇಶಗಳಿಗೆ ಅನುಗುಣವಾಗಿ ದೈಹಿಕ ಶ್ರಮ, ಲಿಂಗ, ವಯಸ್ಸು, ತೂಕ, ಉಷ್ಣತೆ, ಅಯಾನುಗಳ ಸಾಂದ್ರತೆ, ಪ್ರಚೋದಕಗಳ ಮೂಲಕ ಮಿಡಿತದಲ್ಲಿ ವ್ಯತ್ಯಯಗಳನ್ನು ಮಾಡಿ ಜೀವನ ನಡೆಸಬಲ್ಲ ಕೀಲಿ ಕೈ ತನ್ನಲ್ಲಿರಿಸಿಕೊಂಡಿರುವುದು. ಇಂತಹ ಹೃದಯಕ್ಕೆ ಉದರ ಮತ್ತು ಮೆದುಳು ಸಹಕಾರ ನೀಡಿದರೆ ಎರಡು ಪ್ರಮುಖ ಕಾರಣಗಳಿಗೆ ಹೃದಯದ ಕಾರ್ಯ ಏರುಪೇರಾಗಿ ಮಾರಣಾಂತಿಕವಾಗಿ ಪರಿಣಮಿಸಬಹುದು. ಅವೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ. ಹೃದಯ ಸ್ತಂಭನ ಬಡಿತಕ್ಕೆ ಶ್ರುತಿಯಾಗುವ ವಿದ್ಯುತ್ ಸಂವಹನ ಕಾರಣವಾದರೆ ಹೃದಯಾಘಾತಕ್ಕೆ ರಕ್ತನಾಳಗಳಲ್ಲಾಗುವ ಅಡಚಣೆಗಳು ಅಪಾಯ ಸೂಚಕವಾಗಬಹುದು. ಹೃದಯದ ಸ್ನಾಯುಗಳಿಗೆ ರಕ್ತ ಸರಬರಾಜು ಮಾಡುವ ರಕ್ತನಾಳ ಜಾಲವೇ ಕರುನರಿ ಧಮನಿ. ಈ ಧಮನಿಗಳ ನಾಳದಲ್ಲಿ ಯಾವುದೇ ಅಡಚಣೆಯಾದರೆ ರಕ್ತ ಸರಬರಾಜು ವ್ಯಕ್ತಯಗೊಂಡು ಆಕ್ಸಿಜನ್ ಮತ್ತು ಪೌಷ್ಟಿಕಾಂಶಗಳ ಕೊರತೆಯಿಂದ ಹೃದಯದ ಕಾರ್ಯ ಸ್ಥಗಿತಗೊಳ್ಳಬಹುದು. ಇದೇ ಮಯೋಕಾರ್ಡಿಯಲ್ ಇನ್ಫೆಕ್ಷನ್, ಆಡು ಮಾತಿನಲ್ಲಿ ಹಾರ್ಟ್ ಅಟ್ಯಾಕ್ ಎಂದು ಕರೆಯಬಹುದು. ಇಂತಹ ಪರಿಸ್ಥಿತಿಗೆ ಉದರ ಮತ್ತು ಹೃದಯಗಳ ನಡುವೆ ಸಾಮರಸ್ಯದ ಕೊರತೆ ಕಾರಣವಾಗಬಹುದು. ವಿಶೇಷವಾಗಿ ಕಡಿಮೆ ಸಾಂದ್ರತೆಯುಳ್ಳ ಲಿಪೋಪ್ರೋಟೀನ್, ಕೊಬ್ಬಿನ ಬಳಕೆ, ಕೊಲೆಸ್ಟ್ರಾಲ್ ಸಂಗ್ರಹಣೆ, ಇದರೊಂದಿಗೆ ರಕ್ತ ಹೆಪ್ಪುಗಟ್ಟುವಿಕೆ, ದುರಭ್ಯಾಸಗಳಾದ ಸೇವನೆಯಿಂದ ಇವು ಪೂರಕವಾಗಿ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಜಾಗತಿಕ ಮಟ್ಟದಲ್ಲಿ ಹಲವಾರು ವೈದ್ಯರ ಪದ್ಧತಿಗಳು ರೂಢಿಯಲ್ಲಿವೆ. ಈ ವೈವಿಧ್ಯತೆಯಲ್ಲಿ ಶರೀರ ಧರ್ಮ ಮತ್ತು ಮಾನಸಿಕ ಸಮತೋಲನವೇ ಆರೋಗ್ಯ ಎನ್ನುವುದು ಸಾಮಾನ್ಯ ವಿಶ್ಲೇಷಣೆ. ಹಾಗಾಗಿ ಆಹಾರ ಸಂಭ್ರಮ ವಸ್ತು ರೋಗಸ್ತು ಆಹಾರಂ, ಅಂದರೆ ಆಹಾರದಿಂದಲೇ ದೇಹ, ಆರೋಗ್ಯದಿಂದಲೇ ಆರೋಗ್ಯ. ನಾಡಿ ವೈದ್ಯ ಪದ್ಧತಿ ಸಾವಿರಾರು ವರ್ಷಗಳಿಂದ ಬಳಕೆಯಲ್ಲಿದೆ. ಆಯುರ್ವೇದದಲ್ಲಿ ನಾಡಿ ಪರೀಕ್ಷೆ, ತ್ರಿದೋಷಿ ಅಂದರೆ ವಾತ ಪಿತ್ತ ಕಫ, ಜೈವಿಕ ಕ್ರಿಯೆ, ಮಾನಸಿಕ ಸ್ಥಿತಿಗಳನ್ನು ಅರಿಯುವ ಸಾಧನವಾಗಿದೆ. ನಾಡಿ ಪರೀಕ್ಷೆಯ ವಿಸ್ತೃತ ವಿವರಣೆ ಸಾರಾಂಗಧರ ಸಹಿತ ಯೋಗ ರತ್ನಕರ ಇವುಗಳನ್ನು ಒಳಗೊಂಡಿದೆ. ಸ್ವಯಂ ವಿದ್ಯುತ್ ಸಂಕೀರ್ಣ ವ್ಯವಸ್ಥೆ, ಗತಿಚಾಲಕ ಸಂವಹನ ಜಾಲ, ಈ ವ್ಯವಸ್ಥೆಯು ಏರುಪೇರು ಹೃದಯ ಸ್ತಂಭನಕ್ಕೆ ದಾರಿ ಮಾಡಿಕೊಡುವುದರಿಂದ ಈ ದಿಸೆಯಲ್ಲಿ ಮಹತ್ತರ ಬೆಳವಣಿಗೆಯಾಗಿದ್ದು ಕೃತಕ ಗತಿಚಾಲಕ ಅಳವಡಿಸಿ ಪುನರ್ಜನ್ಮ ನೀಡುವ ಸುಲಭೋಪಾಯಗಳು ಇಂದು ಲಭ್ಯವಿವೆ. ಮೊದಲ ಬಾಹ್ಯ ಅಳವಡಿಕೆಗಳಾಗಿದ್ದ ಗತಿಚಾಲಕಗಳಲ್ಲಿ ಬಳಸಿದ ಬ್ಯಾಟರಿಗಳನ್ನು ಆಗಿಂದಾಗಲೇ ಬದಲಿಸಬೇಕಾಗುತ್ತಿತ್ತು. ಆನಂತರ ದೀರ್ಘಾವಧಿ ಕಾರ್ಯನಿರ್ವಹಿಸುವ ಪ್ರೋಟೀನ್ ಗತಿಚಾಲಕ ಎದೆಯ ಭಾಗದೊಳಗೆ ಒದಗಿಸುವ ತಂತ್ರಜ್ಞಾನ ಬಳಕೆಯಾಯಿತು. ಇಂದು ಅತ್ಯಂತ ಸಣ್ಣ ಗಾತ್ರದ ಲಿಥಿಯಂ ಅಯಾನ್ ಗತಿಚಾಲಕ ಸ್ವಯಂ ಪೂರಣದಿಂದ ಶಾಶ್ವತವಾಗಿ ಕಾರ್ಯನಿರ್ವಹಿಸುವತ್ತ ವೈದ್ಯರ ಗಮನ ಸೆಳೆದಿದೆ. ಇಂತಹ ತಂತ್ರಜ್ಞಾನ ಪರಿಚಯಿಸಿದ ಮೂರು ಸಂಶೋಧಕರಿಗೆ 1919 ರಸಾಯನ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ಅವು ಮೊದಲು ಬಳಕೆಯಾಗಿದ್ದ ಪಾದರಸ ಸತುವಿನ ಬ್ಯಾಟರಿಗಿಂತ ಮರುಭರಣ ಸಾಮರ್ಥ್ಯ ಹಾಗೂ ಅತಿ ಹಗುರವಾಗದೆ ಹಗುರವಾಗುವುದಲ್ಲದೆ ಸೋಲಾರ್ ಮತ್ತು ಮಾರುತ ಶಕ್ತಿಯನ್ನು ಬಳಸಿ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬಿಡಿ ಹುಚ್ಚಪ್ಪಗಳಿರ.

0: ಕಣ್ಣು, ಕೈ, ಕಾಲು, ಕಿವಿ, ನಾಲ್ಕು ಇರಲು ಮಣ್ಣು ಮುಕ್ಕಿ ಹುಚ್ಚರಾಗುವವರೇ ಎಂಬ ಎಚ್ಚರಿಕೆ ಗಂಟೆಯನ್ನ ಸಂಗೀತ ಶಾಸ್ತ್ರಜ್ಞರು ಪರಂಪ್ರಿಯ ಪುರಂದರ ದಾಸರು ಸಾರಿದ್ದಾರೆ. ತಂತ್ರಜ್ಞಾನದ ಕೈಗೊಂಬೆಗಳಾಗಿ ಪ್ರತಿದಿನ ವರದಾನದ ಮೂರು ಮಿದುಳುಗಳನ್ನು ಮನಸ್ಸು ಇಚ್ಛೆ ಬಳಸುತ್ತಿರುವ ಮತಿವಂತ ಬಿರುದಕ್ಕಿಂತ ಹೋಮ ಸ್ಟೀಫಿನ್ ಮತಿಗೆಟ್ಟು ಕಾರ್ಯಾಚರಣೆಗಳಿಂದ ಫೋಮೋಸೆಫಿಯನ್ ಆಗುತ್ತಿರುವ ಆಧುನಿಕ ಮಾನವ ಎತ್ತ ಸಾಗುತ್ತಿದ್ದಾನೆ ಎಂಬ ಚಿಂತನೆ ಇಂದಿನ ಅಗತ್ಯವಾಗಿದೆ. ಮೂರು ಮೆದುಳುಗಳ ಭಾಷೆ ಅರ್ಥೈಸಿ ಜೀವನ ಹಸನವಾಗುವಂತೆ ಕೈಜೋಡಿಸಿ ಮಾನವ ಜನ್ಮ ಸಾರ್ಥಕವಾಗಿಸಿ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮೂರು ಮೆದುಳುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮೂರು ಮಿದುಳುಗಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಗುಣಮಯವಾದ ನನ್ನ ದೈವೀ ಮಾಯೆಯಿಂದ ಪಾರಾಗುವುದು ದುಸ್ತರ. ಆದರೆ ನನಗೆ ಶರಣಾಗತರಾದವರು ಈ ಮಾಯೆಯಿಂದ ಪಾರಾಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಏನು ಇಡೀ ಜಗತ್ತು ಮಾಯೆ ಎಂಬ ಅಂಶದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿ ಎಲ್ಲರೂ ಮಾತನಾಡುತ್ತಾರೆ, ಆ ಮಾಯೆಯ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಭಗವದ್ಗೀತೆಯ ಮೂಲಕ ಕೃಷ್ಣ ಭಗವಂತ ಆ ಪರಮಾತ್ಮ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಈ ಮಾಯೆ ಇದೆಯಲ್ಲ, ಅದು ದೇವರದ್ದು. ಇದರಿಂದ ಪಾರಾಗುವಂಥದ್ದಿದೆಯಲ್ಲ, ಅದಂತೂ ಬಹಳ ಕಷ್ಟ. ಈ ಗುಣಗಳೆಂಬ ದಾರದ ಮೂಲಕ ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿದು ಬಿಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಅದಕ್ಕೆ ಬದ್ಧವಾಗಿದೆ. ಹೇಗೆ ಭೂಮಿಯು ತನ್ನ ಆಕರ್ಷಣ ಶಕ್ತಿಯಿಂದ ತನ್ನ ಮೇಲಿರುವುದನ್ನೆಲ್ಲ ಬಿಗಿದಿರುವುದೋ, ಹಾಗೆ ಈ ಮಾಯೆ ಎಂಬುವುದು ನಮ್ಮನ್ನು ಬಂಧಿಸಿದೆ. ಕೆಲವು ವೇಳೆ ನಾವು ಭೂಮಿಯಿಂದ ನೆಗೆಯಲು ಯತ್ನಿಸಬಹುದು, ಆದರೆ ತಕ್ಷಣವೇ ಭೂಮಿಯ ಮೇಲೆ ಬಂದು ಬೀಳುತ್ತೇವೆ. ಎಲ್ಲಿಯವರೆಗೆ ಮಾಯೆ ಹೇಳಿದಂತೆ ಕೇಳಿಕೊಂಡಿರುವೆವೋ ಅಲ್ಲಿಯವರೆಗೆ ಅದು ನಮ್ಮನ್ನು ಅಷ್ಟು ಕಾಡುವುದಿಲ್ಲ. ಅವಳಿಗೆ ಗೊತ್ತಿದೆ ನಾವು ನಿತ್ಯ ದಾಸರು ಎಂದು. ಆದರೆ

ಯಾವಾಗ ನಾವು ಅವಳ ಪಾರ್ಶ್ವದಿಂದ ನುಸುಳಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೇವೆಯೋ ಆಗ ಬಲವಾದ ಸರಪಳಿಯನ್ನು ಅವಳು ಹಾಕಿ ಬಿಗಿದಂತೆ ಕಾಣುತ್ತದೆ. ಯಾಕಾಗಿ ಅದು ತಪ್ಪಿಸಿಕೊಂಡು ಹೋಗದೆ ಇರಲಿ ಎಂದು. ನಮ್ಮ ಕೆಲವು ಅಭ್ಯಾಸಗಳನ್ನು ಬಿಡಬೇಕು ಅಂಥೇಳಿ ಯತ್ನಿಸಿದಾಗ ಇದು ನಮಗೆ ಗೊತ್ತಾಗುತ್ತೆ. ಯಾವುದನ್ನು ನಾವು

ಬಿಡಿಸಿದ್ರೆ ಮರುದಿನದಿಂದ ಅನ್ನದ ಮೇಲಿನ ವ್ಯಾಮೋಹ ಜಾಸ್ತಿ ಆಗತ್ತೆ. ಅಥವಾ ನಾಳೆಯಿಂದ ನಾನು ಸಿಹಿ ತಿನ್ನಬಾರ್ದು, ಇನ್ನು ಮುಂದೆ ನಾನು ಸಿಹಿ ಮುಟ್ಟಬಾರ್ದು, ಸಿಹಿಯನ್ನು ನಾನು ಸೇವಿಸಬಾರ್ದು ಅಂಥೇಳಿ ನೀವು ಒಮ್ಮೆ ಯೋಚನೆ ಮಾಡಿ. ಆದರೆ ಆ ಮರುಕ್ಷಣದಿಂದಲೇ ನಮಗೆ ಸಿಹಿಯ ಮೇಲಿನ ಮೋಹ ಜಾಸ್ತಿಯಾಗಿ ಇನ್ನೂ ಜಾಸ್ತಿ ಸಿಹಿಯನ್ನು ತಿನ್ನಬೇಕು ಅಂತ ಹೇಳಿ ಮನಸ್ಸು ಬಯಸುತ್ತೆ. ಹಾಗೆ ಕುಡುಕರಿಗೆ ಕುಡಿತದ ಚಟವಾಗಲಿ, ಇನ್ನು ಧೂಮಪಾನ ಮಾಡುವಂಥವರಿಗೆ ಆ ಧೂಮಪಾನದ ಚಟವಾಗಲಿ ನಾಳೆಯಿಂದ ಬಿಡಬೇಕು ಅಂತೇಳಂದರೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು, ಇನ್ನೂ ಹೆಚ್ಚು ಅದನ್ನು ಸೇವಿಸಬೇಕು ಅಂತ ಹೇಳಿ ಒಂದು ಮೋಹ ಹೆಚ್ಚಾಗುತ್ತೆ. ಹಾಗಾಗಿ ಯಾವುದನ್ನು ಬಿಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಅವತ್ತೇ ಜಾಸ್ತಿ ಮಾಡ್ತೀವಿ. ಒಂದು ಪಾಶದಿಂದ ಕಿತ್ತುಕೊಂಡು ಹೋದರೆ ಇನ್ನೊಂದು ಪಾಶ ಕಾದಿದೆ ನಮ್ಮನ್ನು ಬಿಗಿಯುವುದಕ್ಕೆ. ಹಾಗಾಗಿ ಒಂದು ವೇಷದಲ್ಲಿ ನಮ್ಮ ಮನೋ ದೌರ್ಬಲ್ಯವನ್ನು ಕಂಡುಹಿಡಿದು ಅದನ್ನು ಆಚೆಗೆ ಅಟ್ಟಿದರೆ ಹೊರಗೆ ಹೋಗಿ ಬೇರೊಂದು ವೇಷವನ್ನು ಅದು ಹಾಕಿಕೊಂಡು ಪುನಃ ಬರುತ್ತದೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ. ಅದು ನಾವು ಕಳುಹಿಸಿದಂತಹ ಹಳೆ ಶತ್ರು. ಸ್ವಲ್ಪ ಕಾಲ ಅದರ ಬಲೆಗೆ ಬಿದ್ದಾದ ಮೇಲೆಯೇ ಅದು ನಮಗೆ ಅರಿವಾಗುವಂಥದ್ದು. ಹಾಗಾಗಿ ಮನೆಯ ಮುಂದೆ ಇರುವಂತಹ ಒಂದು ದೊಡ್ಡದಾದ ನಾಯಿ ಒಳಗೆ ಯಾರನ್ನೂ ಬಿಡೋದಿಲ್ಲ ಅಂತ ಅನ್ಕೊಳ್ಳಿ. ಹೊರಗಿನಿಂದ ಬರೋದಕ್ಕೆ ಅದು ಬೊಗಳಿ ಬೊಗಳಿ ಕಚ್ಚಿ ಹಾಕತ್ತೆ ಅಂತ ಅನ್ಕೊಳ್ಳೋಣ. ಆದರೆ ಹೊರಗೆ ನಿಂತು ಮನೆಯ ಯಜಮಾನನನ್ನು ಕರೆದು ನಾನು ನಿಮ್ಮೊಡನೆ ಮಾತನಾಡಬೇಕಾಗಿದೆ, ದಯವಿಟ್ಟು ನಿಮ್ಮ ನಾಯಿಯನ್ನು ಸುಮ್ಮನಿರಿಸಿ ಅಂತೇಳಿ ಕೇಳಿಕೊಂಡ್ರೆ ಯಜಮಾನ ಬಂದು ಆಜ್ಞೆ ಮಾಡಿದ್ರೆ ಆ ನಾಯಿ ಸುಮ್ಮನೆ ಗದ್ದಲವಿಲ್ಲದೆ ಅವನ ಮಾತನ್ನು ಕೇಳುತ್ತೆ. ಆದರೆ ಅದು ಅಪರಿಚಿತನ ಮಾತನ್ನು ಕೇಳೋದಿಲ್ಲ. ಹಾಗೆಯೇ ಭಗವಂತನಲ್ಲಿ ನಾವು ಶರಣಾದರೆ ನಮ್ಮನ್ನು ಅವನು ತನ್ನ ಮಾಯೆಯ ಉಪಟಳದಿಂದ ಪಾರು ಮಾಡುವನು. ಮುಂಚೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ಒಂದು ಉಪಾಯವನ್ನು ತಕ್ಷಣವೇ ಭಗವಂತ ಹೇಳ್ತಾನೆ. ಅವನಲ್ಲಿ ಶರಣಾದರೆ ಅವನಿಚ್ಛೆ ಪಟ್ಟರೆ ಬಾಗಿಲುಗಳೆಲ್ಲ ತಾವಾಗಿ ತೆರೆಯುತ್ತವೆ. ಶ್ರೀಕೃಷ್ಣ ಸೆರೆಮನೆಯಲ್ಲಿ ದೇವಕಿ ಮತ್ತು ವಸುದೇವರಿಗೆ ಹುಟ್ಟಿದ. ಅವನನ್ನು ಸೆರೆಮನೆಯಿಂದ ವಸುದೇವ ತೆಗೆದುಕೊಂಡು ಹೋಗುವಾಗ ಹಾಕಿದ್ದ ಬೀಗ ತಾನಾಗಿಯೇ ಕಳಚಿ ಬಿತ್ತು. ಕಾಯುತ್ತಿದ್ದ ಪಹರೆಯವರಿಗೆ ನಿದ್ದೆ ಬಂತು. ತುಂಬು ಯಮುನೆ ದಾರಿ ಬಿಟ್ಟಳು. ಅಸಾಧ್ಯವಾಗಿರುವುದೆಲ್ಲವೂ ಸಾಧ್ಯವಾಯಿತು. ಯಾವಾಗ ಭಗವಂತ ಇಚ್ಛಿಸುವನೋ ಆಗ ಎಲ್ಲವೂ ಅವನಿಚ್ಛೆಗೆ ಬಾಗಲೇಬೇಕು. ನಾವು ಅವನಲ್ಲಿ ಶರಣಾಗತರಾಗಲೇಬೇಕು. ಆಗ ಮಾತ್ರ ನಾವು ಬೇಡುವುದನ್ನು ಅವನು ಕೊಡುತ್ತಾನೆ. ಹಾಗಾಗಿ ತ್ರಿಗುಣ ರೂಪಿಯಾದ ಈ ದೈವೀ ಮಾಯೆಯನ್ನು ದಾಟೋದು ಎಷ್ಟು ಕಷ್ಟವೋ, ಹಾಗೆ ಅವನಿಗೆ ಶರಣಾಗತರ ಆದ ಮೇಲೆ ಈ ಮಾಯೆಯನ್ನು ದಾಟುವುದು ಕೂಡ ಅಷ್ಟೇ ಸುಲಭ ಅಂತ. ಅಸಾಧ್ಯವಾದ ಕೆಲಸವನ್ನು ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಆದರೆ ಈ ಅಸಾಧ್ಯವಾದ ಸಾಧ್ಯತೆಯನ್ನು ಸಾಧ್ಯತೆಯನ್ನಾಗಿಸಿಕೊಂಡು ಎಷ್ಟು ಸುಲಭವಾಗಿ ನೀನು ಗೆಲ್ಲಬಹುದು ಅನ್ನೋದನ್ನು ಕೂಡ ಆ ಭಗವಂತನೇ ಹೇಳ್ತಾನೆ. ಯಾರು ನನ್ನಲ್ಲೇ ಪೂರ್ಣ ರೀತಿಯಲ್ಲಿಯೇ ಶರಣು ಹೋಗುತ್ತಾರೋ ಅವರಿಗೆ ಮಾತ್ರ ಮಾಯೆಯನ್ನು ದಾಟಲು ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸಂಪೂರ್ಣ ಶರಣು ಹೋಗುವುದು ಹೇಗೆ ಎಂಬುದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಅದು ತಿಳಿದಿಲ್ಲ ಅಂತೇಳಂದರೆ ಹಿಂದಿನ 6ನೇ ಅಧ್ಯಾಯದ ಶ್ಲೋಕಗಳನ್ನು ನೀವು ಪುನರವಲೋಕನವನ್ನು ಮಾಡಬಹುದು. ಹಾಗಾಗಿ ಮನಸ್ಸು ಮತ್ತು ಬುದ್ಧಿಗಳು ಪೂರ್ಣ ರೀತಿಯಲ್ಲಿ ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಅದನ್ನೇ ಶರಣಾಗತಿ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವ ರಹಸ್ಯವನ್ನು ಈಗಾಗಲೇ ಪರಮಾತ್ಮ ನಮಗೆ ತಿಳಿಸಿದ್ದಾನೆ. ಅದನ್ನು ಅವಲೋಕನೆ ಮಾಡುವುದರ ಮೂಲಕ ನಾವು ಅವನಲ್ಲಿ ಶರಣು ಹೋಗುವುದು ಹೇಗೆ, ಅವನಲ್ಲಿಯೇ ಸಮರ್ಪಣೆಗೊಳ್ಳುವುದು ಹೇಗೆ ಎಂಬುದನ್ನು ತಿಳಿಕೊಂಡು ಈ ಮಾಯೆಯ ಪ್ರಪಂಚದಿಂದ ಹೊರ ಹೋಗುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಆ ಮೂಲಕ ಸಾಧ್ಯವಾಗುತ್ತೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಹಾಲು ತುಂಬಿದೆ ಎಂದು ಗಡಿಗೆಯನ್ನು ಹೊಗಳುವುದೇ, ಹಾಲು ತುಂಬಿದೆ ಎಂದು ಗಡಿಗೆಯನ್ನು ಹೊಗಳುವುದೇ.

ಹಾಗಾಗಿ ಹಾಲು ತುಂಬಿದೆ ಅಂಥೇಳಿ ನಾವು ಗಡಿಗೆಯನ್ನೇ ಹೊಗಳ್ಕೊಂಡು ಕೂರೋಕ್ಕಾಗತ್ತಾ? ಅಥವಾ ಖಾಲಿ ಆಯಿತು ಅಂಥೇಳಿ ಆ ಒಂದು ಗಡಿಗೆಯನ್ನು ತೆಗಳುವುದಕ್ಕಾಗತ್ತಾ? ಇಲ್ಲ, ಎಲ್ಲವುದು ಕೂಡ ನಮ್ಮ ಮನಸ್ಸಿನಲ್ಲಿದೆ. ಮಾಯೆಯನ್ನು ದಾಟುವುದು ಕಷ್ಟ, ಆದರೆ ಅದೇ ಮಾಯೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕ ಅದನ್ನು ದಾಟುವುದು ಬಹಳ ಸುಲಭ. ಅದು ಹೇಗೆ ಸಾಧ್ಯ? ಸಮದರ್ಶಿತ್ವದಿಂದ ಮಾತ್ರ ಸಾಧ್ಯ. ಎಲ್ಲರಲ್ಲಿಯೂ ಸಮಭಾವವುಳ್ಳವರಾಗಿ ಸಮದರ್ಶಿಯಾಗಿ ಆದರೆ ಮಾತ್ರ ಮಾಯೆಯನ್ನು ದಾಟುವುದು ಸುಲಭ ಅಂತೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಆ ಸಮದರ್ಶಿತ್ವಕ್ಕೆ, ಆ ಸಹಭಾಗಿತ್ವಕ್ಕೆ ಮತ್ತು ಆ ಸಮನ್ವಯತೆಗೆ ನಮ್ಮ ಒಂದು ಬಾಳು ಮುಡಿಪಾಗಿರಲಿ ಅಂತಲೇ ಕೃಷ್ಣನು ಹೇಳ್ತಾ ಇದ್ದಾನೆ, ಮುದ್ದುರಾಮನು ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಕುರಿತು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸ್ನೇಹಿತರೆ, ಎಲ್ರಿಗೆ ನಮಸ್ಕಾರ, ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆಯಲ್ಲಿ ಮದ್ಯಪಾನದ ಸಮಸ್ಯೆ ಅಥವಾ ಅಮಲು ಸೇವನೆಯ ಬಗ್ಗೆ ಸಮಸ್ಯೆ ಮತ್ತೆ ಅದಕ್ಕೆ ಪರಿಹಾರ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಲಭಿಸಿದೆ, ಸಂತೋಷ ಕೂಡ ಆಗ್ತದೆ. ಸ್ನೇಹಿತರೆ, ಹಿಂದೂ ಸಮಾಜದಲ್ಲಿ ಮದ್ಯಪಾನ ಸೇವನೆ ಒಂದು ಸಾಮಾನ್ಯ ವಿಚಾರವಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲು ಸಿಗುವುದಿಲ್ಲ. ಮದ್ಯಪಾನ ಅಥವಾ ಅಮಲು ಸೇವನೆ, ಸಾಮಾನ್ಯವಾಗಿ ಎಲ್ಲರೂ ಮದ್ಯಪಾನ ಅಥವಾ ಅಮಲು ಸೇವನೆ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ. ನಾನು ಇವತ್ತು ನಿಮ್ಮ ಮುಂದೆ ಮದ್ಯಪಾನದ ವಿಚಾರದಲ್ಲಿ ಅದು ಏನು ಸಮಸ್ಯೆ ಮಾಡ್ತದೆ, ಅದು ನಮಗೆ ಏನು ತೊಂದರೆ ಮಾಡ್ತದೆ ಮತ್ತೆ ಅದಕ್ಕೆ ಪರಿಹಾರ ಏನು, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತೇನೆ. ಈಗ ಮದ್ಯಪಾನದ ಸೇವನೆಯು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಾಣ ಸಿಗುತ್ತದೆ, ಮುಖ್ಯವಾಗಿ ಯುವಕರಲ್ಲಿ, ಯುವತಿಯರಲ್ಲೂ ಹಾಗೂ ಜನಸಾಮಾನ್ಯರಲ್ಲಿ ನಾವು ಮದ್ಯಪಾನ ಸೇವಿಸುವುದು ನಾವು ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಮದ್ಯಪಾನ ಹಲವಾರು ಕಾರಣಗಳಿಗೋಸ್ಕರ ಮಾಡ್ತಾರೆ. ಮದ್ಯಪಾನದ ಆರಂಭ ಅಥವಾ ಮದ್ಯಪಾನದ ಕುಡಿತ ಇದು ಆರಂಭವಾಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವರು ಮನೆಯಲ್ಲಿ ಮದ್ಯಪಾನ ಸೇವಿಸ್ತಾರೆ, ಕೆಲವರು ಸಭೆ ಸಮಾರಂಭಗಳಲ್ಲಿ, ಮತ್ತೆ ಕೆಲವರು ಕೆಲವು ಆಚರಣೆಗಳಲ್ಲಿ, ಹಾಗೂ ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಈ ಮದ್ಯಪಾನ ಸೇವಿಸುವುದನ್ನು ನಾವು ನೋಡ್ತೇವೆ. ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಕೆಲವರು ತಮ್ಮ ಮಾನಸಿಕ ತೊಳಲಾಟವನ್ನು ಸಂತೃಪ್ತಿಗೊಳಿಗೋಸ್ಕರ ಕುಡಿದುಂಟು, ನಾವು ಅದನ್ನು ಗಮನಿಸುತ್ತೇವೆ. ಅಥವಾ ಅದರ ಅನುಭವ ಇಲ್ಲೂ ನಮಗೆ ಕಾಣ ಸಿಗಬಹುದು ಅಥವಾ ನಮಗಿರಬಹುದು. ಮದ್ಯಪಾನ ಕುಡಿತಕ್ಕೆ ಹೀಗೆ ಹಲವಾರು ಕಾರಣಗಳಿರಬಹುದು, ಆದರೆ ಅದರ ಪರಿಣಾಮದ ರುಚಿ ಹಿಡಿದ ಕೆಲವು ವ್ಯಕ್ತಿಗಳು ಅದರ ಮೇಲೆ ಅವಲಂಬನೆಯನ್ನು ಬೆಳೆಸಿಕೊಳ್ತಾರೆ. ತಮಗೆ ಅರಿಯುತ್ತದೆ ಆ ವ್ಯಕ್ತಿಯ ಮನಸ್ಸು ಈ ಮದ್ಯಪಾನದ ಚಿಂತನೆಯಲ್ಲಿ ತೊಡಗುತ್ತದೆ. ಮದ್ಯಪಾನದ ಅವಲಂಬನೆಯೊಂದಿಗೆ ಬೆಳೆಯುತ್ತಾ ಹೋಗುವ ಇನ್ನೊಂದು ವಿಚಾರ ಏನೆಂದರೆ, ದಿನ ಕಳೆದಂತೆ ಆ ವ್ಯಕ್ತಿಯ ಕುಡಿತದ ಗಾತ್ರವು ಹೆಚ್ಚುತ್ತಾ ಹೋಗಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆತನು ಕುಡಿಯುತ್ತಾರೆ. ಮುಂದೆ ಆ ವ್ಯಕ್ತಿ ತನಗೆ ಅರಿವಿಲ್ಲದೆ ಬಿಡಿಸಿಕೊಳ್ಳಲಾಗದ ಕುಡಿತದ ಮದ್ಯಪಾನದ ಸಮಸ್ಯೆಯ ಒಂದು ಸೆಳೆತಕ್ಕೆ ಅಥವಾ ಮಾನಸಿಕ ಸೆಳೆತಕ್ಕೆ ಬಲಿಯಾಗುತ್ತಾರೆ. ಆತನು ತನ್ನ ಇಚ್ಛೆಗೆ ವಿರುದ್ಧ

ಶುದ್ಧವಾಗಿ ಕುಡಿತಾನೆ, ಮುಂದೆ ಅದೇ ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಅದೇ ಅಮಲ ರೋಗ ಅಥವಾ ಆಲ್ಕೋಹಾಲಿಸಂ ಎಂದು ಹೇಳ್ತೇವೆ. ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ ಅದನ್ನು ನಾವು ಆಬ್ಸೆಷನ್ ಎಂದು ಹೇಳ್ತೇವೆ, ಸೆಳೆತ ಧೂಳು ಎಂದು ಹೇಳ್ತೇವೆ. ಈ ರೀತಿ ಮಾನಸಿಕ ಸೆಳೆತ ಧೀಳು ಆಬ್ಸೆಷನ್ ಯಾರಿಗೆ ಇದೆಯೋ ಆತನು ಒಂದು ಕಾಯಿಲೆ ಕಾಯಿಲೆ ಹೆಸರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ನಮಗೆ ತಿಳಿಸಿದಂತೆ 1956 ಅಲ್ಕೋಹಾಲಿಸಂ ಅನ್ನು ಹೇಳುತ್ತಾರೆ. ಹಾಗಾದ್ರೆ ಈ ಮದ್ಯಪಾನ ರೋಗ ಅಥವಾ ಅಲ್ಕೋಹಾಲಿಸಂ, ಈ ಮದ್ಯಪಾನ ರೋಗಕ್ಕೆ ಏನು ಲಕ್ಷಣಗಳಿವೆ? ಮುಖ್ಯವಾಗಿ ನಾನೀಗ ಹೇಳಿದೆ, ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ, ಒತ್ತಡ ಇದೆ, ಅಬ್ಸೆಷನ್ ಇದೆ, ಆತನಿಗೆ ಒಂದು ಇರಿಸಿಕೊಳ್ಳಲಾಗದ ಸಮಸ್ಯೆ ಉಂಟಾಗುತ್ತೆ, ಆತನು ಒಂದು ಕಾಯಿಲೆಯಿಂದ ಬಳಲುತ್ತಾನೆ ಎಂದು ಹೇಳುತ್ತೆ. ಕೇವಲ ಆತನು ಮಾನಸಿಕ ಕುಡಿತ ಸೆಳೆತದಿಂದ ಬಳಲು, ಆದ್ರೆ ಇನ್ನೊಂದು ವಿಚಾರ ಕೂಡ ಆತನಲ್ಲಿ ಇದೆ. ದೊಡ್ಡ ಸಮಸ್ಯೆ ಏನೆಂದರೆ ಆ ವ್ಯಕ್ತಿ ತನ್ನ ಕುಡಿತದ ಸೆಳೆತವನ್ನು ಪರಿಹರಿಸೋಕ್ಕೋಸ್ಕರ ಅಥವಾ ಅಪ್ಸೆಷನ್ಗೆ ಒಳಗಾಗಿ ಆ ಕುಡಿತವನ್ನು ಕುಡಿಲಿಕ್ಕೆ ಹೋದ ಮೇಲೆ ಅವರ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತದೆ. ನಾವು ಅದನ್ನು ಫಿಸಿಕಲ್ ಎಲರ್ಜಿ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಮದ್ಯಪಾನ ಮಾಡಿದ ನಂತರ ಆತನ ದೇಹದ ಪರಿಸ್ಥಿತಿ ಅಂದ್ರೆ ಆತನ ದೇಹವು ಜಾಸ್ತಿ ಕುಡಿತವನ್ನು ಕೇಳುತ್ತದೆ, ಕ್ರೇವಿಂಗ್ ಅಂತ ಹೇಳ್ತೇವೆ, ಆಲ್ಕೋಹಾಲಿಕ್ ಕ್ರೇವಿಂಗ್. ಸ್ವಲ್ಪ ಕುಡಿದ ಮೇಲೆ ಆ ವ್ಯಕ್ತಿಗೆ ಆತನು ಸಮಾಧಾನ ಪಡೆಯುವುದಿಲ್ಲ, ಜಾಸ್ತಿ ಕುಡಿತ ಆತನ ದೇಹ ಇಳಿಯಲಿಕ್ಕೆ ಅಥವಾ ಕುಡಿಲಿಕ್ಕೆ ಆತನನ್ನು ಪ್ರೇರೇಪಿಸುತ್ತದೆ. ಇದಕ್ಕೆ ನಾವು ಫಿಸಿಕಲ್ ಎಲರ್ಜಿ ಎಂದು ಹೇಳ್ತೇವೆ. ಯಾರಿಗೆ ತನ್ನ ಅಬ್ಸೆಷನ್ಗೆ ಕುಡಿತದ ಸೆಳೆತಕ್ಕೆ ಒಳಗಾಗಿ ಸ್ವಲ್ಪ ಕುಡಿದ ಮೇಲೆ ಆತನ ದೇಹದೊಳಗೆ ಕುಡಿತ ಹೋದ ಮೇಲೆ ಇನ್ನೂ ಕೂಡ ಕುಡಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಆ ವ್ಯಕ್ತಿಗೆ ಒಂದು ಖಂಡಿತವಾಗಿಯೂ ಕಾಯಿಲೆ ಇದೆ ಅಂದ್ಮೇಲೆ ಆ ವ್ಯಕ್ತಿಗೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಎರಡು ವಿಚಾರಗಳು ನಾವು ಹೇಳ್ಬೋದು. ಒಂದನೇದಾಗಿ ಒಂದು ಕುಡಿತದ ಮಾನಸಿಕ ಸೆಳೆತ, ಇನ್ನೊಂದು ಕುಡಿತ ಆತನ ದೇಹದಲ್ಲಿ ಹೋದ ತಕ್ಷಣ ಆತನಲ್ಲಿರುವ ಕ್ರಿಯೆಯು ಆ ದೈಹಿಕ ಕ್ರಿಯೆ ಉಲ್ಬಣವಾಗಿ ಜಾಸ್ತಿ ಕುಡಿಯುವುದು. ಮುಂದೆ ಇನ್ನೊಂದು ವಿಚಾರ ಇದೆ ಏನೆಂದ್ರೆ, ಒಂದು ಕಡೆ ಕುಡಿದ ಮೇಲೆ ಮದ್ಯಪಾನ ಸೇವಿಸಿದ ಮೇಲೆ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ಅವನ ವ್ಯಕ್ತಿತ್ವ ಬದಲಾಗ್ತದೆ, ಆತನು ಮಾತನಾಡುವ ಶೈಲಿ, ಆತನಲ್ಲಿ ಆತನ ನಡತೆ, ಆತನ ಹಲವಾರು ವಿಚಾರಗಳು ಅಲ್ಲಿ ಅವನನ್ನು ತೊಂದರೆಗೆ ಸಿಲುಕಿಸುತ್ತದೆ. ಆದುದರಿಂದ ಈ ರೀತಿ ಯಾರಿಗೆ ಆಗ್ತದೆ, ಮೊತ್ತ ಮೊದಲು ಸೆಳೆತ, ನಂತರ ಕುಡಿತ ಆದ ಮೇಲೆ ಪುನಃ ಕುಡಿದು, ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಆತನ ವ್ಯಕ್ತಿತ್ವ ಬದಲಾಗುತ್ತದೆ. ಹೀಗೆ ಬಂಧುಗಳು, ಈ ರೀತಿ ಯಾರಿಗೆ ತೊಂದರೆ ಉಂಟಾಗುತ್ತದೆ ಆತನಿಗೆ ಖಂಡಿತವಾಗಿಯೂ ಆತನು ಕುಡಿತದ ಮಾನಸಿಕ ಸೆಳೆತದಿಂದ ಅಥವಾ ಕುಡಿತದ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಈ ರೀತಿ ಎಲ್ಲರಿಗೂ ಆಗುದಿಲ್ಲ, ಮದ್ಯಪಾನ ಮಾಡಲು ಯಾರು ಹೋಗುದಿಲ್ಲ ಅಥವಾ ಯಾರಿಗೂ ಕುಡಿತ ಮಾಡಬೇಕೆಂಬ ದೊಡ್ಡ ಸೆಳೆತೆ ಇಲ್ಲ, ಅಥವಾ ಕುಡಿದ ಮೇಲೆ ಯಾರಿಗೆ ಈ ರೀತಿ ಉಂಟಾಗ್ತದೆ ಇದು ಎಲ್ಲರಿಗೂ ಉಂಟಾಗುದಿಲ್ಲ. ನಮಗೆ ನಾವು ನೋಡ್ತೇವೆ, ತುಂಬಾ ಮಂದಿ ನಿಯತವಾಗಿ ಕುಡಿತಾರೆ, ಬೇಕಾದ್ರೆ ಕುಡಿತಾರೆ, ಕುಡಿತವನ್ನು ನಿಲ್ಲಿಸ್ತಾರೆ, ಅಥವಾ ಕುಡಿದ ಮೇಲೆ ಅವರಿಗೆ ದೊಡ್ಡ ಸಮಸ್ಯೆ ಉಂಟಾಗುದಿಲ್ಲ. ಆದರೆ ಕುಡಿದ ಮೇಲೆ ಯಾರಿಗೆ ಈ ರೀತಿ ತೊಂದರೆ ಆಗ್ತದೆ? ತುಂಬಾ ಮಂದಿಗೆ. ಒಂದು ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ 100 ಮಂದಿ ಕುಡಿದ್ರೆ ಸರ್ವಸಾಮಾನ್ಯ 80% ಜನರಿಗೆ ಏನಾಗುದಿಲ್ಲ, ಆದ್ರೆ 20% ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. 20% ಜನರು ನಾವು ಯಾರೆಂದಿಗೆ ಗುರುತಿಸಿಕೊಳ್ಳೋಣ. ನಾನೀಗ ಹೇಳಿದ ಮೂರು ವಿಚಾರಗಳು ಯಾರಲ್ಲಿ ಇದೆಯೋ ಅವರು ಈ ಸಮಸ್ಯೆ ಅಥವಾ ಈ ಕಾಯಿಲೆಗೆ ಒಳಗಾಗಿದ್ದರೆ ಸ್ಪಷ್ಟವಾಗಿ ಹೇಳಬಹುದು. ನೋಡಿ, ಇದರಲ್ಲಿ ಮೂರು ವಿಚಾರಗಳು ನಾವು ಗಮನಿಸಬೇಕಾಗ್ತದೆ ಬಂಧುಗಳೇ. ಒಂದು ಮಾನಸಿಕ ಆಯಾಮ, ಆ ಸೆಳೆತ, ಇನ್ನೊಂದು ದೈಹಿಕ ಆಯಾಮ, ಅದರಲ್ಲಿ ಆ ದೈಹಿಕ ಎಲರ್ಜಿ ಇದೆ, ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಆಯಾಮ ಎಂದು ಹೇಳ್ತೇವೆ. ನಾವು ಮನುಷ್ಯರು, ಮನುಷ್ಯ ಸ್ವಭಾವದವರು, ನಾವು ಈ ಭೂಲೋಕಕ್ಕೆ ಬರುವಾಗ ಎಲ್ಲ ರೀತಿಯ ದೈವಿಕ ಸದ್ಗುಣಗಳನ್ನು ತೆಗೆದುಕೊಂಡು ಬಂದವರು. ನಮ್ಮ ಎಲ್ಲರಲ್ಲಿಯೂ ಆ ಸದ್ಗುಣಗಳು ಇವೆ, ಒಳ್ಳೆಯ ವಿಚಾರಗಳಿವೆ. ಆದರೆ ಕಾರಣಾಂತರಗಳಿಂದ ಈ ದೈವಿಕ ಗುಣಗಳು, ಈ ಸದ್ಗುಣಗಳು ಎಲ್ಲಿಯೂ ತಿರುಗುತ್ತವೆ. ಅದಕ್ಕೆ

0: ಹಲವಾರು ಕಾರಣಗಳಿವೆ. ನಮ್ಮ ಕೌಟುಂಬಿಕ ಹಿನ್ನೆಲೆ ಇರಬಹುದು, ಅಥವಾ ಇಲ್ಲಿನ ಕೆಲವು ಪರಿಣಾಮದಂದೆಲ್ಲ ಇರಬಹುದು, ಸಾಮಾಜಿಕ ವಿಚಾರಗಳಿಂದಿರಬಹುದು, ನಮ್ಮ ನಾವು ಬೆಳೆದುಕೊಂಡು ಬಂದ ರೀತಿಯಲ್ಲಿ ಇರಬಹುದು. ಎಲ್ಲಿವಾದ್ರೂ ಕೆಲವು ಸಮಸ್ಯೆಗಳು ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಆತನ ಈ ಸದ್ಗುಣಗಳು ಎಲ್ಲೂ ತಿರುಚಿ ಆತನು ತಾನು ಮಾಡಬಾರದು ಅಥವಾ ಮಾಡಲು ಇಚ್ಛಿಸದ ವಿಚಾರಕ್ಕೆ ಬಲಿಯಾಗಿ ಮುಂದೆ ಆತನು ಮದ್ಯಪಾನದ ಸಮಸ್ಯೆಗೆ ಒಳಗಾಗುತ್ತಾನೆ. ಮುಂದೆ ಅದು ದೊಡ್ಡ ಸಮಸ್ಯೆಗೆ ಅದು ಆತನಿಗೆ ಕಾಡುತ್ತದೆ. ಈಗ ಈ ವಿಚಾರ ಬಹುಶಃ ನಮ್ಮಲ್ಲಿ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ. ಇದೊಂದು ಕಾಯಿಲೆ, ಇದೊಂದು ತೊಂದರೆ ಹೆಚ್ಚಿನವರಲ್ಲಿ ಬೆಳೆಯುತ್ತದೆ, ಅದು ಗೊಂದಲಮಯ ಆಗ್ತದೆ. ಆದರೆ ಹೆಚ್ಚಾಗಿ ಯಾರೇ ವ್ಯಕ್ತಿ ಈ ರೀತಿ ಸಮಸ್ಯೆಗಾದ ಒಳಗಾದ ವ್ಯಕ್ತಿ ಅದನ್ನು ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನಿರುವುದಿಲ್ಲ, ಆತನು ಅದನ್ನು ನಿರಾಕರಿಸ್ತಾರೆ. ನಮ್ಮಲ್ಲಿ ಅದು ನಿರಾಕರಣೆಯ ವಿಚಾರ ಇದೆ, ದೊಡ್ಡ ಮಟ್ಟದ ನಿರಾಕರಣೆ ಇದೆ. ತನಗೆ ಈ ರೀತಿ ಸಮಸ್ಯೆ ಇದೆ, ತನಗೆ ಈ ರೀತಿ ತೊಂದರೆ ಇದೆ, ತನಗೆ ಈ ರೀತಿ ರಗಳೆಗಳು ಇವೆ ಅಂದ್ರೆ ಸರ್ವಸಾಮಾನ್ಯ ಯಾರೇ ಇಲ್ಲಿ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಇಲ್ಲಿ ಆತನ ಒಪ್ಪಿಕೊಳ್ಳುತ್ತಿದೆ. ಆತನು ಅದನ್ನು ನಿರಾಕರಿಸ್ತಾನೆ. ಮತ್ತೆ ಆತನು ತನ್ನ ಕುಡಿಕೊಳ್ಳಬೇಕು ಯಾರಾದರೂ ಆತನಿಗೆ ಉದ್ಯೋಗವಾದಿ ಹೇಳಿದರೆ ಅಥವಾ ಆತನ ಸಮಸ್ಯೆಯನ್ನು ಆತನಿಗೆ ತಿಳಿಸಿದರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ ಮಾತ್ರ ಅಲ್ಲ, ಇಲ್ಲ ನಾನು ಅದನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಹಠಕ್ಕೆ ಬಿಡುತ್ತಾರೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕೆಂಬ ವಿಚಾರ ಏನೆಂದರೆ ಆತನ ಒಂದು ಕಾಯಿಲೆಗೊಳಗಾಗುತ್ತೆ. ಈಗ ನಮಗೆ ಒಂದು ಕಾಯಿಲೆಗೆ ನಾವು ಒಳಗಾದರೆ ಇವತ್ತು ಯಾವುದೇ ಇರಬಹುದು, ಒಂದು ಮದ್ಯಪಾನ ಕಾಯಿಲೆ ಅಲ್ಲ, ಬೇರೆ ಯಾವುದು ಜ್ವರ ಇರಬಹುದು, ಕ್ಯಾನ್ಸರ್ ಕಾಯಿಲೆ, ಯಾವುದೇ ಕಾಯಿಲೆಗೆ ನಾವು ಒಳಗಾದರೂ ಆ ಕಾಯಿಲೆಯನ್ನು ನಾವು ಸ್ವಂತ ನಮ್ಮ ಸ್ವಶಕ್ತಿಯಿಂದ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ನಾವೆಷ್ಟೋ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಒಂದು ವಿಲ್ ಪವರ್ ಅಂಗಡಿ ನಾವಿದೆ ಎಂದು ತಿಳಿಸ್ತೇವೆ. ನಾನು ನನ್ನ ವಿಲ್ ಪವರ್ ಇಂದ ಸ್ವ ಇಚ್ಛೆಯಿಂದ ಈ ಕುರಿತ ನಿಲ್ಲಿಸುತ್ತೇನೆ ಅಥವಾ ನಾನು ಸ್ವೀಕಾರ ಮಾಡುವ ಅಮಲನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಸಾಮಾಜಿಕ ಚಿಂತನೆ ಎಲ್ಲರಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯನು ತನ್ನ ಸ್ವಶಕ್ತಿಯ ಮೇಲೆ ಹೊಂದಿಕೊಂಡು ಇವತ್ತು ದಿನವನ್ನು ಸಾಗಿಸುತ್ತಾನೆ ಮಾತ್ರ ಅಲ್ಲ, ಆತನು ತನ್ನ ಕುಡಿತವನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ದೊಡ್ಡ ವಿಚಾರಕ್ಕೆ ಕೊಂಡು ತಳುಗುತ್ತಾರೆ. ಆದುದರಿಂದ ಆ ವ್ಯಕ್ತಿಯ ನಿರಾಕರಣೆ ಇದೆ ಮಾತ್ರ ಅಲ್ಲ, ತಾನು ತನ್ನ ಕುಡಿತವನ್ನು ಅಥವಾ ಸೇವಿಸುವ ಅಮಲವನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಭ್ರಾಂತಿಗೆ ಒಳಗಾಗಿದ್ದರಿಂದ ಆತನು ಯಾವುದೇ ರೀತಿಯ ಬುದ್ಧಿವಾದ ಇರಲಿ ಆತನು ಸ್ವೀಕರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನಂದ್ರೆ ಬಂದು ಆತನು ಕೇವಲ ಈ ಕುಡಿತದ ವಿಚಾರದಲ್ಲಿ ತಾನು ಕುಡಿತ ನಿಲ್ಲಿಸೋದಲ್ಲೇ ಎಂಬ ಭ್ರಮಣೆಗೆ ಒಳಗಾದುದರಿಂದ ಆತನ ಅದನ್ನು ಯಾವುದೇ ಹೊರಗಿನ ಸಹಾಯ ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನೆಂದ್ರೆ ನಾನು ಹೇಳಿದೆ ಈಗ ಯಾವುದೇ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ವ್ಯಕ್ತಿ ತನ್ನ ಸ್ವಶಕ್ತಿಯಿಂದ ಆ ಕಾಯಿಲೆಯನ್ನು ಆತನ ಗುಣಪಡಿಸಲಿಕ್ಕೆ ಆಗುದಿಲ್ಲ. ಈಗ ಜ್ವರ ಬಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛೆಯಿಂದ, ವಿಲ್ ಪವರ್ ಇಂದ ನಾವು ಆ ಜ್ವರವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ರೀತಿ ಈ ಕಾಯಿಲೆಯನ್ನು ಕೂಡ ಸ್ವಶಕ್ತಿಯಿಂದ, ಸ್ವ ಇಚ್ಛೆಯಿಂದ ಅಥವಾ ವಿಲ್ ಪವರ್ ಇಂದ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ಕಾಯಿಲೆಗೆ ಯಾವುದೇ ಔಷಧೋಪಚಾರ ಇಲ್ಲ, ಮಾತು ಔಷಧಿಯಿಂದ ಇದನ್ನು ಗುಣಪಡಿಸಲಿಕ್ಕೆ ಆಗುದಿಲ್ಲ. ಏಕೆಂದ್ರೆ ಈ ಕಾಯಿಲೆ ಮೂರು ಆಯಾಮಗಳಿಂದ ಕೂಡಿದೆ, ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದ್ರಿಂದ ಈ ವ್ಯಕ್ತಿ ಹೊರಗಿನ ಸಹಾಯ ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ಇಂತಹ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ಅಲ್ಕೋಹಾಲಿಕ್ ಎಂಬ ಬಾಂಧವ್ಯ ಒಂದು ಫೆಲೋಶಿಪ್ ಇದೆ. ಈ ಫೆಲೋಶಿಪ್ ಅಲ್ಲಿ ಆ ವ್ಯಕ್ತಿ ಬಂದು ಅಲ್ಲಿ ಅವನು ಬಂದು ಏನು ಮಾಡಬೇಕಾಗಿದೆ ಅವನಿಗೆ ಧೈರ್ಯ ಕೊಡ್ತಾರೆ, ಅವನಿಗೆ ಬುದ್ಧಿವಾದ ಹೇಳುವುದಿಲ್ಲ, ಅವನ ವಿಚಾರಣೆ ಮಾಡಬೇಕು ಅಥವಾ ಆತನಿಗೆ ಏನೋ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಕೇವಲ ಅಲ್ಲಿ ಬಂದು ಸೀಮಿತತೆ ಪಡೆದ ಸದಸ್ಯರು ತಮ್ಮ ಅನುಭವ, ಬಲ ಮತ್ತು ಭರವಸೆಯ ಮುಖಾಂತರ ಅವರು ತಮ್ಮ ಅನುಭವಗಳನ್ನು ನೀಡ್ತಾರೆ. ಸರಿಯಾಗಿ ಆಲಿಸಿದೆ, ಅವರು ಪಟ್ಟ ಆ ಬಲ ಮತ್ತು ಭರವಸೆಯನ್ನು ಸ್ವೀಕರಿಸಿದರೆ ಆ ಗುಂಪಿನಲ್ಲಿ ಇರಬೇಕು, ಆತನಿಗೆ ಉಳಿತ ನಿಲ್ಲಿಸಲಿಕ್ಕೆ ಆಗ್ತದೆ. ನಿಲ್ಲಿಸಿದ್ದಾರೆ, ತುಂಬಾ ಮಂದಿ ಇದ್ದಾರೆ. ಇದು ಒಂದು ಏನ್ ಹೇಳ್ತೀವಿ ಬಂಧುಗಳೇ, ನಾವು ಇದನ್ನು ಹೇಳುವಾಗ ಸ್ವಲ್ಪ ಇದು ಏನು ಯಾರಿದ್ದು ಮಾತು ಕೇಳಿ ನನಗೆ ಕುಡಿತ ನಿಲ್ಲಿಸ್ಲಿಕ್ಕೆ ಆಗ್ತದ,
1: ಮಾತು ಕೇಳಿ ಕುಡಿದ್ರೆ

0: ಇದಲ್ಲ, ನಾವು ಒಂದು ಸಮಸ್ಯೆ ಬಿಟ್ಟುಕೊಂಡು ಬರುವಾಗ
1: ಅಲ್ಲಿ ಇದರ ಮೊದಲು ಸಮಸ್ಯೆಯನ್ನು ಪರಿಹರಿಸಿಕೊಂಡ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಒಂದು ನಮ್ಮ ವೈದ್ಯರ ತರ ಯಾವುದಕ್ಕೆ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ದು ಕೆಲವು ರೀತಿಯ ಪರಿಹಾರವನ್ನು ಹೇಳ್ತಾರೆ. ಇಲ್ಲಿ ಕೂಡ ಹಾಗೆ, ಅಲ್ಲಿ ಸದಸ್ಯರು ಇತರೆ ಸದಸ್ಯರು ತಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡ್ರು ಅದರ ಬಗ್ಗೆ ಅವರು ಅನುಭವ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಅವರು ಆ ಗುಂಪಿನಲ್ಲಿ ಒಂದು ಉನ್ನತ ಶಕ್ತಿಯನ್ನು ನಂಬುತ್ತಾರೆ. ಇಲ್ಲಿ ಜಾತಿ ಧರ್ಮ ಕುಲ ಗೋತ್ರ ರಾಜ್ಯಕ್ಕೆ ಏನಿಲ್ಲ, ಆದರೆ ಈ ಸಭೆಯಲ್ಲಿ ಅವರು ಮೊತ್ತ ಮೊದಲು ಹೇಳ್ತಾರೆ, ನೀವು ನಮ್ಮ ಅನುಭವವನ್ನು ಆಲಿಸು, ನಮ್ಮ ಜೊತೆಗಿರು, ಈ ಗುಂಪಿನಲ್ಲಿ ಇರು. ನಮ್ದು ಒಂದು ಕಾರ್ಯಕ್ರಮ ಇದೆ, ಒಂದು 12 ಮೆಟ್ಟಿಲುಗಳ ಕಾರ್ಯಕ್ರಮ ಇದೆ, 12 ಹಂತಗಳ ಒಂದು ಕಾರ್ಯಕ್ರಮ. ಆ ಹಂತಗಳ ಕಾರ್ಯಕ್ರಮವನ್ನು ನಾನು ಒಂದು ಸುಲಭವಾಗಿ ಹೇಳುವುದಾದರೆ, ಆ 12 ಹಂತಗಳ ಕಾರ್ಯಕ್ರಮ ಮೂರು ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಮೊತ್ತ ಮೊದಲು ನಾವು ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡುತ್ತೇವೆ. ಅದು ಉನ್ನತ ಶಕ್ತಿ ಯಾವ ಗುಂಪಿಗೆ ನೀನು ಸೇರಿಸಿ ಆ ಗುಂಪನ್ನು ನೀನು ಒಂದು ಉನ್ನತ ಶಕ್ತಿಯನ್ನು ಸ್ವೀಕಾರ ಮಾಡ. ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ದೈವಿಕ ಶಕ್ತಿ ನಂಬಬಹುದು. ಒಂದು ದೇವರನ್ನು ನಂಬುತ್ತೀವಿ, ದೇವರ ಆ ದೇವರ ಮೇಲೆ ನಾವು ನಂಬಿಕೆ ಇಡ್ತೇವೆ. ನಮ್ಮ ನಮಗೊಂದು ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಿದ್ದು, ನಮ್ದು ಪೀಡೆಗೊಳಗಾಗಿದ್ದು, ಇದು ಮಾನಸಿಕ ಪೀಡೆ, ಮಾನಸಿಕ ಒಂದು ತೊಂದರೆಗೊಳಗ ವ್ಯಕ್ತಿಗಳಾದ ನಾವು ಇಟ್ಟುಕೊಂಡು ಸರಿಯಾಗಿ ಅರ್ಥ ಆಗ್ತದೆ. ಏಕೆಂದ್ರೆ ನಮ್ಮ ಮಾನಸ್ಸಿನಲ್ಲಿರುವ ಕುಡಿತದ ಗುಂಗನ್ನು ಅಪ್ಸೆಷನ್ ಅನ್ನು ದೋಷ ಭಗವಂತನೇ ತೆಗಿಬೇಕಾಗ್ತದೆ. ದೋಷ ಎಲ್ಲ ನಿಜವಾಗಿ ಅವ್ರು ತೆಗಿತಾರೆ, ಮತ್ತೆ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಆ ಸಭೆಯಲ್ಲಿ. ಇಂದು ಆಲ್ಕೋಹಾಲಿಕ್ ಅನಾನಿಮಸ್ ಸಭೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಡೀತದೆ. ಹೆಚ್ಚು ಕಡೆ 1 ಕೋಟಿ ಜನರು ಇದರ ಸದಸ್ಯರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಮಂದಿ ಕೂಡ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ, ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ಸಭೆಯನ್ನು ನಂಬು, ಈ ಕಾರ್ಯಕ್ರಮವನ್ನು ನಂಬು, ಅಥವಾ ಒಂದು ಉನ್ನತ ಶಕ್ತಿಯನ್ನು ನಂಬು, ಅಥವಾ ಒಂದು ಭಗವಂತನೇ ಓಕೆ ನಂಬುದು, ಅವರ ಮೇಲೆ ಒಂದು ವಿಶ್ವಾಸ ಇದೆ, ನಿನ್ನ ಈ ಮಾನಸಿಕ ಕುಡಿತದ ಗುಂಗನ್ನು ಅದು ನಿವಾರಿಸುತ್ತದೆ ಇಲ್ಲಿ ನಂಬಿಕೆ ಅದು ಮತ್ತೆ ಆಗ್ತದೆ. ಮತ್ತೆ ಎರಡನೇದಾಗಿ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ, ಬಹಳ ಅಗತ್ಯವಾದ ವಿಚಾರ ಏನೆಂದ್ರೆ, ಒಂದು ಆತ್ಮಾವಲೋಕನ ಮಾಡಿಕೊಡು. ಮಧ್ಯರೋಗಿ ಪಾಪಿ ಅಲ್ಲ, ಮಧ್ಯರೋಗಿಗೆ ಒಂದು ಸಮಸ್ಯೆ ಇದೆ ಅಂತ ಎಲ್ಲೂ ಕೆಲವು ತೊಂದರೆಗಳನ್ನು ತನ್ನ ಮೈನಲ್ಲಿ ಅಳೆದುಕೊಂಡಿದ್ದಾರೆ, ಬೇಕೆ ತಿಳಿಯಲ್ಲ. ಆತನಲ್ಲಿ ಕೆಲವು ದೋಷಗಳು ಇವೆ, ಆತನಲ್ಲಿ ಕೆಲವು ನ್ಯೂನತೆಗಳಿವೆ. ಅದು ಅದನ್ನು ಆತನ ಒಪ್ಪಿಕೊಳ್ಳಬೇಕು, ಆತನ ದೋಷಗಳನ್ನು ಅಥವಾ ನ್ಯೂನ ಒಪ್ಪಿಕೊಳ್ಳಬಹುದು. ನನ್ನಲ್ಲಿ ಈ ರೀತಿ ಕೆಲವು ನ್ಯೂನತೆಗಳಿವೆ, ಇರಬಹುದು ಕೀಳರಿಮೆ, ನಾಚಿಕೆ ಅಥವಾ ದೋಷಗಳ ರೂಪದಲ್ಲಿ ಅಪ್ರಾಮಾಣಿಕತೆ, ಅಹಂಭಾವ, ಅಥವಾ ಏನಿರುತ್ತೆ ನಾವು ಶ್ರೇಷ್ಠರೆಂದು ನಮ್ಮನ್ನು ನಾವು ಬಣ್ಣಿಸಿಕೊಳ್ಳೋದು, ಅಥವಾ ನಮಗೆ ಯಾರಿಗೆ ಹಂಗಿಲ್ಲ ಅಂತ ಹೇಳಿ ಇಷ್ಟದೆಲ್ಲ ಕೆಲವು ತೊಂದರೆಗಳಿಂದ ಆತನು ಬಳಲುತ್ತಾರೆ. ಅದನ್ನು ಆತನ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ, ತನ್ನ ಆತ್ಮಾವಲೋಕನವನ್ನೇ ಮಾಡಿಕೊಳ್ಳಿಕ್ಕೆ ಅವರು ಇಲ್ಲಿ ಸಹಾಯ ಮಾಡ್ತಾರೆ. ನಾನು ಯಾವ ರೀತಿಯ ಒಂದು ಕನ್ನಡಿ ಮುಂದೆ ನಿಂತರೆ ಬಂಧುಗಳೇ, ನಾವು ಯಾರಲ್ಲಿ ನಮ್ಗೆ ನೋಡ್ಲಿಕ್ಕೆ, ಅದೇ ರೀತಿ ನಮ್ಮನ್ನು ನಾವು ನೋಡ್ಲಿಕ್ಕೆ ಇಲ್ಲಿ ಒಂದು ನಮ್ಗೆ ಒಂದು ಅವಕಾಶ ಬೇಕು. ಮತ್ತೆ ಕೊನೆಯದಾಗಿ, ನನಗೆ ಇಲ್ಲಿ ಏನ್ ಸಿಕ್ಕಿದೆ, ನಾನು ಇವತ್ತು ಚೆನ್ನಾಗಿದ್ದೇನೆ, ಹೌದು ಚೆನ್ನಾಗಿದ್ದೆ, ನಾನು ನಿಜವಾಗಿ ನಾನೇ ಅದಕ್ಕೆ ಒಂದು ಉದಾಹರಣೆ, ನಾನು ಇವತ್ತು ಚೆನ್ನಾಗಿದ್ದೇನೆ, ನನಗಿವತ್ತು ನನಗೊಂದು ಒಳ್ಳೆ ಜೀವನ ನನಗೆ ಇವತ್ತು ನಡೆಸ್ಲಿಕ್ಕೆ ಆಗ್ತದೆ. ಈ ಆಲ್ಕೋಹಾಲಿಕ್ ಅನಾನಿಮಸ್ ಎಂಬ ಬಾಂಧವ್ಯದ ಸಭೆಗಳ ಆಧಾರದಲ್ಲಿ ನನಗೆ ಆಗಿದೆ, ಆದ್ರೆ ಇತರಿಗೆ ಏಕೆ ಸಾಧ್ಯ? ಖಂಡಿತ ಸರ್, ನನಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದ್ದು, ನಾನು ಸಮಸ್ಯೆಯಿಂದ ಬಳಲುತ್ತಿದ್ದೆ, ಇವತ್ತು ಚೆನ್ನಾಗಿದ್ದೇನೆ, ಇದು ನಾನೊಂದು ಪುರಾವೆ ಎಂದು ಹೇಳಿ ಬಳಲುವಿಂದ ದೂರ ಆಗ್ತದೆ. ನಾನು ನೋಡಿದ್ದೀನಿ, ನನ್ನ ಕಣ್ಣೆದರುಗಳು ನೋಡಿದ್ದೀನಿ, ಏನಿರಲಿ ಸಭೆಗೆ ಬಾಂಧವ್ಯಕ್ಕೆ ಯಾವುದೇ ರೀತಿ ನಾವು ನಾಟಿಕೆಯಲ್ಲಿ ಇಲ್ಲಿ ಎರಡು ವಿಚಾರಗಳಿವೆ. ಒಂದು ಅನಾಮಿಕತೆ ಇದೆ, ಅನಾಮಿಕತೆ ಇದೆ. ಅನಾಮಿಕತೆ ಅಂದ್ರೆ ಇಲ್ಲಿ ಬಂದವರ ಬಗ್ಗೆ ಹೊರಗಡೆ ಯಾರು ಏನ್ ಹೇಳುದಿಲ್ಲ, ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವ್ರು ಯಾರು, ಹೆಸರು, ವಿಳಾಸ ಅಂತ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಗಡೆ ಹೇಳುವುದಿಲ್ಲ, ಹೊರಗಡೆ ತಿಳಿಸುವುದಿಲ್ಲ, ಎಂತವ್ರು ಬಂದಿದ್ದಾರೆ ಅಂತ ಹೇಳುವುದಿಲ್ಲ. ಮತ್ತೆ ಕೆಲವು ಬಂಧುಗಳು ಅವರು ನೀಡಿದ ಅನುಭವದ ವಿಚಾರ ಕೆಲವು ಅವರ ಹೆಸರನ್ನು ಹೇಳದೆ ಹೊರಗಡೆ ಹೇಳ್ತಾರೆ, ವಿನಃ ಅವರ ಪರಿಚಯದಿಂದ ವಿಚಾರ ಹೇಳುವುದಿಲ್ಲ. ಯಾಕೆಂದ್ರೆ ಹೊರಗಡೆ ಹೇಳುವ ಉದ್ದೇಶವೇನೆಂದರೆ ಇನ್ಯಾರಿಗಾದರೂ ಅದ್ರ ಸಹಾಯ ಆಗಲಿ ಅಂದರೆ. ಬಟ್ ಇಲ್ಲಿ ಯಾರೇ ಬರಲಿ.

ಅವರ ಅನ್ನಮಟ್ಟತೆಯನ್ನು ಕಾಪಾಡ್ತಾರೆ ಮಾತ್ರ ಅಲ್ಲ, ಎಲ್ಲಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಬಾರದಿದ್ದಾಗ ಇಲ್ಲಿ ಸದಸ್ಯರು ಇಲ್ಲಿಯ ಗುಂಪು ನಡೆಸಿಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಿದೆ, ಇದು ನಾಚಿಕೆ ಕೊಡುವ ವಿಚಾರ ಅಲ್ಲ. ನನಗೊಂದು ಕಾಯಿಲೆ ಆದರೆ ನಾನು ಅಲ್ಲಿ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತೇನೆ, ಔಷಧಿ ತಗೊಳ್ತೇನೆ, ಚಿಕಿತ್ಸೆ ತಗೊಳ್ತೇನೆ. ಇದೇ ರೀತಿ ಇದೊಂದು ಕಾಯಿಲೆ, ಈ ಕಾಯಿಲೆ ಎಲ್ಲರಿಗೆ ಬಾಧ್ಯತರು, ನನಗೆ ಈ ಕಾಯಿಲೆ ಆಗಿದೆ ಅಂದ್ರೆ ನನಗೆ ಅರ್ಥ ಆದ್ರೆ ಖಂಡಿತವಾಗಿ ನಾನು ಯಾವುದೇ ವಿಚಾರವನ್ನು ನಾವು ಲಿಖಿಸದೆ ನನ್ನ ಒಳಿತನ್ನು ಮಾತ್ರ ನೋಡಿ ಕೇಸಿಗೆ ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಸಭೆಯಲ್ಲಿ ಭಾಗವಹಿಸಿದೆ. ನಾನು ಭಾಗವಹಿಸಿದ್ರೆ ಖಂಡಿತವಾಗಿಯೂ ನಾನು ಚೇತರಿಸುತ್ತೇನೆ. ಪುನಃ ಹೇಳ್ತೇನೆ ಬಂಧುಗಳೇ, ಇದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದುದರಿಂದ ನಮ್ಮ ಪರಿಚಯದಲ್ಲಿ ಯಾರಾದರೂ ಈ ರೀತಿಯ ಕುಡಿತದ ಸಮಸ್ಯೆ ಇದ್ರೆ ನಮ್ಮ ಎಲ್ಲಿಯೋ ನೀವು ಈಗ ನನಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಹೇಳಿದ ಅವ್ರ ಎಲ್ಲಿ ಗುಂಪುಗಳು ಇವೆ ಅಂತ ಹೇಳ್ತಾರೆ, ಅಲ್ಲಿ ಆ ಗುಂಪುಗಳ ಸಭೆಗಳಿಗೆ ಆ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಒಂದು ಆರಂಭದ ಹಂತದಲ್ಲಿ ಕರೆದುಕೊಂಡು ಅವ್ರ ಜೊತೆ ನಾವು ಕುತ್ಕೊಳ್ಳೋಣ. ಏಕೆಂದ್ರೆ ಈಗ ಅವನ ಕುಟುಂಬ ಬಳಲುತ್ತಿದೆ, ನೆನಪಿಟ್ಕೊಳ್ತೀವಿ. ಮದ್ಯಪಾನ ಮಾಡಿದ ವ್ಯಕ್ತಿ ಮಾತ್ರ ಬಳಲುತ್ತಿಲ್ಲ, ಆತನು ತನ್ನ ಕುಟುಂಬದ ಸದಸ್ಯರೊಡನೆ ಅವನಿಗೂ ತೊಂದರೆ, ಹಾಗೆ ಕುಟುಂಬದ ಸದಸ್ಯರು ಕೂಡ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಅದುದರಿಂದ ನಾವು ಮುಖ್ಯವಾಗಿ ಇವತ್ತೊಂದು ಕೆಲಸ ಮಾಡೋಣ ಏನೆಂದ್ರೆ ನಮ್ಮ ಪರಿಚಯದಲ್ಲಿ ನಮ್ಮ ಗುರುತಿನಲ್ಲಿ ಯಾರಾದರೂ ಕುಡಿತದ ಸಮಸ್ಯೆಯಿಂದ ಬಳಲೋರಿದ್ದರೆ ಅವರಿಗೆ ನಾವು ಈ ಸಭೆಗೆ ಕರೆದುಕೊಂಡು ಹೋಗುವ, ಅವರಿಗೆ ಸಹಾಯ ಮಾಡೋಣ, ಅವ್ರ ಕುಟುಂಬದವರಿಗೆ ಸಹಾಯ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಸರಿಸುಮಾರು ಒಂದು 500-600 ಗುಂಪುಗಳು ಇವೆ ಅಂತ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂಕಿಅಂಶಗಳ ಪ್ರಕಾರ ಸಾಧಾರಣ ಒಂದು 10,000 ಮಂದಿ ಇಲ್ಲಿ ಇದ್ದೇವೆ ನಾವು, ಅದು ಸೀಮಿತತೆ ಬದುಕುವರಿದ್ದೇವೆ. ಸೊ ಇದು ದೊಡ್ಡ ನಾಚಿಕೆ ಬಿಡುವಂತ ವಿಚಾರ ಅಲ್ಲ. ಕೆಲವರು ನಮಗೆ ಬೆರಳು ತೋರಿಸಬಹುದು, ಅದು ಮುಖ್ಯ ಅಲ್ಲ. ನಮ್ಗೆ ಇದರಿಂದ ತೊಂದರೆ ಆಗಿದೆ, ನಾವು ಅದರಿಂದ ಮುಕ್ತರ ಆಗಬೇಕು, ನಾವು ಅದರಿಂದ ಹೊರಗೆ ಬರ್ತೀವಿ. ಈ ಉದ್ದೇಶದಿಂದ ಕುಡಿತದಿಂದ ದೂರ ನಿಂತು ಕುಡಿತದಿಂದ ದೂರ ನಿಲ್ಲಿಕ್ಕೆ ಬೇಕೆ ಬಿದ್ದವರಿಗೆ ಅವ್ರಿಗೆ ಕೂಡ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಬಂದಿದ್ರೆ ನಮ್ಮೊಂದು ಒಳ್ಳೆಯ ಬದುಕು ಸಿಗ್ತದೆ. ಅದಕ್ಕೆ ಪುನಃ ಹೇಳ್ತೇನೆ, ನಾನು ಅದಕ್ಕೆ ಒಬ್ಬ ಉದಾಹರಣೆ, ನಾನು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ತೇನೆ. ನಾನು ಕೂಡ ಅದೇ ರೀತಿ ಸಮಸ್ಯೆಗೆ ಒಳಗಾದ ಆಗಿದ್ದೇನೆ. ಆದ್ರೆ ಇವತ್ತು ಚೆನ್ನಾಗಿದ್ದೇನೆ. ಮದ್ಯಪಾನ ಇರಲಿ, ಯಾವುದೇ ರೀತಿ ಅಮಲು ಸೇವನೆ ನಾನು ಸೇವಿಸಿದ ಅಗತ್ಯ ಕೂಡ ಇಲ್ಲ. ಕಾರಣ ಈ ನಮ್ಮ ಈ ಬಾಂಧವ್ಯದಲ್ಲಿ ಬಂಧುಗಳು ಕೊಟ್ಟ ಅನುಭವ, ಬಲ ಭರವಸೆ ಮತ್ತೆ ಈ 12 ಹಂತಗಳ ಕಾರ್ಯಕ್ರಮ. ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನನಗೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೆ ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ನಿಮಗೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಇದೆ ನನ್ನ ಸಂಖ್ಯೆ, 9964820840. ಧನ್ಯವಾದಗಳು. ಅಥವಾ ಈ ಆಯೋಜಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು.

ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕು ವ್ಯಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಕುರಿತು ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
0: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
0: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿಲಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
4: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ AI ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೆ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೆ ತಯಾರ್.
8: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, MC 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ

0: ಇಪ್ಪತ್ಮೂರು ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೇ, ಕೇಳಿದ್ರೆಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
2: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
1: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
2: ಆಯ್ತು ಸರ್, ಧನ್ಯವಾದಗಳು.
3: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
5: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರು ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದ್ರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಎಂ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
6: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
7: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
6: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
7: ಹಾಗೂ ಭಾನುವಾರ ಸಂಜೆ 6:50
6: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
8: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತೆರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ಶ್ರೀಯುತ ಎಂ ಮಲ್ಲೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್
9: ಸ್ವಾಗತ, ನಮಸ್ಕಾರ.
8: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
9: ಎಂ ಮಲ್ಲೇಶ್ ಅಂತ, ತೆರಣಿಮುಂಟಿ ಗ್ರಾಮ, ಕಿತ್ತೂರು ಬಸಾಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದೀನಿ, ಮಾಜಿ ಮೆಂಬರ್ ಆಗಿದ್ದೀನಿ, ಇಲ್ಲಿ ನಾನು ತೆರಣಿಮುಂಟಿಯಲ್ಲಿ ವಾಸ ಇದ್ದೀನಿ.
8: ಸರ್, ತಮ್ಮ ಒಂದು ಗ್ರಾಮದ ಇತಿಹಾಸದ ಬಗ್ಗೆ, ತಮ್ಮ ಗ್ರಾಮಕ್ಕೆ ತೆರಣಿಮುಂಟಿ ಅಂತ ಹೆಸರು ಏನಕ್ಕೆ ಬಂತು ಅನ್ನೋದ್ರ ಬಗ್ಗೆ, ಜೊತೆಗೆ ತಮ್ಮ ಗ್ರಾಮದಲ್ಲಿರುವಂತಹ ಜನಸಂಖ್ಯೆಯ ಬಗ್ಗೆ, ಅದರ ಒಂದು ಅಂಕಿಅಂಶದ ಬಗ್ಗೆ ನಮಗೆ ತಿಳಿಸೋದಾದರೆ.
9: ನಮ್ಮದು ರಿಹ್ಯಾಬಿಲಿಟೇಷನ್ ಅಂದರೆ ಕಬಿನಿ ನೀರಿಂದ ಬಂದವರು ನಾವು. ಮೊದಲು ಕಿತ್ತೂರು ಅಂತಿತ್ತು, ಕಿತ್ತೂರು ಉಂಡೇನ ಗ್ರಾಮದಿಂದ ಕಿತ್ತೂರು ಅಂತ ಎರಡಿದ್ದು, ಅಲ್ಲಿ ಸುಮಾರು 1,000 ಜನಸಂಖ್ಯೆ ಇತ್ತು. ಅಂದರೆ 1960 ಅಲ್ಲಿ ಪ್ರಾಥಮಿಕ ಶಾಲೆ ಇತ್ತು,

0: ನಾವು ಅಲ್ಲಿಂದ ಮುಳುಗಡೆ ಆಗಿ ಈ ಸರ್ಕಾರದಿಂದ ಅವಿಭಿತವಾಗಿ ನಾವು ಈ ಸರ್ಕಾರ ಏನು ಹೊಸದಾಗಿ ಗೊತ್ತುಪಡಿಸ್ತು ಈ ಕಿರಣಿ ನೀತಿಯನ್ನು ಹೊಸ ಒಂದು ಕಾಲೋನಿ ಬಂದು ನಾವು 1970 ಇಲ್ಲಿಗೆ ಬಂದ ಸರ್
1: 1970
0: ನಮಗೆ ಸುಮಾರು 33-35 ಹಳ್ಳಿ ಅದು ಅದರಲ್ಲಿ ನಮ್ದು ಒಂದು ಕೂಡ ಅದು ಬಂದು ಅದು ವಿಭಜಿತ ಆಗಿ ಕಿತ್ತೂರು ನನ್ನಾಪುರ ಬಿದ್ರಹಳ್ಳಿ ಬಸಾಪುರ ಅಂತ ಆಗಿ ತಿರಣಿ ಮುಟ್ಟಿನ ಸುದ ಒಂದು ಊರಾಗಿ ಇಲ್ಲಿ ಸುಮಾರು 1,500 ಮನೆ ಇದೆ ವಸತಿ 500 ಇದೆ ಒಂದು 2,500 ಜನಸಂಖ್ಯೆ ಇದೆ ಈಗ
1: ಸುಮಾರು 2,500
0: ಜನಸಂಖ್ಯೆ 1,300 ವೋಟರ್ ಇದೆ ದೊಡ್ಡ ಗ್ರಾಮ
2: ಸರ್ ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲದ ಬಗ್ಗೆ ತಿಳಿಸೋದಾದ್ರೆ
0: ಸರ್ ನಮ್ಮೂರು ಒಂಥರ ಪರ್ಯಾಯ ದ್ವೀಪ ಇದ್ದಂಗೆ ಸುತ್ತಲೂ ಕಬಿನಿ ನೀರಿದೆ 80 ಎಕರೆ ಇದೆ ಗ್ರಾಮ ಠಾಣೆ ಇದೆ ಅದರಲ್ಲಿ ಆಲ್ರೆಡಿ 1,40 ಎಕರೆಲಿ ಇದ್ದೀವಿ 1,40 ಎಕರೆ ಇದೆ ಅಂದರೆ ಏನಪ್ಪ ಅಂದ್ರೆ ಎಲ್ಲ ಒತ್ತುವರಿ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದವರು ಇಲಾಖೆಯವರು ಸಂಬಂಧಪಟ್ಟವರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆ ಒತ್ತುವರಿನ ಬಿಡಿಸ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಆಸ್ಪತ್ರೆ ಎಲ್ಲ ಚೆನ್ನಾಗಿದೆ ಒಳ್ಳೆ ಅನುಕೂಲ ಇದೆ ಒಳ್ಳೆ 70-50 ಸೈಟ್ ಕೊಟ್ಟಿದ್ದಾರೆ ಒಳ್ಳೆ 40-50 ಫೀಟ್ ರೋಡ್ಗಳಿವೆ ಅದರಿಂದ ಭಾರಿ ಚೆನ್ನಾಗಿದೆ ಪರಿಸರದ ಬಗ್ಗೆ ಏನು ಎರಡು ಮಾತಿಲ್ಲ ಕೋಟೆ ತಾಲೂಕಲ್ಲೇ 1 ಅಂತ ಹೇಳ್ಬೋದು ನಮ್ಮ ಗ್ರಾಮ ಡ್ಯಾಮಿಂದ ನಮಗೇನು ಉಪಯೋಗ ಇಲ್ಲ ಡ್ಯಾಮ್ ಕಟ್ಟಿದ್ರಿಂದ ಹಿಂದ್ಗಡೆ ಅವ್ರಿಗೆ ಉಪಯೋಗ ಪಡ್ಕೊಂಡವ್ರೆ ಅಷ್ಟೇ ನಮಗೇನಪ್ಪ ಅಂತಂದರೆ ಸುತ್ತ ನೀರು ನೋಡ್ಬೋದು ನೀರಿದೆ ಅಷ್ಟೇ ಅದ್ರ ಬಗ್ಗೆ ಸುಮಾರು ರೆಸಾರ್ಟ್ಗಳಾಯ್ತಾವೆ ಸುತ್ತ ಅದು ಬಿಟ್ಟರೆ ಡ್ಯಾಮ್ನಿಂದ ಏನು ನಮಗೇನು ಉಪಯೋಗ ಇಲ್ಲ
2: ಸರ್ ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿವೆ ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದರೆ
0: ಸರ್ ಮೂಲಭೂತ ಸೌಕರ್ಯ ಅಂದರೆ ನೀರುಗಳು ಚೆನ್ನಾಗಿದೆ ರೋಡ್ಗಳು ಮಾಡಿದ್ದಾರೆ ಸರ್ಕಾರದಿಂದ ಆದಷ್ಟು ಸುದಾ ಮಾಡಿದ್ದಾರೆ ಒಂದು 60-70% ಇನ್ನೊಂದು 30% ಆಗ್ತಾ ಇದೆ ಪುರಿತಗತಿಯಲ್ಲಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಸರ್ ಸಮಸ್ಯೆ ಅಂತೇನಿಲ್ಲ ಆಯ್ತಾವೆ ಅಂತಂತವಾಗಿ ಬೀದಿ ದೀಪಗಳ ಬಗ್ಗೆ ಚೆನ್ನಾಗಿದೆ ರಸ್ತೆನೂ ಅಷ್ಟೇ ನಮ್ಮ ಶಾಸಕರಾದ ಅನಿಲ್ ಚಿಕ್ಕಮ್ಮದವರು ಸುದಾ 5-6-7 ಕೋಟಿ ಕೊಟ್ಟು ನಮ್ಮ ಗ್ರಾಮನ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೂ ಸುದಾ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಅವರು ಸುದಾ ಸಾಕಷ್ಟು ನಮಗೆ ಸಹಕಾರ ಕೊಟ್ಟು ನಮ್ಮ ಗ್ರಾಮನ ಅಭಿವೃದ್ಧಿ ಕೊಂಡೊಯ್ದಾರೆ ಸರ್ ಸುಮಾರು ಸಮುದಾಯ ಬಂಧುಗಳು ಕೊಟ್ಟಿದ್ದಾರೆ 2 ದೇವಸ್ಥಾನಕ್ಕೆ ಫಂಡ್ ಕೊಟ್ಟಿದ್ದಾರೆ ಆಲ್ರೆಡಿ 2 ದೇವಸ್ಥಾನ ಅರ್ಧದಲ್ಲಾಗಿದೆ ಇನ್ನೂ ಅದನ್ನು ಪೂರ್ಣಗೊಳಿಸುವಂಥ ಕಾರ್ಯವನ್ನು ನಮ್ಮ MLA ಸಾಹೇಬರು ಮಾಡ್ತಾರೆ ಅದರಿಂದ ಎಲ್ಲ ಚೆನ್ನಾಗಿದೆ
1: ಶೌಚಾಲಯಗಳು
0: ಸುದ ಗ್ರಾಮ ಪಂಚಾಯತಿ ಸಂಬಂಧಪಟ್ಟವರ ಇಲಾಖೆಯವರು ಬಂದು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಶೌಚಾಲಯದ ಬಗ್ಗೆ ಆಗಲಿ ಮೂಲಭೂತ ಬಗ್ಗೆ ಆಗಲಿ ಚೆನ್ನಾಗಿದೆ ಚರಂಡಿಗಳಾಗಿದೆ ರೋಡ್ಗಳಾಯ್ತಾ ಇದೆ ಆಯ್ತಾ ಇದೆ
2: ಸರ್ ತಮ್ಮ ಒಂದು ಗ್ರಾಮದ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ
0: ಕಸ ವಿಲೇವಾರಿ ಗ್ರಾಮ ಪಂಚಾಯತಿಯವ್ರಿಗೆ ಕೊಟ್ಟಿದೆ ಅವರು ಬರ್ತಾಯಿದ್ದಾರೆ ಅಂದರೆ ಜನ ಅದ್ರ ಬಗ್ಗೆ ಒಂದು ಸ್ವಲ್ಪ ಜಾಗೃತಿ ವಹಿಸಿ ಕಸನ ಹಾಕಬೇಕು ದಯವಿಟ್ಟು ಜನಗಳು ಯಾರು ಹಾಕ್ತಾ ಇಲ್ಲ ಹಸಿ ಕಸ ಒಂದು ಕಸ ಅಂತ ಅವರು ಸುಮ್ಮನೆ ಗ್ರಾಮ ಪಂಚಾಯತಿಯಲ್ಲೇ ವ್ಯವಸ್ಥೆ ಮಾಡೋರೆ ಆದರೂ ಅದರಲ್ಲಿ ಒಂದು ಸ್ವಲ್ಪ ಜನರಲ್ಲಿ ಜಾಗೃತಿ ಮೂಡಿಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ತಾ ಒಳ್ಳೆಯದು ಸರ್ ಅಂತ ನನ್ನ ಭಾವನೆ ಮನೆಯವರು ಸುದಾ ನೀಟಾಗಿ ತೆರೆಮಿಟ್ಟಿ ಗ್ರಾಮದಲ್ಲಿ ಅದರ ಬಗ್ಗೆ ಎರಡು ಮಾತಾಡೋಂಗಿಲ್ಲ ನೀಟಾಗಿ ಚರಂಡಿ ಕ್ಲೀನ್ ಮಾಡ್ಕೋತಾರೆ ಏನಿದೆ ಕಸ ಇರಬಾರ್ದಂಗೆ ರೋಡ್ ವ್ಯವಸ್ಥೆ ಆಗಿರ್ಬೋದು ನೀಟಾಗಿ ಇಟ್ಕೊಂಡಿದ್ದಾರೆ
2: ಸರ್ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವಂತಹ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಹಾಗೂ ಸಾರಿಗೆ ವ್ಯವಸ್ಥೆಯ ಒಂದು ಅಂಶಗಳ ಬಗ್ಗೆ ತಿಳಿಸೋದಾದ್ರೆ
0: ಸರ್ ಆವಾಗ ನಾವು ರಿಹ್ಯಾಬಿಲಿಟೇಷನ್ ಆವಾಗ ಮುಳುಗಡೆ ಆಗಿ ಬಂದಾರ ಆವಾಗ ನಾವು ಹೋಗ್ಬೇಕು ಅಂತಂದ್ರೆ ಸುಮಾರು ಸರಗೂರಿಗೆ ನಡ್ಕೊಂಡು 1-8 ಕಿಲೋಮೀಟರ್ ದೂರ ಹೋಯ್ತಿದ್ದು ನಾವು ಮಾಡಿದ್ದೆಲ್ಲ ಸರಗೂರಲ್ಲೇ ಆ ಶಿಕ್ಷಣನ ಆವಾಗ ಬಸ್ ಇಲ್ಲ ಆಗ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿ ಆ ಟೈಮಲ್ಲೇ ನಾವು ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿ ಈ ಲೆವೆಲ್ಲು ಬಂದೋ ಅಂದರೆ ಇವಾಗ ಆದಷ್ಟು ಸುದಾ 8ನೇ ತರಗತಿವರೆಗೆ ನಮ್ಮೂರಲ್ಲಿ ಶಾಲೆ ಚೆನ್ನಾಗಿದೆ ಚೆನ್ನಾಗಿ ನಡತ್ತಾ ಇದೆ ಮಕ್ಕಳು ಅಷ್ಟೇ ಆಮೇಲೆ ಪ್ರೈವೇಟ್ ಸ್ಕೂಲ್ಗೆ ಹೋಗೋವರು ಹೋಗ್ತಾವ್ರೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲೂ ಸುದಾ ಎಲ್ಲ ಮೂಲಭೂತ ಸೌಕರ್ಯಗಳಾಗಿ ಆಮೇಲೆ ಒಂದು ಕಿತ್ತೂರು ಬಳಗ ಅಂತ ಒಂದು ಸಂಸ್ಥೆ ಇದೆ ಅವರು ಸುದಾ ಸುಮಾರು ಒಂದು ಕಂಪ್ಯೂಟರ್ಗಳು ಅದ್ರ ಬಗ್ಗೆ ಒಂದು ಆಧುನಿಕವಾಗಿ ಅದನ್ನು ಏನು ಕೊಟ್ಟು ಅದನ್ನು ಇಂಪೋರ್ಟ್ ಮಾಡಿ ಅದ್ರ ಬಗ್ಗೆ ಜಾಸ್ತಿ ಈಗ ವಯಸ್ಸಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತಾವ್ರೆ ಆಗಿನ ಸಂದರ್ಭದಲ್ಲಿ ಸರ್ಕಾರಿ ಬಸ್ಸು ಇರಲೇ ಇರಲಿಲ್ಲ ನಡ್ಕೊಂಡು ಹೋಗ್ತಿದ್ದ ನಡ್ಕೊಂಡು ಬರ್ತಿದ್ದ ಏನೋ ಒಂದು ಬಸ್ ಏನೋ ಇರ್ತೋ ಅದು ಟೈಮ್ ಸರಿಯಾಗಿ ಹೋಗ್ತಿರಲಿಲ್ಲ ಆವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಆವಾಗ ಆಹಾರಕ್ಕೂ ಬರ ಪ್ರತಿಯೊಂದು ಆಗಿನ ಸನ್ನಿವೇಶ ಹಂಗಿತ್ತು ಆಗ ಉದಾಹರಣೆಗೆ 10 ಗ್ರಾಮ್ ಚಿನ್ನ 1 ಮೂಟೆ ಅಕ್ಕಿ ಬರ್ತಿತ್ತು ಆವಾಗ

0: ತಿನ್ನಕ್ಕೂ ಗ್ರಾಮಕ್ಕೂ ಆ ರೀತಿ ವ್ಯವಸ್ಥೆ ಇದ್ದ ಕಾಲ. ಇವಾಗೆಲ್ಲ ಭಾರಿ ಕಷ್ಟ ಆವಾಗ, ಅದರಿಂದಾಗಿ ವಂಚಿತರಾದರು ಸುಮಾರು ಜನ. ಈಗ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಅಂದರೆ ಒಂದು ಗ್ರಾಮದಲ್ಲಿ ಬೆರಳೆಣ್ಣೆ ಕೆಲಸ ಅಷ್ಟೇ, 5 ಜನರೋ 6 ಜನರೋ, ಯಾರೋ ದುಡ್ಡಿದ್ದವರೋ ಇಲ್ಲ ಸೌಕರ್ಯ ಚೆನ್ನಾಗಿದ್ದವರೋ ಇಲ್ಲ ಅವ್ರ ನಂಟರಮ್ಮಲ್ಲಿದ್ದವರೋ ಇಲ್ಲ ಅವ್ರಿಗೆ ಯೋಗ್ಯತೆ ಇದ್ದಷ್ಟು ಮಾತ್ರ ಅವತ್ತು ಇತ್ತು. ಆಗ ದೇಶನೂ ಅದೇ ರೀತಿ ಇತ್ತು, ಈ ವಂಚಿತರಾಗಿದ್ದರು ಶಿಕ್ಷಣನ, ಆಗ ಮೂಲಭೂತ ಸೌಕರ್ಯಗಳು ಯಾವ ಇರಲಿಲ್ಲ. ಇವಾಗೆಲ್ಲ ಜನರೇಷನ್ ಆದಂತೆ ವಿದ್ಯಾವಂತರಾದಂತೆ ಅಷ್ಟು ಗ್ರಾಮಗಳ ಅಭಿವೃದ್ಧಿ ಇವತ್ತು ಯಾವ ರೀತಿ ಚೆನ್ನಾಗಿ ಇವತ್ತು ತಳ್ಳಿ ಮುಟ್ಟಿ ಗ್ರಾಮ ಮುದರಳ್ಳಿ ಪಂಚಾಯತಿಗೆ ಒಂದು ಮಾಡೆಲ್ ಹೋಯ್ತಾ ಇದೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸರ್ ಅಷ್ಟೇ, ಆವಾಗ ಶಿಕ್ಷಣ ಅನ್ನೋದು 1972 ನಾವು ಆವಾಗ ಪ್ರಾಥಮಿಕ ಓದಿದ್ದು. ಆವಾಗ ನಮ್ಮದು ಪೂರ್ತಿ ಶಿಕ್ಷಣ ಉಯ್ಯಂಬಳ್ಳಿ ಅಂತ ಒಂದು ಊರಲ್ಲಿ, ಹತ್ರ ನಮ್ಮೂರಲ್ಲಿ ಇರಲಿಲ್ಲ, ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿ ಇನ್ನು 7-8 ಪ್ರೈಮರಿ ಸ್ಕೂಲು ಹೈಸ್ಕೂಲೆಲ್ಲ ನಾವು ಸರ್ಗೂರಲ್ಲಿ. ಆವಾಗ ತುಂಬ ಕಷ್ಟ ಇತ್ತು, ಯಾವುದು ಮೂಲಭೂತ ಸೌಕರ್ಯ ಇರಲಿ, ಬಸ್ ಸೌಕರ್ಯ ಆಗಲಿ, ಆಟೋ ಸೌಕರ್ಯ ಇರಲಿ, ಯಾವುದೂ ಇರಲಿಲ್ಲ. ಆಗ ನಮ್ಮ ಓದಿಸ್ಬೇಕಾದ್ರು ಸುದ ನಮ್ಮ ಪೋಷಕರಿಗೂ ಸುದ ಭಾರಿ ತಂದೆ ತಾಯಿಗಳು ಸುದ ತೊಂದರೆ ಆಯಿತು. ಅವ್ರ ಸುದ ತೊಂದರೆಯಲ್ಲಿ ಓದಿ ನಮ್ಮನ್ನು ವಿದ್ಯಾವಂತರು ಮಾಡಿ ಸರಿ ಮಟ್ಟಕ್ಕೆ ನಾವು ಬಯದಿವಿ. ಅಂದರೆ ಇವಾಗ ಗ್ರಾಮದಲ್ಲೇ ಒಳ್ಳೆ ರೀತಿಯಲ್ಲಿ ಎಲ್ಲ ಚೆನ್ನಾಗಿದೆ. ಸರ್ಕಾರ ಸುದ ಆದಷ್ಟು ಇವತ್ತು ಫ್ರೀ ಶಿಕ್ಷಣವನ್ನು ಕೊಟ್ಟಿರೋದ್ರಿಂದ ಉನ್ನತ ಶಿಕ್ಷಣ ಆಗಿರ್ಬೋದು, ಮಕ್ಕಳಿಗೆಲ್ಲ ಫ್ರೀ ಉಚಿತವಾಗಿ ಬುಕ್ ಆಗಿರ್ಬೋದು ಎಲ್ಲ ಕೊಟ್ಟಿರೋದ್ರಿಂದ ಈಗ ಶಿಕ್ಷಣ ಈ ಮಟ್ಟ ಇದನ್ನು ಹೋಲಿಸ್ಕೊಂಡ್ರೆ ತುಂಬ ಕಷ್ಟ ಇತ್ತು ಸರ್. ಆಗ
1: ಇವತ್ತು ಹಲವಾರು ಸೌಲಭ್ಯಗಳು
0: ಸಿಗ್ತಾ ಇದೆ. ಅವತ್ತು ಪೆನ್ನು ಇಲ್ಲ, ಸ್ಲೇಟು ಇಲ್ಲ, ಬಳಾಪನು ಎಲ್ಲ ನಮ್ಮ ಭೂಮಿಯಿಂದ ತಗೋಬೇಕಾಯ್ತು ಅಂತ ಕಾಲ ಇತ್ತು. ಆ ಕಾಲದಲ್ಲಿ ಅಂದರೆ ಒಂದೊಂದು ಊರಲ್ಲಿ ಇವತ್ತೆಲ್ಲ 3 ಜನ 4 ಜನ 5 ಜನ ವಿದ್ಯಾವಂತರು ಇತ್ತು, ಇವಾಗ ಹಂಗಿಲ್ಲ. 90 ಭಾಗ ಏನಾಗಿದೆ ಅಂದರೆ ಈ ಪ್ರಸ್ತುತದಲ್ಲಿ 90% ಇವತ್ತು ಎಲ್ಲ ಹಳ್ಳಿಗೂ ಸುದ ವಿದ್ಯಾವಂತರಾಗಿದ್ದಾನೆ, ಅದರಲ್ಲಿ ಕೆಲಸನೇ ಖಾಲಿ ಇಲ್ಲ. ಆ ರೀತಿ ಆಗಿದೆ ಪರಿಸ್ಥಿತಿ. ಏನಾಗಿದೆ ಅಂದರೆ ಸರಿ, ಗೌರ್ಮೆಂಟ್ ಸ್ಕೂಲಲ್ಲಿ ಜನ ಏನು ತಿಳ್ಕೊಂಡ್ರೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ಮಾಸ್ಟರ್ಗಳೆಲ್ಲ ಸಿ ಇ ಟಿ ಎಕ್ಸಾಮ್ ಬರೆದು ಅವ್ರು ಒಳ್ಳೆ ಸ್ಕೋರಲ್ಲಿ ಬಂದಿರ್ತಾರೆ. ಆದರೆ ನಮ್ಮಲ್ಲಿ ಏನಾಗ್ಬಿಡಿದೆ ಅಂದರೆ ಜನರಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬೇಕು. ಉದಾಹರಣೆಗೆ ಅಲ್ಲಿ ನೋಡಿರ್ತಿರಲ್ಲ, ಅಲ್ಲಿ ಒಂದು SLC ಪಾಸ್ ಆಗಿರ್ದ್ರು ಪಿ ಸಿ ಆಗಿರೋರು ಬಂದು ಕೋಚಿಂಗ್ ಮಾಡ್ತಾರೆ. ಆದರೆ ನಮ್ಮ ಜನ ಒಂದು ತಪ್ಪು ಗ್ರಹಿಕೆಯಿಂದಾಗಿ ಏನೋ ದೂರದ್ಬಿಟ್ಟ ನುಂಗೆ ಅಂತ ಅಂದ್ಬಿಟ್ಟು ಸ್ಥಳೀಯವಾಗಿ ಇವತ್ತು ಏನಪ್ಪ ಅಂತಂದರೆ ಒಳ್ಳೆ CET TCET ಮಾಡಿ ಒಳ್ಳೆ ಮಾಸ್ಟರ್ಗಳು ಬಂದಿರ್ತಾರೆ. ಅದು ಒಂದು ಶಾಲಾ ಅಭಿವೃದ್ಧಿ ಕಮಿಟಿ ಅಂತ ಮಾಡಿದ್ದಾರೆ ಸರ್ಕಾರದವರು. ಆದಷ್ಟು ಸುದ ಜನ ತಿಳ್ಕೊಂಡು ಆ ಶಾಲಾ ಅಭಿವೃದ್ಧಿ ಕಮಿಟಿನ ಬಳಸ್ಕೊಂಡು ಅದಕ್ಕಿಂತ ಸುದ ಹೆಚ್ಚಿನ ಶಿಕ್ಷಣವನ್ನು ಅವ್ರು ಕೊಡೋಂಥ ಸಾಮರ್ಥ್ಯ ಇದೆ. ಅದನ್ನು ಮಕ್ಕಳಿಗೆ ಕೊಟ್ಟರೆ ಆ ಪ್ರೈವೇಟ್ ಸ್ಕೂಲು ಏನೇನು ವಲ ಇದ್ರ ಮುಂದೆ ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಇಲ್ಲಿ ಖೋಖೋ ಕಬಡ್ಡಿ ಏನು ಬೇಕಾದ್ರೆ ರಾಜರಂತ ಆಡ್ಬೋದು, ಒಳ್ಳೆ ರೀತಿ ಆಟ ಆಡ್ಬೋದು. ಅಲ್ಲಿ ಏನಾದ್ರು ಲೆಫ್ಟು ರೈಟು ಸ್ಟ್ಯಾಂಡಪ್ಪು ಸಿನಿಮಾ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಅಲ್ಲಿ ಪ್ರೈವೇಟ್ ಸ್ಕೂಲು ನನಗಂತೂ ನನಗೆ ಅಷ್ಟು ಕಾಣಲ್ಲ. ಅಲ್ಲಿರ್ತಕ್ಕಂಥ ಜ್ಞಾನ ಪಡ್ಕೊಂಡಿರೋರು ಅಷ್ಟೇ, ಅವ್ರಿಗೆ ಯಾವುದೇ ಒಂದು ಟ್ರೈನಿಂಗ್ ಅಲ್ಲಿ ಕೊಟ್ಟಿರಲ್ಲ. ನಮಗೆ ಕಾಣಿಸ್ದಂಗೆ ಒಳ್ಳೆ ಉನ್ನತ ಶಿಕ್ಷಣ ಇದರಲ್ಲಿರ್ತದೆ. ಇದನ್ನು ಎಲ್ಲ ರೀತಿಯಿಂದ ಹಳ್ಳಿಯಲ್ಲಿ ಪಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಆಮೇಲೆ ನೆಕ್ಸ್ಟ್ ಇಯರಿಂದ ಮುಂದೆ ವರ್ಷದ ಸರ್ಕಾರದವರು LKG ಮಾಡಬೇಕು ಅಂತ ಮಾಡಿದ್ರೆ ಸರ್ಕಾರದವರು ಸರ ಇದ್ರ ಬಗ್ಗೆ ಒಂದು LKG UKG ಮಾಡಿ ಆದಷ್ಟು ಇಂಗ್ಲೀಷ್ ಟೀಚರ್ಗಳನ್ನ ಹಾಕಿ ಮೊದಲನೇ ತರಗತಿಯಿಂದ ಸುದ ಒಂದು ಇಂಗ್ಲೀಷನ್ನು ಶಿಕ್ಷಣನ ಪ್ರಾರಂಭ ಮಾಡಿದ್ರೆ ಹಳ್ಳಿಗಳಲ್ಲಿ ಇವತ್ತು ಪ್ರೈವೇಟ್ ಸ್ಕೂಲ್ನ ಮೀರ್ಸೋಂಥ ಮಕ್ಕಳು ಬೆಳತ್ತವೆ. ದಯವಿಟ್ಟು ಸರ್ಕಾರದವರು ಆದಷ್ಟು ಸುದ ಕನ್ನಡ ಮೀಡಿಯಮ್ ಇರಬೇಕು, ಇಂಗ್ಲೀಷ್ ಮೀಡಿಯಂ ಶಿಕ್ಷಣವನ್ನು ಮಾಡಲಿ ಅಂತ ನಾನು ಸರ್ಕಾರದಲ್ಲಿ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಾ ಕೇಳ್ತಾ ಇದ್ದೀನಿ ಸರ್. ಪ್ರಾಥಮಿಕ ಸೇವಾ ಕೇಂದ್ರ ಬಿದ್ರಳಲ್ಲಿದೆ, ಅದ್ರ ಬಗ್ಗೆ ಸರ್ ಅಷ್ಟೇನೋ ಇಲ್ಲ. ಅಂದರೆ ಹೋಗ್ಬೇಕು ಅಂದರೆ ನಾವು ಸರ್ಗೂರಿಗೆ ಹೋಗ್ಬೇಕು, ಅಲ್ಲಿ ಡಾಕ್ಟ್ರುಗಳೇನು ಬರಲ್ಲ ಬಿದ್ರಳಿಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಆ ಡಾಕ್ಟ್ರುಗಳನ್ನ ಇರಂಗೆ ಮಾಡಿದ್ರೆ ಆ ಪ್ಲೇಸಲ್ಲಿ ಒಳ್ಳೆಯದು. ತುರ್ತಾಗಿ ಬೇಕು ಅಂತಂದರೆ ಭಾರಿ ಕಷ್ಟ ಇದೆ. ಪ್ರೈವೇಟ್ ಮೆಡಿಕಲ್ ಶಾಪ್ಗಳು ಜಾಸ್ತಿ ಇವೆ. ಗೌರ್ಮೆಂಟ್ ಡಾಕ್ಟ್ರನ್ನ ಅಲ್ಲಿ ಹಾಕಿದ್ರೆ ವಾರದಲ್ಲಿ ಯಾರೋ ಒಂದು ಇಷ್ಟು ದಿವಸ ಪಾರ್ಟ್ ಟೈಮಲ್ಲಿ ಇದ್ದರೆ ಒಳ್ಳೆಯದು ಅಂತ ನಾನು ಭಾವನೆ. ಅದ್ರ ಬಗ್ಗೆ ಸರ್ಕಾರ ಅದರ ಬಗ್ಗೆ ಹೋಗಿ ಹೆಚ್ಚು ಗಮನ ಹರಿಸ್ಕೋಬೇಕು ಅಂತ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಸಾರಿಗೆ ವ್ಯವಸ್ಥೆ ಅಂದರೆ ಒಂದು 6 ತಿಂಗಳು ಒಂದು ಬಸ್ ಬೇಕು ನಮಗೆ. ಮಕ್ಕಳು ಜಾಸ್ತಿ ಇಲ್ಲಿ, ಎಲ್ಲ SC ST ಮಕ್ಕಳು, ಹಿಂದುಳಿದವ್ರ ಮಕ್ಕಳಿದ್ದಾವೆ. ಅಂದರೆ ದಯವಿಟ್ಟು ಹೊರಗಡೆ ಹೋಗ್ಬೇಕು ಒಂದು ನಿಮಿಷ. ನಮಗೆ ಆದಷ್ಟು ಬೇಗ ಒಂದು ಆಲ್ರೆಡಿ 2 ಬಸ್ ಬರ್ತಾ ಇದೆ, ಬೆಳಗ್ಗೆ ಒಂದು ಸಾಯಂಕಾಲ ಒಂದು, ಒಂದು 6 ತಿಂಗಳ ಗಾಡಿ ಕೊಟ್ಟರೆ ಒಳ್ಳೆಯದು.
2: ಸರ್, ಪ್ರಸ್ತುತ ಗ್ರಾಮದ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ
0: ಏನಿದ್ರೆ ಇವಾಗ 80% ಇದೆ ಸರ್ ಯುವಕರಲ್ಲಿ. ಈಗಿನ ಯುವಕರಲ್ಲಿ 80%.

0: ಎಲ್ಲ ವಿದ್ಯಾವಂತರು ಇದ್ದಾರೆ.
1: ಸರ್, ಜೆ ಜೆ ಎಂ ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದರ ಬಗ್ಗೆ ತಿಳಿಸೋದಾದ್ರೆ
0: ಜೆ ಜೆ ಎಂ ಪೂರ್ಣ ಪ್ರಮಾಣದಲ್ಲಿ ಆಗಿದೆ. ಸರ್ಕಾರ ಮಟ್ಟದಲ್ಲಿ ಎಲ್ಲರಿಗೂ ಒಳ್ಳೆ ರೀತಿ ನೀರು ಸಿಗ್ತಾ ಇದೆ. ನೀರದ ಬಗ್ಗೆ ಏನು ಸಮಸ್ಯೆ ಇಲ್ಲ. ವಾಟರ್ ಸಪ್ಲೈ ಭಾರಿ ಚೆನ್ನಾಗಿದೆ. ಅವಾಗ ಚೆನ್ನಾಗಿತ್ತು, ಜೆ ಜೆ ಎಂ ಬರೋಕ್ಕೆ ಮುಂಚೆನೂ ಚೆನ್ನಾಗಿತ್ತು. ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ಹೇಳಂಗಿಲ್ಲ, ಚೆನ್ನಾಗಿದೆ.
1: ಸರ್, ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಈಗ ನರೇಗಾ ಚಟುವಟಿಕೆಗಳು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ? ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಯಾವ ರೀತಿಯ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ, ಅದರ ಬಗ್ಗೆ ತಿಳಿಸೋದಾದರೆ?
0: ಸರ್, ನರೇಗಾದಿಂದ ಕಳೆದ ಸಾರಿನಲ್ಲಿ ನಾನು ಸುಧ ಮೆಂಬರ್ ಆಗಿದ್ದೆ. ಆವಾಗ ಸುಮಾರು 1.5 ಕೋಟಿ ನಾವು ಡ್ರೈನೇಜ್ ಸಿಸ್ಟಮ್ ಎಲ್ಲ ಮಾಡಿ, ಏನು ಜನರಲ್ ಬೀದಿಲಿ ರೋಡ್ಗಳೇ ಇದು ಚರಂಡಿಗಳೇ ಇರಲಿಲ್ಲ, ಆ ನರೇಗಾದಿಂದ ಜನರಲ್ ಬೀದಿಲೆಲ್ಲ ಆದಷ್ಟು ಸುಧ ರೋಡ್ಗಳನ್ನ, ಆದಷ್ಟು ಸುಧ ಡ್ರೈನೇಜ್ಗಳನ್ನ, ನರೇಗಾದಿಂದ ನಮ್ಮೂರ್ಗೆ ಒಳ್ಳೆಯದಾಗಿದೆ. ಆವಾಗ ದುಡ್ಡು ಎಲ್ಲ ನೀಟಾಗಿ ಬರ್ತಿತ್ತು, ಆವಾಗ ಆಗ ಚೆನ್ನಾಗಾಯ್ತು. ಈ ಪ್ರಸ್ತುತಿಯಲ್ಲಿ ನರೇಗಾದನ್ನು ಸ್ವಲ್ಪ ದುಡ್ಡು ಬರೋದು ಲೇಟಾಗಿತ್ತು, ಅದರಿಂದ ಅಡಿಗೆ ಸ್ವಲ್ಪ ನರೇಗಾ ಕುಂಠಿತ ಆಗಿದೆ. ಅಂದರೆ ಸಮುದಾಯದ ಕೆಲಸಗಳು ಯಾವುದು ಜಾಸ್ತಿ ಕಷ್ಟ ಅಂದರೆ ಮಾಮೂಲಿ ಕೊಟ್ಟಿಗೆಗಳು, ಇಂಗು ಗುಂಡಿಗಳು ಇವೆಲ್ಲ ನಡತಾವೆ. ಸಮುದಾಯ ಸ್ವಲ್ಪ ಇದ್ರ ಬಗ್ಗೆ ಬೇಗ ಸ್ವಲ್ಪ ನರೇಗಾದ್ದು ಮಾನವ ದಿನಗೂಲಿನ ಅದನ್ನು ಬೇಗ ಹಾಕಿದ್ರೆ ಇನ್ನೂ ಉತ್ತಮ. ಆ ಸಪ್ಲೈ ಅಂತ ಬರುತ್ತೆ, ಆ ದುಡ್ಡು ಸುಧ ಮೆಟೀರಿಯಲ್ ದುಡ್ಡು ಕೊಟ್ಟಾಗ ಅದರಲ್ಲಿ ಹೆಚ್ಚಿನ ಜಾಸ್ತಿ ಆಸಕ್ತಿ ವಹಿಸಿ ಜನಗಳು ಅದರ ತೊಡಗಿಸ್ಕೊಂಡು ನರೇಗಾದಿಂದ ಜೀವನ ರೂಪಿಸ್ಕೋತಾರೆ ಅಂತ ನನ್ನ ಭಾವನೆ. ಅದರಲ್ಲಿ ಕೃಷಿ ಹೊಂಡ ಬರ್ತದೆ, ನರೇಗಾದಲ್ಲಿ ಕೃಷಿ ಹೊಂಡ ಬರ್ತದೆ, ಬೇಕು ಅಂದರೆ ರೋಡ್ ಮಾಡ್ಬೋದು, ಚರಂಡಿ ವ್ಯವಸ್ಥೆ ಇದೆ, ಕೊಟ್ಟಿಗೆ ಇದೆ, ದನದ ಕೊಟ್ಟಿಗೆ ಮಾಡ್ಬೋದು. ನಮ್ಮ ಗ್ರಾಮಗಳಲ್ಲಿ ಕೃಷಿ ಹೊಂಡ ಮಾಡವ್ರೆ, ಮಾಮೂಲಿ ದನದ ಕೊಟ್ಟಿಗೆಗಳು ಮಾಡವ್ರೆ, ಕಡ ಮಾಡವ್ರೆ, ಹೆಚ್ಚಿನ ಜಾಸ್ತಿ ಸಮುದಾಯ ಅಂತ ಅಂದರೆ ರೋಡ್ಗಳನ್ನ ಮಾಡಿದ್ದೀವಿ, ಅದನ್ನು ಬಿಟ್ಟರೆ ಚರಂಡಿಗಳನ್ನ ಮಾಡಿದ್ದೀವಿ, ಅಲ್ಲದ ಬಿಟ್ಟರೆ ಇನ್ನು ಮಾಮೂಲಿ ನೀರ್ಗಾಲುವೆಗಳು ಸುಧ ಜಾಸ್ತಿ ಕಳೆದ ಸಾರಿ ಮಾಡವ್ರೆ. ಏನು ಎಲ್ಲ ಒಟ್ಲಿ 90 ಭಾಗ 80 ಭಾಗ ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಮನೆಗಳನ್ನ ಕೊಟ್ಟವ್ರೆ, ಅವರು ಸುಧ ಕೆಲಸ ಆಯ್ತವೆ. ಈಗ ಏನಾಗಿದೆ ಅಂದರೆ ನರೇಗಾದಲ್ಲಿ ಇವಾಗ ಆ GPS ಪ್ರಾಬ್ಲಮ್ ಇದೆ, ಆ ನೆಟ್ಟಿರಲ್ಲ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆ ಟೈಮ್ಗೆ ನೆಟ್ವರ್ಕು ಸಿಕ್ಕಲ್ಲ. ಅವತ್ತು ಏನು ಕೂಲಿ ಮಾಡ್ತಾರೆ ಈ ರೂಲ್ಸ್ ಮಾಡೋದ್ರಿಂದ ಅವತ್ತು ಕೂಲಿ ವೇಸ್ಟು ಅವ್ರದ್ದು. ಪುನಃ ಬೆಳಗ್ಗೆ ಬರ್ತಂದ್ರೆ ಪುನಃ GPS ಪ್ರಾಬ್ಲಮ್ಮು. ಅದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನ ವಹಿಸಿ ಅದ್ರ ಬಗ್ಗೆ ತಂತ್ರಜ್ಞಾನನ ಚೇಂಜ್ ಮಾಡಿ ಆದಷ್ಟು ಬೇಗ ಪೇಮೆಂಟ್ ಆಗೋ ರೀತಿ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನನ್ನ ಭಾವ.
1: ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳಿದೆ, ಜೊತೆಗೆ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ತಮ್ಮ ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ಆಗಬೇಕು, ಅದ್ರ ಬಗ್ಗೆ ಹೇಳೋದಾದ?
0: ಸರ್, ಇವಾಗ ಊರು ರಸ್ತೆಗಳಂತೂ ಆಯಿತು, ಆದಷ್ಟು ಜಮೀನ್ ರಸ್ತೆಗಳಾಗಬೇಕು ಆದಷ್ಟು. ಊರಲ್ಲೂ ಕೆಲವು ರಸ್ತೆಗಳಿವೆ ಆಗಲಿ, ಇನ್ನೊಂದು 2-3 ದೇವಸ್ಥಾನಗಳಿವೆ, ಔಷಧ ಸರ್ಕಾರ ಮಟ್ಟದಲ್ಲಿ ಬೇಗ ಆಗಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ರೋಡ್ಗಳು ಸಾರ್ವಜನಿಕರಿಗೆ ಜಮೀನುಗಳ ಬೇಕಾದ್ರೆ ಭಾರಿ ತೊಂದರೆ ಇದೆ, ಆದಷ್ಟು ಸುಧ ಮೂಲಭೂತ ಸೌಕರ್ಯನ ಕೊಟ್ಟು ರೋಡ್ಗಳನ್ನ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಸಮಸ್ಯೆ ಅಂತಂದರೆ ದಯವಿಟ್ಟು ನಮಗೆ ಬೇಕಾಗಿರೋದು ಗ್ರಾಮ ಕಲ್ಯಾಣ ಸರ್ವೆ ಸರ್. 80 ಎಕರೆ ಇದೆ, ಅದರೊಂದು 40 ಎಕರೆ ಇದೆ, 40 ಎಕರೆ ವೇಸ್ಟ್ ಆಗಿದ್ದಿದೆ. ಆಲೆ ಹಣ್ಣನ್ನ ಸರ್ಕಾರ ನಾವು ಬಿಡಿಸ್ಕೊಟ್ರೆ ಅದರದಲ್ಲಿ ಏನಾದರೂ ಸರ್ಕಾರದ್ಗೆ ಇಲ್ಲ ಊರಿಗೆ ಒಂದು ಒಳ್ಳೆಯದಾಯ್ತೆ. ದಯವಿಟ್ಟು ಅದ್ರ ಬಗ್ಗೆ ತ್ವರಿತಗತಿಯಲ್ಲಿ ಬೇಗ ಗ್ರಾಮ ಕಲ್ಯಾಣನ ಒಂದು ಸರ್ವೆ ಮಾಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರರು ಅದಕ್ಕೆ ಸರ್ಕಾರದವ್ರು ಶಿಫಾರಸು ಮಾಡಿ ಬೇಗ ಅದನ್ನು ಅರ್ಲಿಯರ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರೋದು.
1: ಸರ್, ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಅವರ ಒಂದು ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನಮ್ಮಲ್ಲಿ ಒಟ್ಟಾರೆ 18 ಕೋಮ್ ಇದೆ. 18 ಕೋಮ್ ಸುಧ ನಾವು ಅಣ್ಣ ತಂದಿರಂಗೆ ಯಾವುದೋ ಒಂದು ಜಾತ್ರೆ ಮಾಡ್ಬೇಕಾಗಲಿ, ಏನೇ ಮಾಡ್ಬೇಕಾಗಲಿ, ಒಂದು ಅಭಿವೃದ್ಧಿ ಕಾರ್ಯ ಮಾಡ್ಬೇಕಾಗಲಿ, ಸರ್ಕಾರ ಕೆಲಸ ಆಗಿರ್ಬೋದು, ಯಾವುದೇ ಅನುದಾನ ತರಬೇಕಾಗಿರಲಿ, ಎಲ್ಲ ಒಗ್ಗಟ್ಟಿಂದ ಒಳ್ಳೆಯ ರೀತಿ ಮರಭಾವದಿಂದ ಒಂದೇ ಎಲ್ಲರೂ ಒಂದೇ ಒಂದು ಅಣ್ಣ ತಂದಿರಂಗೆ ಅಂತ ಒಂದೇ ರೀತಿ ನಾವು ಎಲ್ಲ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಯಾವುದೇ ಒಂದು ದೇವಸ್ಥಾನ ಮಾಡಲಿ, ಏನೇ ಮಾಡಲಿ, ಅವ್ರು ಕೊಡಿ ಇವ್ರು ಕೊಡಿ ಅಂತ ನಾವು ಯಾವುದೇ ಪಂಡಿಗೆ ಗಿಂಡಿಗೆ ಹೋಗಲ್ಲ, ಆದಷ್ಟು ಉರಿ ಆಗ್ತೀವಿ. ನಮ್ಮ ಸ್ವಾಭಿಮಾನ ಏನೋ ಎಲ್ಲಿಬಿಟ್ಟು ಕೊಟ್ಟಿಲ್ಲ ಕಿತ್ತೂರವರು. ನಮ್ಮಲ್ಲಿರ್ತಕ್ಕಂಥದ್ದು 18 ಕೋಮು, ಅದ್ರಲ್ಲಿ 12 ದೇವಸ್ಥಾನ ಇದೆ. ನಮ್ಮಲ್ಲಿರ್ತಕ್ಕಂಥ ದೇವಸ್ಥಾನ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಅಷ್ಟು ದೇವಸ್ಥಾನ ಸಹ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ಆದಷ್ಟು ಸಾರ್ವಜನಿಕರು ಈ ಜನಧ್ವನಿಯಲ್ಲಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಬೇಡಿಕೆಗಳನ್ನ ಇಟ್ಟು ಅದನ್ನು ಸಾರ್ವಜನಿಕವಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ ಸರ್ಕಾರದಿಂದ ಅವನ ಮೂಲಭೂತಗಳನ್ನ ಪಡ್ಕಲಿ. ಜನಧ್ವನಿ ನಾವು ಸುಧಾ ಇಷ್ಟೊತ್ತು ಸುಧಾ ನಮ್ಮ ಕೂರಿಸಿ ಮಾತಾಡೋದಕ್ಕೆ ಅವ್ರಿಗೂ ಸುಧಾ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ

0: ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದ. ಥ್ಯಾಂಕ್ ಯು ಸರ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯ ತಿರಣಿಮುಂಟಿ ಗ್ರಾಮದ ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ

0: ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9

ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಕಿತ್ತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಎಂ ಮಲ್ಲೇಶ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನದಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರೋಧಿ ದಿನ ಮತ್ತು ವಿಶ್ವ ಶೈತೀಕರಣ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತದೆ. ಇದು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳು ಮಾದಕ ವಸ್ತು ದಿನವನ್ನು ಆಚರಿಸುತ್ತವೆ. ಜೊತೆಗೆ ಸಮಾಜಕ್ಕೆ ನಿಷೇಧಿತ ಮಾದಕ ವಸ್ತುಗಳು ಉಂಟು ಮಾಡುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. 1987ರಲ್ಲಿ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು.

ವಿಶ್ವಾದ್ಯಂತ ಈ ದುಶ್ಚಟಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಹೇಗಿಲ್ಲದೆ ನಡೆಯುತ್ತಿದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ಇಂದಿಗೂ ನಡೆಯುತ್ತವೆ. ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಸಾಧ್ಯವಾಗುತ್ತಿಲ್ಲ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಣೆ ವಿರೋಧಿ ದಿನದ ಅಂಗವಾಗಿ ಇಂದು ವಿಧಾನಸೌಧದ ಮುಂದೆ ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳಸಾಗಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಡ್ರಗ್ ಡೇ ಎಂದು ಕರೆಯಲಾಗುತ್ತದೆ. ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟುಗಳಲ್ಲಿನ ಮಾದಕ ಸವಾಲುಗಳನ್ನು ಪರಿಹರಿಸುವುದು 2000 ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳಸಾಗಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನದ ವಿಷಯವಾಗಿದೆ. ಆಫ್ಘಾನಿಸ್ತಾನ ಮತ್ತು ಉಕ್ರೇನ್ನಲ್ಲಿ ವ್ಯಾಪಕವಾದ ಮಾನವೀಯ ಬಿಕ್ಕಟ್ಟುಗಳ ಹಿನ್ನೆಲೆಯಲ್ಲಿ COVID-19 ಸಾಂಕ್ರಾಮಿಕವು ಪ್ರಮುಖ ಜಾಗತಿಕ ಆರೋಗ್ಯ ಬಿಕ್ಕಟ್ಟಾಗಿ ಮುಂದುವರೆದಿದ್ದಾಗ ಈ ಥೀಮನ್ನು ಆಯ್ಕೆ ಮಾಡಲಾಯಿತು. 1987 December 7 ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ June 26 ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಶೈತೀಕರಣವು ಒಂದು ಸ್ಥಳ, ವಸ್ತು ಅಥವಾ ವ್ಯವಸ್ಥೆಯ ವಿವಿಧ ರೀತಿಯ ತಂಪಾಗಿಸುವಿಕೆಯದ್ದು. ಅದರ ತಾಪಮಾನವನ್ನು ಸುತ್ತುವರಿದ ತಾಪಮಾನಕ್ಕಿಂತ ಕಡಿಮೆ ಮಾಡಲು ಮತ್ತು ಅಥವಾ ನಿರ್ವಹಿಸಲು ಶೈತೀಕರಣವು ಕೃತಕ ಅಥವಾ ಮಾನವ ನಿರ್ಮಿತ ತಂಪಾಗಿಸುವ ವಿಧಾನವಾಗಿದೆ. ಶೈತೀಕರಣವು ಶಾಖದ ರೂಪದಲ್ಲಿ ಶಕ್ತಿಯನ್ನು ಕಡಿಮೆ ತಾಪಮಾನದ ಮಾಧ್ಯಮದಿಂದ ತೆಗೆದು ಹೆಚ್ಚಿನ ತಾಪಮಾನದ ಮಾಧ್ಯಮಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಈ ಶಕ್ತಿ ವರ್ಗಾವಣೆಯಲ್ಲಿ ಕೆಲಸವನ್ನು ಸಾಂಪ್ರದಾಯಿಕವಾಗಿ ಯಾಂತ್ರಿಕ ವಿಧಾನಗಳಿಂದ ಅಥವಾ ಎಲೆಕ್ಟ್ರೋಮೆಕ್ಯಾನಿಕಲ್ ಯಂತ್ರಗಳು ನಡೆಸಲಾಗುತ್ತದೆ. ಅದನ್ನು ಶಾಖ, ಕಾಂತೀಯತೆ, ವಿದ್ಯುತ್, ಲೇಸರ್ ಅಥವಾ ಇತರೆ ವಿಧಾನಗಳನ್ನು ನಡೆಸಬಹುದು. ಶೈತೀಕರಣವು ಗೃಹ ಬಳಕೆಯ ರೆಫ್ರಿಜರೇಟರ್ಗಳು, ಕೈಗಾರಿಕಾ ಫ್ರಿಡ್ಜ್ಗಳು, ಕ್ರಯೋಸೆನಿಕ್ ಮತ್ತು ಹವಾಯಿ ನಿಯಂತ್ರಣ ಸೇರಿದಂತೆ ಹಲವು ಅನ್ವಯಿಕೆಗಳನ್ನು ಹೊಂದಿದೆ. ಶಾಖ ಪಂಪ್ಗಳು ಶೈತೀಕರಣ ಪ್ರಕ್ರಿಯೆ ಶಾಖ ಉತ್ಪಾದನೆಯನ್ನು ಬಳಸಬಹುದು ಮತ್ತು ಹಿಂತಿರುಗಿಸಬಹುದಾದಂತೆ ವಿನ್ಯಾಸಗೊಳಿಸಬಹುದು. ಆದರೆ ಹವಾ ನಿಯಂತ್ರಣ ಘಟಕಗಳಿಗೆ ಹೋಲುತ್ತದೆ. ಶೈತೀಕರಣವು ಕೈಗಾರಿಕೆ, ಜೀವನ ಶೈಲಿ, ಕೃಷಿ ಮತ್ತು ವಸಾಹತು ಮಾದರಿಗಳ ಮೇಲೆ ಬಹುದೊಡ್ಡ ಪರಿಣಾಮ ಬೀರಿದೆ. ಆಹಾರವನ್ನು ಸಂರಕ್ಷಿಸುವ ಕಲ್ಪನೆಯು ಮಾನವ ಪೂರ್ವ ಇತಿಹಾಸದ ಹಿಂದಿನದು. ಆದರೆ ಸಾವಿರಾರು ವರ್ಷಗಳ ಹಿಂದೆ ಮಾನವ ಹಾಗೆ ಮಾಡುವ ವಿಧಾನಗಳ ಬಗ್ಗೆ ಸೀಮಿತವಾಗಿದ್ದರೂ ಅವರು ಉಪ್ಪು ಮತ್ತು ಒಣಗಿಸುವ ಮೂಲಕ ಕ್ಯೂರಿಂಗ್ ಅನ್ನು ಬಳಸುತ್ತಿದ್ದರು ಮತ್ತು ಅವರು ಗುಹೆಗಳು, ನೆಲ, ಮಾಳಿಗೆಗಳು ಮತ್ತು ಚಳಿಗಾಲದ ಹವಾಮಾನದಲ್ಲಿ ನೈಸರ್ಗಿಕ ತಂಪನ್ನು ಬಳಸುತ್ತಿದ್ದರು. ಆದರೆ ತಂಪಾಗಿಸುವ ಇತರೆ ವಿಧಾನಗಳು ಲಭ್ಯವಿರಲಿಲ್ಲ. 19th century ಅವರು ಶೀತ ಸರಪಳಿಗಳನ್ನು ಅಭಿವೃದ್ಧಿಪಡಿಸಲು ಐಸ್ ವ್ಯಾಪಾರವನ್ನು ಬಳಸಲು ಪ್ರಾರಂಭಿಸಿದರು. 19th century ಅಂತ್ಯದಿಂದ 20th century ಮಧ್ಯದ ಭಾಗದವರೆಗೆ ಯಾಂತ್ರಿಕ ಶೈತೀಕರಣವನ್ನು ಅಭಿವೃದ್ಧಿಪಡಿಸಲಾಯಿತು. ಹೀಗೆ ಕಳೆದ ಶತಮಾನದಲ್ಲಿ ಶೈತೀಕರಣವು ಐಸ್ ಕೊಯ್ನಿಂದ ತಾಪಮಾನ ನಿಯಂತ್ರಿತ ರೈಲು ಕಾರುಗಳು, ರೆಫ್ರಿಜರೇಟರ್ಗಳು, ಟ್ರಕ್ಗಳು ಮತ್ತು ಅನೇಕ ದೇಶಗಳಲ್ಲಿ ಅಂಗಡಿಗಳು ಮತ್ತು ಮನೆಗಳು ಸರ್ವತ್ರ ರೆಫ್ರಿಜರೇಟರ್ಗಳು ಮತ್ತು ಫ್ರಿಡ್ಜ್ಗಳವರೆಗೆ ವೇಗವಾಗಿ ವಿಕಸನಗೊಂಡಿವೆ. ಶೈತೀಕರಣದ ರೈಲು ಕಾರುಗಳ ಪರಿಚಯದ ನದಿಗಳು, ಬಂದರುಗಳು ಅಥವಾ ಕಣಿವೆಯ ಹಾದಿಗಳಂತಹ ಇಲ್ಲಿನ ಮುಖ್ಯ ಸಾರಿಗೆ ಮಾರ್ಗಗಳಲ್ಲಿ ಅಲ್ಲದೆ ಪ್ರದೇಶಗಳ ವಸಾಹತುವಿಗೆ ಕೊಡುಗೆ ನೀಡಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು

0: ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
1: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಕಾಯ್ದೆಯ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
3: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
4: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
3: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
3: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
5: ಎಲ್ಲರಿಗೂ ನಮಸ್ಕಾರ. ಈ ದಿನ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ಮೊದಲನೇದಾಗಿ ಬಾಲಕಾರ್ಮಿಕ ಅಂದರೆ ಯಾರು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋವ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹಣ ಸಂಪಾದನೆಯ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದರೆ ಒಂದು ಕಡೆ, ಅಂಥವ್ರನ್ನ ನಾವು ಬಾಲಕಾರ್ಮಿಕರು ಎಂದು ಕರಿತೀವಿ. ಬಾಲಕಾರ್ಮಿಕ ಅಂತ ಅಂದರೆ 14 ವರ್ಷಕ್ಕಿಂತ ಕೆಳಪಂಟಂತ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಮಾಲೀಕರ ಹತ್ತಿರ ಅಥವಾ ಕೆಲವೊಂದು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನಾವು ಬಾಲಕಾರ್ಮಿಕರು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು, ಈ ಬಾಲಕಾರ್ಮಿಕರು ಆಗೋದಕ್ಕೆ ಏನು ಕಾರಣ ಅನ್ನೋದನ್ನು ನಾನು ಮೊದಲು ತಿಳ್ಕೊಳ್ಳೋದು. ಮೊದಲನೇದು ಬಡತನ. ಬಡತನ ಅನ್ನೋದು ಯಾವ ಮಟ್ಟಕ್ಕೆ ತರುತ್ತೆ ಅಂತ ಅಂದರೆ, ಚಿಕ್ಕ ಮಕ್ಕಳನ್ನ ಕೂಲಿಗೆ ಹೋಗೋದಕ್ಕೆ, ಮತ್ತೊಂದು ಕಡೆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟು, ಸೊ ಆ ಕಾರಣದಿಂದಾಗಿ ಅವ್ರನ್ನು ಆ ಬಡತನ ನಿವಾರಣೆ ಮಾಡೋದಕ್ಕೆ ಸಲುವಾಗಿ ಮಕ್ಕಳನ್ನ ಅವರ ತಂದೆ ತಾಯಿಗಳೇ ಅಥವಾ ಮಕ್ಕಳೇ ಸ್ವಯಂ ಪ್ರೇರಿತವಾಗಿ ಒಂದು ಕಡೆ ಕೆಲಸಕ್ಕೆ ಹೋಗಿ ದುಡಿಯೋದಕ್ಕೆ ಪ್ರಯತ್ನ ಮಾಡ್ತಾವೆ. ಆದರೆ ತಾತ್ಕಾಲಿಕವಾಗಿ ಅವರಿಗೆ ಹಣ ಸಿಗ್ಬೋದು, ಆದರೆ ಭವಿಷ್ಯದಲ್ಲಿ ಅದು ಜೀವನ ಪೂರ್ತಿ ಬಡತನನೇ ಇರಬೇಕಾಗುತ್ತೆ ಅವರು ಅನ್ನೋದು ನನ್ನ ಅಭಿಪ್ರಾಯ. ಸೊ ಮತ್ತೊಂದು ಕಾರಣ ಏನಂದರೆ ಬಾಲ್ಯ ವಿವಾಹ. ತುಂಬ ಸಾರಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, 18 ವರ್ಷ ಕೆಳಪಟ್ಟಂಥ ಹೆಣ್ಣುಮಗಳಿಗೆ, 21 ವರ್ಷ ಕೆಳಪಟ್ಟಂತಹ ಹೆಣ್ಮಗುವಿಗೆ ಅವರಿಬ್ಬರ ನಡುವೆ ಮದುವೆ ಆದರೆ ಅದು ಬಾಲ್ಯ ವಿವಾಹ. ಈ ಥರ ಬಾಲ್ಯ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಣದ ಕೊರತೆ ನಮ್ಮ ದೇಶಕ್ಕೂ ಪರಿಣಾಮ ಬೀರುತ್ತೆ, ಮತ್ತು ಆ ವ್ಯಕ್ತಿಯ ಭವಿಷ್ಯ, ಆ ಉಜ್ವಲ ಭವಿಷ್ಯನ ಆ ಬಾಲ್ಯ ವಿವಾಹದಿಂದಾಗಿ ಅದನ್ನು ಹಾಳು ಮಾಡ್ತಾರೆ. ಅಥವಾ ಬಾಲ್ಯ ವಿವಾಹ ಮಾಡಿದ್ರೆ ಏನು ಪನಿಷ್ಮೆಂಟು ಏನು ಅಂತೆಲ್ಲ ಆಲ್ರೆಡಿ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಸೊ ಮತ್ತೊಂದು ಕಾರಣ ಪೋಷಕರ ದುಶ್ಚಟಗಳು. ಈಗ ತಂದೆ ತಾಯಿಗಳು ಅವ್ರದೇ ಆದಂಥ ಚಟಗಳಿರ್ತವೆ, ಈ ಕುಡಿತ ಇರ್ಬೋದು ಅಥವಾ ಧೂಮಪಾನ ಮತ್ತು ಇತರ ಗುಟಿಕೆಗಳು, ಈ ಥರಗಳನ್ನು ಅವರು ದುಶ್ಚಟಗಳಿಂದಾಗಿ ಬೇರೆ ಬೇರೆ ರೀತಿಯ ಒಂದು ಆ ಒಂದು ಚಟಗಳಿರೋದ್ರಿಂದ ಅವ್ರಿಗೋಸ್ಕರ ಮಕ್ಕಳನ್ನ ದುಡಿಲಿ, ತಾತ್ಕಾಲಿಕವಾಗಿ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅವರು ಇದಕ್ಕೆ ಮಕ್ಕಳನ್ನ ಯೂಸ್ ಮಾಡ್ಕೋತಾರೆ. ಇದು ಸಹ ಒಂದು ಕಾರಣ. ನಂತರ ವಲಸೆ. ವಲಸೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಬಡತನದಿಂದಾಗಲಿ ಅಥವಾ ಕೂಲಿ ಮಾಡೋದಕ್ಕೋ ಅಥವಾ ಮತ್ತೊಂದಕ್ಕೆ ಅವರು ಹೋಗ್ತಾರೆ. ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಅವರು ಹೋದಾಗ ಮಕ್ಕಳಲ್ಲಿ ಒಳ್ಳೆ ಶಿಕ್ಷಣ ಕೊಡಿಸುವಂಥ ಕಡೆ ಅವರು ಗಮನ ಹರಿಸೋದಿಲ್ಲ. ಒಂದು ಕಡೆಯಿಂದ ಒಂದು ಕಡೆ ಬಂದಿದ್ದೀವಿ ಅನ್ನೋ ಒಂದು ಮೂಢನಂಬಿಕೆ ಏನೇನೋ ಅವ್ರ ತಲೆಯಲ್ಲಿ ಇಟ್ಕೊಂಡು ಮಕ್ಕಳನ್ನು ಸಹ ಶಾಲೆಯನ್ನು ಬಿಡಿಸಿ ಅವ್ರನ್ನ ಕೆಲಸಕ್ಕೆ ಕಳಿಸ್ತಾರೆ. ಮತ್ತು ಮಕ್ಕಳ ದುಡಿಮೆಯಿಂದಾಗಿ

ಅವ್ರಿಗೆ ಹಣ ಸಿಗುತ್ತೆ. ತಾತ್ಕಾಲಿಕವಾಗಿ ನಮ್ಮ ಜೀವನದಲ್ಲಿ ಹಣ ಸಿಗ್ತಿರೋದ್ರಿಂದ ಅವ್ರಿಗೆ ಏನನ್ನಿಸ್ಬಿಡುತ್ತೆ, ಓ ಹೇಗೋ ಜೀವನ ಉಳ್ತಾ ಇರುತ್ತೆ, ಇವನು ನಾವು ಸೇಲಿ ಕಳಿಸ್ಬಿಟ್ರೆ ಈ ಹಣ ನಮಗೆ ಬರೋದಿಲ್ಲ. ಸೊ ಆ ಥರ ಅವ್ರದ್ದು ಲೆಕ್ಕಾಚಾರ ಹಾಕಿ ಮಕ್ಕಳ ದುಡಿಮೆಯಿಂದಾಗಿ ಇದು ಮಾಡ್ತಾರೆ. ಇದು ಸಹ ಒಂದು ಕಾರಣ ಆಗುತ್ತೆ. ಮತ್ತು ಕೃಷಿಯಲ್ಲಿನ ಸಮಸ್ಯೆಗಳು ಸಹ ಆಗುತ್ತೆ. ನಮ್ಮ ಹಳ್ಳಿಗಳಲ್ಲಿ ನೋಡ್ಬೋದು, ಈಗ ತುಂಬ ಜನನ ನಾವು ಕಣ್ಕಣ್ ಮುಂದೆ ಇರ್ತಾರೆ, ಜಮೀನಿನ ಕೆಲಸಕ್ಕಾಗಿ ಮಕ್ಕಳನ್ನ ಶಾಲೆ ಕಳಿಸೋದನ್ನು ಬಿಡ್ತಾರೆ. ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಸಲುವಾಗಿ ಶಾಲೆಗಳಿಗೆ ರಜೆ ಹಾಕ್ತಾರೆ. ಆದರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಜನ ಅದೇ ಕಂಟಿನ್ಯೂ ಆಗಿಬಿಟ್ಟಿರ್ತದೆ. ಸೊ ಅದರಿಂದ ಆದಷ್ಟು ಜಮೀನಿನಲ್ಲಿ ಕೆಲಸ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ತಂದೆ ತಾಯಿಗಳು ಖಂಡಿತವಾಗ್ಲೂ ಮಾಡ್ತಾ ಇರ್ತಾರೆ ನಮ್ಮದು. ಆದರೆ ಶಿಕ್ಷಣನ ನಾವು ವಂಚಿಸಿ ಜಮೀನಲ್ಲಿ ಮಕ್ಕಳ ಕೈಯಲ್ಲಿ ಕೆಲಸ ಮಾಡ್ಕೊಳ್ಳೋದು ಸಹ ಅದು ತಪ್ಪೇ. ಅವನ ಭವಿಷ್ಯ ರೂಪಿಸ್ಕೊಂಡ ಮೇಲೆ ಅವನು ಇಸ್ ಬೆಟರ್ ಟು ಚಾಯ್ಸ್, ಅವನು ಯಾವುದನ್ನಾದರೂ ಆಯ್ಕೆ ಮಾಡ್ಕೋಬಹುದು. ಮತ್ತು ಆಗ ನಂತರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಇದು ಸಹ ಒಂದು ಕಾರಣ ಆಗುತ್ತೆ. ಉಚಿತ ಮತ್ತು ಕಟ್ಟೆಯ ಶಿಕ್ಷಣ ಇದ್ದರೂ ಸಹ ಪರಿಣಾಮಕಾರಿಯಾಗಿ ಒಂದು ಅನುಷ್ಠಾನಕ್ಕೆ ಬರದೇ ಇರುವುದು ಸಹ ಒಂದು ಕಾರಣ ಆಗಿದೆ. ಇವತ್ತಿದೆ ಕಾನೂನು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದ್ದೇ ಇದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಅವರು ಪರಿಣಾಮಕಾರಿಗೆ ಅದನ್ನು ಎಫರ್ಟ್ ಹಾಕದೇ ಇರೋದ್ರಿಂದ ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ಅವರು ಇಷ್ಟು ಮಟ್ಟಿಗೆ ಮೈನರ್ ಇದ್ದಾರೆ, 14 ವರ್ಷ ಕಳ್ಪಟ್ಟಂಥ ಮಕ್ಕಳು ಎಲ್ಲಿರ್ತಾರೆ, ಇವುಗಳನ್ನು ನೋಡಿಕೊಂಡು ಅವ್ರನ್ನ ಕರೆತಂದು ಶಾಲೆಯಾಗಿ ಮಳಿ ಶಾಲೆಗೆ ಕರೆತರಬೇಕು. ಅಂಥ ಸಂದರ್ಭಗಳಲ್ಲಿ ಇವರು ಸೋತಂಥ ಸಂದರ್ಭದಲ್ಲಿ ಇದು ಸಹ ಒಂದು ಕಾರಣ ಆಗಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತಂದರೆ, ಕಡಿಮೆ ಕೂಲಿ ಕೊಟ್ಟು 14 ವರ್ಷ ಕೆಳಪಟ್ಟಂಥ ಮಕ್ಕಳ ಕೈಯಿಂದ ಕೆಲಸ ಮಾಡಿಸ್ಕೊಂಡು ದುಡಿಮೆ ಮಾಡಿಸ್ಕೊಂಡು ನಾವು ಆರಾಮಾಗಿರ್ಬೋದು ಅನ್ನೋದು ಮಾಲೀಕರ ಸ್ವಾರ್ಥ. ಇನ್ನೊಂದೇನು ಅಂತಂದರೆ, ದೊಡ್ಡವ್ರಿಗೆ ನಾವು ಸಂಬಳ ಕೊಡ್ತಾರೆ, ಕೂಲಿ ಕೊಡ್ತಾರೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ಮಕ್ಕಳಿಗೆ ಅಂತ ಅಂತ ಬಂದಾಗ ಕಮ್ಮಿ ಅಮೌಂಟ್ ಬರುತ್ತೆ, ಅದು 50% ಇರುತ್ತೆ. ಕಮ್ಮಿ ಹಣವನ್ನು ಕೊಟ್ಟು ನಾವು ಸಂಪೂರ್ಣವಾಗಿ ಕೆಲಸ ಮಾಡಿಸ್ಕೋಬೋದು ಅನ್ನೋದು ಅವ್ರದ್ದು ಸ್ವಾರ್ಥ ಇರುತ್ತೆ. ಏಕೆಂದರೆ ಇವತ್ತು ನೋಡಿರ್ತೀವಿ ನಾವು ಈ ಟೌನ್ಗಳೆಲ್ಲ ನೋಡಿದಾಗ, ಒಂದು ಟೀ ಅಂಗಡಿ ಆಗಲಿ ಅಥವಾ ದಿನಸಿ ಅಂಗಡಿ ಆಗಲಿ, ಬೇಕರಿಗಳಾಗಲಿ, ಇಲ್ಲಿ ನಮ್ಮ ಕಣ್ಮುಂದೆ ಇರುವಂಥ ಪ್ಲೇಸ್ಗಳಲ್ಲಿ ಆ ಮಾಲೀಕರು ತುಂಬ ಬುದ್ಧಿವಂತ ಇದ್ದಾರೆ, ತುಂಬ ಎಜುಕೇಟೆಡ್ ಆಗಿರ್ತಾರೆ, ಅವರು ಸಹ ಸಮಾಜದ ಆಗುಹೋಗುಗಳ ಬಗ್ಗೆ ತಿಳ್ಕೊಂಡಿರೋರೇ ಆಗಿರ್ತಾರೆ. ಆದರೂ ಸಹ ಆ ಒಂದು ಅವರ ವ್ಯಾಪ್ತಿಯಲ್ಲೇ, ಅವರ ಅಂಗಡಿಗಳಲ್ಲಿ, ಅವರ ಬೇಕರಿಗಳಲ್ಲಿ, ಅವರ ಒಂದು ಇದರಲ್ಲೇ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ದುಡಿಸ್ಕೊಳ್ಳೋದಕ್ಕೆ ಒಂದು ಸ್ವಾರ್ಥ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು. ಸೊ ಆನಂತರ ನಾವು ಈ ಬಾಲ ಕಾರ್ಮಿಕರಿಂದಾಗಿ ಅವ್ರಿಗೆ ದುಷ್ಪರಿಣಾಮಗಳು ಏನೇನಾಗ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡವ. ತುಂಬ ಚೆನ್ನಾಗಿ ಗೊತ್ತಿರೋಂಥದ್ದು, ಶಿಕ್ಷಣದಿಂದ ಅವನು ವಂಚಿತರಾಗ್ತಾನೆ. ಇವತ್ತು ತುಂಬ ಜನ ಹೇಳಿದ್ದಾರೆ, ಒಂದು ಶಿಕ್ಷಣನ ಪಡ್ಕೊಂಡ್ರೆ ಎಲ್ಲೂ ಬೇಕಾದರೂ ಧೈರ್ಯ ಬಗ್ಗೆ ಯಾವುದೇ ಹುದ್ದೆ ಆಗಲಿ ನಿಭಾಯಿಸ್ಬೋದು, ಅವನು ಎಲ್ಲಿ ಬೇಕಾದರೂ ಆರಾಮಾಗಿ ಹೋಗ್ಬೋದು. ಒಂದು ಶಿಕ್ಷಣ ಇದ್ದರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಬರೋದಿಲ್ಲ. ಇವತ್ತು ನಾವು ನೋಡ್ಬೋದು, ಇವತ್ತು ಸಬ್ಜೆಕ್ಟ್ ಬೇರೆ ಕಡೆ ಹೊರಟೋಗ್ಬಿಡುತ್ತೆ, ಒಂದು ಅರ್ಧಂಬರ್ಧಂ ತಿಳಿದಂಥ ವ್ಯಕ್ತಿಗಳು ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂತಂದರೆ ಒಬ್ಬ ಏನು ಓದ್ದೆ ಅಂತವರು ಅವ್ರ ಜೊತೆ ಹೋಗ್ತಾ ಇರ್ತಾರೆ, ಅಲ್ಲೇನೋ ಆಗಿರುತ್ತೆ, ಇವ್ರಿಗೆ ಬೇರೆ ಥರ ಎದುರಿಸಿ ಭಯ ಪಡಿಸಿ 1 ರೂಪಾಯಿ ಆಗೋದಕ್ಕೆ 10 ರೂಪಾಯಿ ತೊಗೋತಾರೆ. ಇಂಥ ಸಿಚುವೇಶನ್ಗಳು ನಾವು ನೋಡಿದ್ದೀವಿ. ಸೊ ಅದರಿಂದಾಗಿ ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಜೀವನ ಮಾಡ್ತೀನಿ ಅಂತಂದರೆ ಎಜುಕೇಷನ್ ಮಾಡಬೇಕಾಗಿರುತ್ತೆ. ಸೊ ಅದು ಶಿಕ್ಷಣದಿಂದ ವಂಚಿತರಾಗ್ತಾರೆ, ಮತ್ತು ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಗಂಭೀರವಾದ ಪರಿಣಾಮ ಉಂಟಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಬದಲಾವಣೆಗಳಾಗ್ತವೆ, ಪರಿಣಾಮ ಉಂಟಾಗುತ್ತೆ. ಮಕ್ಕಳು ದೊಡ್ಡದಾದಂಥ ನಂತರ ಯುವಕರಾದಾಗ ಅನೇಕ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ತಾರೆ, ನೋಡಿರ್ಬೋದು. ಉದಾಹರಣೆಗೆ ಚಿಕ್ಕ ವಯಸ್ಸಲ್ಲೇ ನಾವು ಕೆಲಸ ಮಾಡ್ತಾ ತುಂಬ ಭಾರವಾದ ವಸ್ತುಗಳನ್ನು ಎತ್ತೋದಕ್ಕಾಗಲಿ ಅಥವಾ ಮತ್ತೊಂದು ಹಾರ್ಡ್ ವರ್ಕ್ ಈ ಮಾಡ್ತಾ

0: ಅಂತ ಸಂದರ್ಭದಲ್ಲಿ ಫಿಸಿಕಲಿ ಅವರಿಗೆ ಕೆಲವೊಮ್ಮೆ ತೊಂದರೆಗಳಾಗುವಂಥ ಸಾಧ್ಯತೆಗಳಿವೆ. ಮತ್ತು ಈ ಬಾಲ್ಯ ವಿವಾಹ ಮತ್ತು ಮಕ್ಕಳ ಮಾರಾಟದಂಥ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಈಗ ನಾವೇನು ಶಿಕ್ಷಣ ಪಡೆದೆ ಮಾಲೀಕರ ಹತ್ರ ಕೆಲಸ ಮಾಡ್ಕೊಂಡೇ ಇದ್ದಾಗ, ಕೂಲಿ ಮಾಡ್ಕೊಂಡೇ ಇದ್ದಾಗ ಇವುಗಳು ಯಾವುದು ನಮಗೆ ಗಮನಕ್ಕೆ ಬರೋದಿಲ್ಲ. ಯಾವ ಕೆಲಸ ಮಾಡ್ತಾ ಇರ್ತೀವಿ, ಯಾವುದು ಲೀಗಲ್ಲು, ಯಾವುದು ಇಲ್ಲೀಗಲ್ಲು, ಇನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಹೆಣ್ಮಕ್ಳ ದೌರ್ಜನ್ಯ, ಹಿಂಸೆ, ಲೈಂಗಿಕ ಶೋಷಣೆಗೆ ಒಳಗಾಗ್ತಾರೆ ಹೆಣ್ಮಕ್ಳುಗಳು. ಅವ್ರಿಗೆ ಯಾವುದು ಅಪೋಸ್ ಮಾಡಬೇಕು, ಈಗಿನ ಯಾವ ವ್ಯಕ್ತಿ ನಮ್ಮ ಜೊತೆ ಹೇಗೆ ನಡ್ಕೋತಾ ಇದ್ದಾನೆ, ಇದು ನಮ್ಮ ಹಕ್ಕು ಯಾವುದು, ನಮ್ಮ ರಕ್ಷಣೆ ಕೊಡೋದಕ್ಕೆ ನಾವೇನು ಮಾಡಬೇಕು, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಾರೆ ಮತ್ತು ಅದಕ್ಕೆ ಅವರು ಪೇಷನ್ಸ್ ಆಗಿ ಇರ್ತಾರೆ. ಮತ್ತು ಇನ್ನೊಂದು ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಅಂಗವಿಕಲರಾಗುವಂಥ ಸಾಧ್ಯತೆಯೂ ಸಹ ಇದೆ. ವಯಸ್ಸಿನ 14% ಕೆಳಪಟ್ಟಂಥ ಸಂದರ್ಭದಲ್ಲಿ ನಾವು ಇತರ ಕೆಲಸ ಎಲ್ಲ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅಂಗವಿಕಲರಾಗುವಂಥ ಸಾಧ್ಯತೆಗಳು ತುಂಬ ಇದೆ ಅಂತೇಳಿ ನಾವು ಕೇಳಿದ್ದೀವಿ.
1: 1986 ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ ಬಂತು. ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ 14 ವರ್ಷದೊಳಗಿನ ಯಾವುದೇ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲಿ ಕುಡಿಸುವಂತಿಲ್ಲ ಅಂತ ಇದೆ. ಮತ್ತು ಇನ್ನೊಂದಿದೆ, 15 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳನ್ನು ಸಹ ಕುಡಿಸುವಂತಿಲ್ಲ. ಇದ್ರ ಡಿಫ್ರೆನ್ಸ್ ಏನಂದರೆ ಬಾಲಕಾರ್ಮಿಕ ಅಂದರೆ ಏನು ಅಂತ, 14 ವರ್ಷದ ಕೆಳಪಟ್ಟಂಥ ಮಕ್ಕಳು ಕೆಲಸ ಮಾಡ್ತಾ ಇದ್ದರೆ ಅವ್ರನ್ನ ಬಾಲಕಾರ್ಮಿಕರ ಪದ್ಧತಿ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ಇನ್ನೊಂದಿರುತ್ತೆ, 14ರಿಂದ 18 ವರ್ಷದೊಳಗಿನ ಮಕ್ಕಳನ್ನ ನಾವು ಕಿಶೋರ ಪದ್ಧತಿ ಅಂತ ಹೇಳಿ ಕರಿತೀವಿ. ಇದೊಂದು ಇಂಪಾರ್ಟೆಂಟ್, ಇವ್ರನ್ನ ಯಾವುದೇ ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸುವಂತೆ. ಒಂದು ವೇಳೆ ಈ ಥರ ಅವರು ಕೆಲಸ ಮಾಡಿಸ್ಕೊತಾ ಇದ್ದಾರೆ, ದುಡಿಸ್ತಾ ಇದ್ದಾರೆ, 2 ವರ್ಷದ ತನಕ ಜೈಲು ಮತ್ತು 50,000 ರೂಪಾಯಿ ದಂಡ ಸಹ ಅವರು ವಿಧಿಸ್ಬೋದು. ಅಂದರೆ ಈ ಶಿಕ್ಷೆಗೆ ದಂಡನೆ ಏನಂದ್ರೆ 6 ತಿಂಗಳಿಂದ 2 ವರ್ಷದೊಳಗಡೆ ಜೈಲು ಶಿಕ್ಷೆ ಕೊಡ್ಬೋದು. ಅದು 20,000ರಿಂದ 50,000 ರೂಪಾಯಿ ದಂಡ ವಿಧಿಸ್ಬೋದು ಇವರಿಂದಾಗಿ. ಮತ್ತು ಇದ್ರ ಜೊತೆಗೆ 14 ವರ್ಷದಿಂದ ಸ್ವಂತ ಮಕ್ಕಳನ್ನು ಕೂಡ ಸಾಲ ಅವಧಿಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳುವಂತಿಲ್ಲ. ನಾನು ಹೇಳಿದೆ ನಿಮಗೆ ಮುಂಚಿತವಾಗಿ, ನಮ್ಮ ಮಕ್ಕಳಾದರೂ ಸಹ ಶಾಲೆಯ ಅವಧಿಯಲ್ಲಿ ಫ್ರೀ ಟೈಮಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಕೋಬೋದು. ನಮ್ಮ ಮನೆಯಲ್ಲಿ, ಜಿಮ್ಮಿನಲ್ಲಿ, ಅಥವಾ ಮತ್ತೊಂದು ನಮ್ಮಂಥ ನಮ್ಮ ಏನೇ ಅಂಗಡಿಗಳೇ ಅಂತ ಇದ್ದಂಥ ಸಂದರ್ಭ. ಆದರೆ ಸ್ವಯಂಪ್ರೇರಿತವಾಗಿ ಮಾಡಿದ್ರೆ ಅದು ಬಲವಂತವಾಗಿ ನಾವು ನಮ್ಮ ಮಕ್ಕಳನ್ನ ಶಾಲೆಯ ಅವಧಿಯಲ್ಲಿ ಈ ಥರ ಮಾಡಬಾರ್ದು. ಒಂದು ವೇಳೆ ಆ ಥರ ಇಟ್ಕೊಂಡ್ರೆ ಮಕ್ಕಳ ತಂದೆ ತಾಯಿ ಮತ್ತು ಅವರ ಕುಟುಂಬದವರಿಗೆ ಅಥವಾ ಮಾಲೀಕರಿಗೆ ಅವರೆಲ್ಲ ಅಪರಾಧಿಗಳಾಗ್ತಾರೆ. ಅವರು ಸಹ ಅವರು ಏನು ಆ್ಯಕ್ಟ್ ಪ್ರಕಾರ ಅವ್ರಿಗೂ ಸಹ ದಂಡನ ವಿಧಿಸಲಾಗುತ್ತೆ. ಈ ಒಂದು ಬಾಲಕಾರ್ಮಿಕರ ಸಮಸ್ಯೆಗೆ ನಿರ್ಮೂಲನಾ ಕ್ರಮಗಳು ಸಹ ಇದೆ. ಇಲ್ಲಿ 18 ವರ್ಷದೊಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲು ಹೋಗುವಂತೆ ಹೇಳಿದೆ ಕ್ರಮಗಳು. ಅದನ್ನು ಮತ್ತು ನಿರಂತರವಾಗಿ ಶಾಲೆಗೆ ಬರುವಂತೆ ಸಹ ಮಾಡೋದು. ಮಕ್ಕಳೆಲ್ಲೂ ಸಹ ಶಾಲೆ ಬಿಡದಂತೆ 18 ವರ್ಷದೊಳಗಡೆ ಸಹ ಮಕ್ಕಳು ಎಲ್ಲಾದರೂ ಹೋಗ್ತಾ ಇಲ್ವ ಸ್ಕೂಲ್ಗೆ ಕೆಲಸ ಮಾಡೋಕ್ಕೆ, ಅದನ್ನು ಆ ಸ್ಕೂಲ್ ಸಂಬಂಧಪಟ್ಟವರು ಅವರು ಏನು ಎತ್ತ ಎಲ್ಲಿದೆ ಅಂತ ನೋಡ್ಕೊಂಡು ತಿಳ್ಕೊಂಡು ಅವರು ಮತ್ತೆ ಮಾಡಲಿ ಶಾಲೆ ತೊಗೊಂಡೋಗಬೇಕಾಗುತ್ತೆ. ನಿರಂತರವಾಗಿ ಅವ್ರು ಶಾಲೆಗೆ ಬರುವಂತೆ ಮಾಡಲೇಬೇಕಾಗುತ್ತೆ ಅಂತ ಎಲ್ಲಿ ಇರೋಂಥದ್ದು ಈ ಒಂದು ಆ್ಯಕ್ಟ್. ಲಿಂಗ ಸಮಾನತೆಯನ್ನು ಕಾಪಾಡೋದು, ಅದು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ ಮಾಡುತ್ತೆ. ಕುಟುಂಬಗಳು ವಲಸೆ ಹೋಗುವುದನ್ನು ಸಹ ತಡೆಗಟ್ಟಬಹುದು. ಬಾಲ್ಯ ವಿವಾಹ ಮತ್ತು ಮಾರಾಟ ಮಕ್ಕಳ ಮಾರಾಟದ ತಡೆಗೂ ಸಹ ಅರಿವು ಮೂಡಿಸೋದು. ಮಕ್ಕಳ ರಕ್ಷಣೆಯ ಹಕ್ಕುಗಳನ್ನು ಪಂಚಾಯಿತಿಗಳು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಏನಿಗೆ ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, ಆ ಪ್ರದೇಶಗಳಲ್ಲಿ ಮಕ್ಕಳಿಗೆ ರಕ್ಷಣೆ ಸಂಬಂಧಪಟ್ಟ ಹಾಗೆ ಆಗಲಿ ಒತ್ತೊಂದಕ್ಕಾಗಲಿ ಇವರು ಅರಿವು ಮೂಡಿಸ್ಬೇಕು ಪಂಚಾಯಿತಿಯ ಅಧಿಕಾರಿ. ಅದು ಅವರ ಕರ್ತವ್ಯವೂ ಆಗುತ್ತೆ. ಈ ಆ್ಯಕ್ಟ್ ಪ್ರಕಾರ ಅವರು ವಸ್ಟನ್ಸ್ ಮಾಡಲೇಬೇಕಾಗುತ್ತೆ. ಹೀಗೆ ಈ ಆ್ಯಕ್ಟ್ ಹೇಳುತ್ತೆ. ಕೆಲವೊಂದು ನಾವು ಲೈನ್ಗಳನ್ನ ನೋಡ್ಬೋದು. ಮಕ್ಕಳ ಬಾಲ್ಯವನ್ನು ಕಾಪಾಡಿ, ನಮ್ಮ ದೇಶದ ಭವಿಷ್ಯವನ್ನು ರಕ್ಷಿಸಿ. ನಮ್ಮ ಮಕ್ಕಳ ಬಾಲ್ಯ ಕಾಪಾಡ್ಕೊಬಿಟ್ರೆ ನಾವು ನಮ್ಮ ದೇಶದ ಭವಿಷ್ಯ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ನಾವೇ ರಕ್ಷಣೆ ಮಾಡ್ಕೋತೀವಿ ಅನ್ನೋ ಥರ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ, ಕೈಯಲ್ಲಿ ಕೆಲಸವಲ್ಲ. ನಮ್ಮ ಮಕ್ಕಳ ಕೈಯಲ್ಲಿ ಈ ಏರ್ಪೋರ್ಟ್ ಹೋಗೋದ್ಲಿ, ಜಮೀನುಗಳಲ್ಲಿ ಕೆಲಸ ಮಾಡಿಸೋದು, ಅವ್ರ ಕೈಯಲ್ಲಿ ಕೆಲಸ ಕೊಡೋದಲ್ಲ ಮಕ್ಕಳಿಗೆ, ಅವ್ರ ಕೈಯಲ್ಲಿ ಕೊಡಬೇಕಾಗಿರೋದು ನಾವು ಪುಸ್ತಕಗಳು. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಶಿಕ್ಷಣ ಕೊಡದೇ ಇರುವುದು ಅಪರಾಧ ಅಂತ ಹೇಳಿ ಹೇಳ್ಬೋದು.

ಈ ಒಂದು ಬಾಲ್ಯ ಭವಿಷ್ಯದ ಬೆಳಕು, ಅದನ್ನು ಕಾರ್ಮಿಕತನದಿಂದ ಕತ್ತಲೆಯಾಗಿಸಬೇಡಿ ಅಂತ ಹೇಳಿ ಕೆಲವೊಂದು ಲೈನ್ಗಳನ್ನ ನಾನು ನೋಡಿದ್ದೆ ಒಂದು ಕಡೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಅವೆಲ್ಲ ಮಕ್ಕಳಿಗೆ, ಅದನ್ನು ಆ ಟೈಮಲ್ಲಿ ಅವ್ರಿಗೆ ಅರ್ಥ ಆಗೋದಿಲ್ಲ ಏನು ಹೇಳ್ತಾ ಇದ್ದಾರೆ ಏನು ಅಂತ. ಅದೇ ಒಂದು ಅಂತ ಮೀರೋದ ಮೇಲೆ ತುಂಬ ಚೆನ್ನಾಗಿ ಮುಂದೆ ಬಂದಿರೋರು ಅನ್ಕೋತಾರೆ, ನಾವು ಬಾಲ್ಯನ ಎಲ್ಲೋ ಒಂದು ಕಡೆ ಯೂಸ್ ಮಾಡಿಕೊಂಡು ಒಳ್ಳೆ ದಾರಿಲಿ ಬಂದಿದ್ದೀವಿ ಅನ್ಕೋತಾರೆ. ಆದರೆ ಮತ್ತೆ ಕೆಲವರು ಎಲ್ಲೋ ಒಂದು ಕಡೆ ನಮ್ಮ ಬಾಲ್ಯದಲ್ಲಿ ನಾವು ತಪ್ಪು ಮಾಡಿಬಿಟ್ಟು ನಾವು ಓದಬೇಕಾಗಿತ್ತು ಅದು, ಇನ್ನೂ ನಮ್ಮ ತಂದೆ ತಾತ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಮ ತಂದೆಯವರು ನಮ್ಮನ್ನು ಓದಿಸ್ಬೇಕಾಗಿತ್ತು, ಅವರು ಸ್ವಲ್ಪ ಓದಿಸ್ಬಿಟ್ಟಿದ್ರು ನಾನು ಏನೋ ಆಗ್ಬಿಡ್ತಿದ್ದೆ ಅಂತ ಹೇಳ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಅಥವಾ ಅದರಿಂದಾಗಿ ಬಾಲ್ಯ ಭವಿಷ್ಯದಕ್ಕೆ ನಾವು ನೋಡಬೇಕಾಗುತ್ತೆ. ಈ ಆಕ್ಟ್ ಪ್ರಕಾರ ಈ ಬಾಲಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಅನ್ವಯ ಈ ರೈಲು ನಿಲ್ದಾಣಗಳು, ಬೀಡಿ ತಯಾರಿಕೆ, ಸಿಮೆಂಟ್ ಉತ್ಪಾದನೆ, ಬಟ್ಟೆ ತಯಾರಿಕೆ, ಬಳಪ ತಯಾರಿಕೆ, ಸಿಡುಮದ್ದುಗಳ ತಯಾರಿಕೆ ಮತ್ತು ಮುಂತಾದವು ಮುಂತಾದವುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ. ಈಗ ನಾವಿರುವ ಜಾಗದಲ್ಲಿ ಅಂತ ಯೋಚನೆ ಮಾಡಿದ್ರೆ ಈ ಬೇಕರಿಗಳು, ಟೀ ಅಂಗಡಿಗಳು ಮತ್ತು ಈ ವ್ಯವಸಾಯದಲ್ಲಿ ನಡೀತೀವಿ, ಇನ್ನೂ ಸಹ ದೀಚ ಪದ್ಧತಿಗಳು ನಡೀತಾ ಇದೆ. ಸೊ ಇಂಥ ನಿಯಮಗಳಲ್ಲಿ ಇಂಥ ಒಂದು ಪ್ರದೇಶಗಳಲ್ಲಿ ಅವರು ಕೆಲಸ ಮಾಡೋಂಗಿಲ್ಲ. ಹಾಗೆ ಈ ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನ 1986 ಜಾರಿಗೆ ಬಂತಾದರೂ, ಪ್ರತಿ ವರ್ಷ ಜೂನ್ 12 ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನವನ್ನಾಗಿ ನಮ್ಮ ದೇಶದಲ್ಲಿ ಆಚರಿಸಲಾಗುತ್ತೆ. ಈ ದಿನ ಏನು ವಿಶೇಷತೆ ಅಂತ ಅಂದರೆ ವಿಶ್ವಾದ್ಯಂತ ಬಾಲಕಾರ್ಮಿಕರ ಅವಸ್ಥೆಯ ಬಗ್ಗೆ ಜನರಿಗೆ, ಸಮಾಜಕ್ಕೆ ಅರಿವು ಮೂಡಿಸುವಂಥದ್ದು ಈ ದಿನ. ಪ್ರಪಂಚಾದ್ಯಂತ ಲಕ್ಷಗಟ್ಟಲೆ ಹುಡುಗರು ಅಥವಾ ಹುಡುಗಿಯರು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡಬಹುದು ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ದೀಪ್ಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತಾರೆ. ಲಕ್ಷಗಟ್ಟಲೆ ಹುಡುಗ ಹುಡುಗಿಯರು ಇವತ್ತು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸರ್ವೆಗಳ ಪ್ರಕಾರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಕೆಲವು ಸರ್ವೆಗಳು ಹೇಳ್ತಾ ಇದ್ದಾವೆ. ಯಾವ ದೇಶ ಮುಂಚೂಣಿಕೆಯಲ್ಲಿದೆ, ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾರೆ, ಆ ದೇಶದಲ್ಲಿ ಬಾಲಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿ ವರದಿ ಇದೆ. 5-17 ವರ್ಷದೊಳಗಿನ ಅನೇಕ ಮಕ್ಕಳು ಸಹ ಶಿಕ್ಷಣವಿಲ್ಲದೆ ಮತ್ತು ಹಾಗೆ ಸರಿಯಾದ ಆರೋಗ್ಯ ರಕ್ಷಣೆ ಇಲ್ಲದೆ, ಮೂಲಭೂತ ಸೌಕರ್ಯಗಳಿಲ್ಲದೆ ಬಾಲಕಾರ್ಮಿಕರಾಗಿಯೇ ಉಳಿದುಬಿಟ್ಟಿರ್ತಾರೆ. ಒಂದು ILO ಅಂತ ಇದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ, 2008 ಈ ಬಾಲಕಾರ್ಮಿಕರ ವಿರೋಧಿ ದಿನವನ್ನು ಪ್ರಾರಂಭ ಮಾಡಲಾಯಿತು. ಬಾಲಕಾರ್ಮಿಕರಿಗೆ ಗುಣಮಟ್ಟದ ಉಚಿತ ಶಿಕ್ಷಣ ಒದಗಿಸುವುದು ಹಾಗೂ ಪ್ರಪಂಚದ ಬಾಲಕಾರ್ಮಿಕರನ್ನು ಗುರುತಿಸಿ, ಪ್ರಪಂಚದಲ್ಲಿಯೇ ಬಾಲಕಾರ್ಮಿಕರನ್ನು ಗುರುತಿಸಿ ಅವರಿಗೆಲ್ಲ ಸೌಲಭ್ಯವನ್ನು ಒದಗಿಸಿ ಮತ್ತು ಸಂಪೂರ್ಣವಾಗಿ ಬಾಲಕಾರ್ಮಿಕರನ್ನು ನಿರ್ಮೂಲನೆ ಮಾಡುವಂಥ ಉದ್ದೇಶವನ್ನು ಈ ಒಂದು ಆ್ಯಕ್ಟ್ ಹೊಂದಿದೆ. 2002 ILO ಅನ್ನೋದು ಅದರ ಉದ್ದೇಶವನ್ನು ಇಲ್ಲಿ ಇರುತ್ತೆ. ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇದು ಸಾಮಾನ್ಯವಾಗಿ ಹಳೆಯ ಒಂದು ಗಾದೆ, ಹಿಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಅದು ಕಾರಣ ಅವರಿಗೆ ಉತ್ತಮ ಶಿಕ್ಷಣ, ಉತ್ತಮ ಸೌಲಭ್ಯವನ್ನು ಒದಗಿಸುವುದು ಇದರ ಒಂದು ಉದ್ದೇಶ ಆಗಿರುತ್ತೆ. ಬಾಲಕಾರ್ಮಿಕತೆಯನ್ನು ಎಲ್ಲರೂ ವಿರೋಧಿಸೋಣ ಮತ್ತು ನಾವೆಲ್ಲರೂ ಜಾಗೃತಿ ಮೂಡಿಸೋಣ, ಮಕ್ಕಳನ್ನು ಬಲವಂತವಾಗಿ ದುಡಿಸಿಕೊಂಡು ಮಾದಕ ವಸ್ತುಗಳು, ಕಳ್ಳ ಸಾಗಾಣಿಕೆ ಮತ್ತು ಇನ್ನಿತರ ಅಕ್ರಮ ಚಟುವಟಿಕೆಗಳಿಗೆ ತಳ್ಳುವಂತಹ ಚಟುವಟಿಕೆಯ ಇಂದಿರುವ ಬಾಲಕಾರ್ಮಿಕರ ಸಮಸ್ಯೆ ಬಗ್ಗೆ

0: ಮೂಡಿಸೋಣ, ಮಕ್ಕಳ ಬಾಲ್ಯವನ್ನು ಕಾಪಾಡಿ ನಮ್ಮ ದೇಶಕ್ಕೆ ಮತ್ತು ಅವರ ಭವಿಷ್ಯಕ್ಕೆ ಅನುವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಹಾಲ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲ ಕಾರ್ಮಿಕರ ನಿಷೇಧ ಮತ್ತು ನಿಯಂತ್ರಣ ಅಧಿನಿಯಮ 1986 ಕಾಯ್ದೆಯ ಕುರಿತು HD ಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಬಾನುಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನದಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರೋಧಿ ದಿನ ಮತ್ತು ವಿಶ್ವ ಶೈತೀಕರಣ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತದೆ. ಇದು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳು ಮಾದಕ ವಸ್ತು ದಿನವನ್ನು ಆಚರಿಸುತ್ತವೆ. ಜೊತೆಗೆ ಸಮಾಜಕ್ಕೆ ನಿಷೇಧಿತ ಮಾದಕ ವಸ್ತುಗಳು ಉಂಟು ಮಾಡುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. 1987ರಲ್ಲಿ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ವಿಶ್ವಾದ್ಯಂತ ಈ ದುಶ್ಚಟಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಹೇಗಿಲ್ಲದೆ ನಡೆಯುತ್ತಿದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ಇಂದಿಗೂ ನಡೆಯುತ್ತವೆ. ಆದರೆ ಇದನ್ನು ಬುಡಸಮೇತ ಕಿತ್ತು ಹಾಕಲು ಸಾಧ್ಯವಾಗುತ್ತಿಲ್ಲ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಣೆ ವಿರೋಧಿ ದಿನದ ಅಂಗವಾಗಿ ಇಂದು ವಿಧಾನಸೌಧದ ಮುಂದೆ ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಡ್ರಗ್ ಡೇ ಎಂದು ಕರೆಯಲಾಗುತ್ತದೆ. ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟುಗಳಲ್ಲಿನ ಮಾದಕ ಸವಾಲುಗಳನ್ನು ಪರಿಹರಿಸುವುದು 2000 ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನದ ವಿಷಯವಾಗಿದೆ. ಅಫ್ಘಾನಿಸ್ತಾನ ಮತ್ತು ಉಕ್ರೇನ್ನಲ್ಲಿ ವ್ಯಾಪಕವಾದ ಮಾನವೀಯ ಬಿಕ್ಕಟ್ಟುಗಳ ಹಿನ್ನೆಲೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕವು ಪ್ರಮುಖ ಜಾಗತಿಕ ಆರೋಗ್ಯ ಬಿಕ್ಕಟ್ಟಾಗಿ ಮುಂದುವರೆದಿದ್ದಾಗ ಈ ದಿನವನ್ನು ಆಯ್ಕೆ ಮಾಡಲಾಯಿತು. 1987ರ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಶೈತೀಕರಣವು ಒಂದು ಸ್ಥಳ, ವಸ್ತು ಅಥವಾ ವ್ಯವಸ್ಥೆಯ ವಿವಿಧ ರೀತಿಯ ತಂಪಾಗಿಸುವಿಕೆಯದ್ದು. ಅದರ ತಾಪಮಾನವನ್ನ ಸುತ್ತುವರಿದ ತಾಪಮಾನಕ್ಕಿಂತ ಕಡಿಮೆ ಮಾಡಲು ಮತ್ತು ಅಥವಾ ನಿರ್ವಹಿಸಲು ಶೈತೀಕರಣವು ಕೃತಕ ಅಥವಾ ಮಾನವ ನಿರ್ಮಿತ ತಂಪಾಗಿಸುವ ವಿಧಾನವಾಗಿದೆ. ಶೈತೀಕರಣವು ಶಾಖದ ರೂಪದಲ್ಲಿ ಶಕ್ತಿಯನ್ನು ಕಡಿಮೆ ತಾಪಮಾನದ ಮಾಧ್ಯಮದಿಂದ ತೆಗೆದು ಹೆಚ್ಚಿನ ತಾಪಮಾನದ ಮಾಧ್ಯಮಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ.

ಶಕ್ತಿ ವರ್ಗಾವಣೆಯಲ್ಲಿ ಕೆಲಸವನ್ನು ಸಾಂಪ್ರದಾಯಿಕವಾಗಿ ಯಾಂತ್ರಿಕ ವಿಧಾನಗಳಿಂದ ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಯಂತ್ರಗಳು ನಡೆಸಲಾಗುತ್ತದೆ. ಅದನ್ನ ಶಾಖ, ಕಾಂತೀಯತೆ, ವಿದ್ಯುತ್, ಲೇಸರ್ ಅಥವಾ ಇತರೆ ವಿಧಾನಗಳನ್ನು ನಡೆಸಬಹುದು. ಶೈತ್ಯೀಕರಣವು ಗೃಹ ಬಳಕೆಯ ರೆಫ್ರಿಜರೇಟರ್ಗಳು, ಕೈಗಾರಿಕಾ ಫ್ರಿಡ್ಜ್ಗಳು, ಕ್ರಯೋಜೆನಿಕ್ ಮತ್ತು ಹವಾಯಿ ನಿಯಂತ್ರಣ ಸೇರಿದಂತೆ ಹಲವು ಅನ್ವಯಿಕೆಗಳನ್ನು ಹೊಂದಿದೆ. ಶಾಖ ಪಂಪ್ಗಳು ಶೈತ್ಯೀಕರಣ ಪ್ರಕ್ರಿಯೆ ಶಾಖ ಉತ್ಪಾದನೆಯನ್ನು ಬಳಸಬಹುದು ಮತ್ತು ಹಿಂತಿರುಗಿಸಬಹುದಾದಂತೆ ವಿನ್ಯಾಸಗೊಳಿಸಬಹುದು, ಆದರೆ ಹವಾನಿಯಂತ್ರಣ ಘಟಕಗಳಿಗೆ ಹೋಲುತ್ತದೆ. ಶೈತ್ಯೀಕರಣವು ಕೈಗಾರಿಕೆ, ಜೀವನ ಶೈಲಿ, ಕೃಷಿ ಮತ್ತು ವಸಾಹತು ಮಾದರಿಗಳ ಮೇಲೆ ಬಹುದೊಡ್ಡ ಪರಿಣಾಮ ಬೀರಿದೆ. ಆಹಾರವನ್ನು ಸಂರಕ್ಷಿಸುವ ಕಲ್ಪನೆಯು ಮಾನವ ಪೂರ್ವ ಇತಿಹಾಸದ ಹಿಂದಿನದು, ಆದರೆ ಸಾವಿರಾರು ವರ್ಷಗಳ ಹಿಂದೆ ಮಾನವ ಹಾಗೆ ಮಾಡುವ ವಿಧಾನಗಳ ಬಗ್ಗೆ ಸೀಮಿತವಾಗಿದ್ದರೂ ಅವರು ಉಪ್ಪು ಮತ್ತು ಒಣಗಿಸುವ ಮೂಲಕ ಕ್ಯೂರಿಂಗ್ ಅನ್ನು ಬಳಸುತ್ತಿದ್ದರು ಮತ್ತು ಅವರು ಗುಹೆಗಳು, ನೆಲ, ಮಾಳಿಗೆಗಳು ಮತ್ತು ಚಳಿಗಾಲದ ಹವಾಮಾನದಲ್ಲಿ ನೈಸರ್ಗಿಕ ತಂಪನ್ನು ಬಳಸುತ್ತಿದ್ದರು. ಆದರೆ ತಂಪಾಗಿಸುವ ಇತರೆ ವಿಧಾನಗಳು ಲಭ್ಯವಿರಲಿಲ್ಲ. 19ನೇ ಶತಮಾನದಲ್ಲಿ ಅವರು ಶೀತ ಸರಪಳಿಗಳನ್ನು ಅಭಿವೃದ್ಧಿಪಡಿಸಲು ಐಸ್ ವ್ಯಾಪಾರವನ್ನು ಬಳಸಲು ಪ್ರಾರಂಭಿಸಿದರು. 19ನೇ ಶತಮಾನದ ಅಂತ್ಯದಿಂದ 20ನೇ ಶತಮಾನದ ಮಧ್ಯದ ಭಾಗದವರೆಗೆ ಯಾಂತ್ರಿಕ ಶೈತ್ಯೀಕರಣವನ್ನು ಅಭಿವೃದ್ಧಿಪಡಿಸಲಾಯಿತು. ಹೀಗೆ ಕಳೆದ ಶತಮಾನದಲ್ಲಿ ಶೈತ್ಯೀಕರಣವು ಐಸ್ ಕೊಯ್ನಿಂದ ತಾಪಮಾನ ನಿಯಂತ್ರಿತ ರೈಲು ಕಾರುಗಳು, ರೆಫ್ರಿಜರೇಟರ್ಗಳು, ಟ್ರಕ್ಗಳು ಮತ್ತು ಅನೇಕ ದೇಶಗಳಲ್ಲಿ ಅಂಗಡಿಗಳು ಮತ್ತು ಮನೆಗಳು, ಸರ್ವತ್ರ ರೆಫ್ರಿಜರೇಟರ್ಗಳು ಮತ್ತು ಫ್ರಿಡ್ಜ್ಗಳವರೆಗೆ ವೇಗವಾಗಿ ವಿಕಸನಗೊಂಡಿವೆ. ಶೈತ್ಯೀಕರಣದ ರೈಲು ಕಾರುಗಳ ಪರಿಚಯದ ನದಿಗಳು, ಬಂದರುಗಳು ಅಥವಾ ಕಣಿವೆಯ ಹಾದಿಗಳಂತಹ ಇಂದಿನ ಮುಖ್ಯ ಸಾರಿಗೆ ಮಾರ್ಗಗಳಲ್ಲಿ ಅಲ್ಲದೆ ಪ್ರದೇಶಗಳ ವಸಾಹತುವಿಗೆ ಕೊಡುಗೆ ನೀಡಿತು.

2026ರ ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರ ರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ರಾಜು ರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಸಿಯೋಥೆರಪಿಸ್ಟ್ ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಹೆಚ್ ಡಿ ಕೋಟೆ ತಾಲೂಕಿನ ವಿಶೇಷಚೇತನರ ಸಂಘದ ಅಧ್ಯಕ್ಷರಾದ ಹುಣಸೇಕುಪ್ಪೆಯ ಶ್ರೀಯುತ ನಾಗರಾಜುರವರು ತಮ್ಮ 70ನೇ ವರ್ಷದ ಹುಟ್ಟು

ದೇವರಿಗೆ ಶುಭಾಶಯ ತಿಳಿಸುವವರು ಪುಷ್ಪಕಲಾ, ಮಕ್ಕಳಾದ ಛಾಯಾ, ನಾಗೇಂದ್ರ ಹಾಗೂ ಭಾಗ್ಯಲಕ್ಷ್ಮಿ, ಮೊಮ್ಮಗ ಪಾರಿಜೈನ್. ಶ್ರೀಯುತ ನಾಗರಾಜುರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 75 ರೂಪಾಯಿ, ಪೆನ್ಸಿಲ್ ಬೀನೀಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ.

0: ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे. भारत इनोवेट्स 2026, भारत में निर्मित, विश्व के लिए तैयार.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಕುಮಾರಿ ಸಿಂಚನಾರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಧನ್ಯವಾದಗಳು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ರಾಜುರವರು ವಾಕ್ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ. ಹಾಗೂ ದಿನದಲ್ಲಿ 24 ಗಂಟೆಗಳ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಜನ ಧ್ವನಿ ಕೇಳುಕರಿಗೆ ನಮಸ್ಕಾರ. ನಾನು ನಿಮ್ಮ ಬಹನದಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಕರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಕಳ್ಳಸಾಗಣೆ ವಿರೋಧಿ ದಿನ ಮತ್ತು ವಿಶ್ವ ಶೈತೀಕರಣ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮಾದಕ ವಸ್ತುಗಳ ದುರ್ಬಳಕೆ ಮತ್ತು ಅಕ್ರಮ ಕಳ್ಳಸಾಗಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಮಾದಕ ವಸ್ತು ಬಳಕೆ ವಿರೋಧಿ ದಿನ ಎಂದು ಕರೆಯಲಾಗುತ್ತದೆ. ಇದು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಇದನ್ನು ಪ್ರತಿ ವರ್ಷ ಜೂನ್ 26ರಂದು ಮಾದಕ ವ್ಯಸನ ಮುಕ್ತ ಜಗತ್ತನ್ನು ನಿರ್ಮಿಸಲು ಕ್ರಮ ಮತ್ತು ಸಹಕಾರವನ್ನು ಬಲಪಡಿಸಲು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳು ಮಾದಕ ವಸ್ತು ದಿನವನ್ನು ಆಚರಿಸುತ್ತವೆ. ಜೊತೆಗೆ ಸಮಾಜಕ್ಕೆ ನಿಷೇಧಿತ ಮಾದಕ ವಸ್ತುಗಳು ಉಂಟು ಮಾಡುವ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. 1987ರಲ್ಲಿ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ವಿಶ್ವಾದ್ಯಂತ ಈ ದುಶ್ಚಟಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ಮಕ್ಕಳು ಮತ್ತು ಯುವಕರು ಹೆಚ್ಚು ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತುಗಳ ಮಾರಾಟ ಹಾಗೂ ಸಾಗಣೆ ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ಇದರ ದಂಧೆ ಹೇಗಿಲ್ಲದೆ ನಡೆಯುತ್ತಿದೆ. ಡ್ರಗ್ ಮಾಫಿಯಾ ಹತೋಟಿಗೆ ತರಲು ವಿಶ್ವದೆಲ್ಲೆಡೆ ಕಾನೂನು ಪ್ರಯತ್ನಗಳು ಇಂದಿಗೂ ನಡೆಯುತ್ತಿವೆ. ಆದರೆ ಇದನ್ನು ಬುಡ ಸಮೇತ ಕಿತ್ತು ಹಾಕಲು ಸಾಧ್ಯವಾಗುತ್ತಿಲ್ಲ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳಸಾಗಣೆ ವಿರೋಧಿ ದಿನದ ಅಂಗವಾಗಿ ಇಂದು ವಿಧಾನಸೌಧದ ಮುಂದೆ ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳಸಾಗಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ವಿಶ್ವ ಡ್ರಗ್ ಡೇ ಎಂದು ಕರೆಯಲಾಗುತ್ತದೆ. ಆರೋಗ್ಯ ಮತ್ತು ಮಾನವೀಯ ಬಿಕ್ಕಟ್ಟುಗಳಲ್ಲಿನ ಮಾದಕ ಸವಾಲುಗಳನ್ನು ಪರಿಹರಿಸುವುದು 2000 ಡ್ರಗ್ ದುರುಪಯೋಗ ಮತ್ತು ಅಕ್ರಮ ಕಳ್ಳಸಾಗಣಿಕೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನದ ವಿಷಯವಾಗಿದೆ. ಅಫ್ಘಾನಿಸ್ತಾನ ಮತ್ತು ಉಕ್ರೇನ್ನಲ್ಲಿ ವ್ಯಾಪಕವಾದ ಮಾನವೀಯ ಬಿಕ್ಕಟ್ಟುಗಳ ಹಿನ್ನೆಲೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕವು ಪ್ರಮುಖ ಜಾಗತಿಕ ಆರೋಗ್ಯ ಬಿಕ್ಕಟ್ಟಾಗಿ ಮುಂದುವರೆದಿದ್ದಾಗ ಈ ಥೀಮನ್ನು ಆಯ್ಕೆ ಮಾಡಲಾಯಿತು. 1987ರ ಡಿಸೆಂಬರ್ 7ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನು ಬಾಹಿರ ಸಾಗಾಟ ವಿರೋಧಿ ದಿನ ಎಂದು ಘೋಷಿಸಲಾಯಿತು. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನು ನೋಡುವುದಾದರೆ, ಶೈತೀಕರಣವು ಒಂದು ಸ್ಥಳ, ವಸ್ತು ಅಥವಾ ವ್ಯವಸ್ಥೆಯ ವಿವಿಧ ರೀತಿಯ ತಂಪಾಗಿಸುವಿಕೆಯದ್ದು. ಅದರ ತಾಪಮಾನವನ್ನು ಸುತ್ತುವರಿದ ತಾಪಮಾನಕ್ಕಿಂತ ಕಡಿಮೆ ಮಾಡಲು ಮತ್ತು ಅಥವಾ ನಿರ್ವಹಿಸಲು ಶೈತೀಕರಣವು ಕೃತಕ ಅಥವಾ ಮಾನವ ನಿರ್ಮಿತ ತಂಪಾಗಿಸುವ ವಿಧಾನವಾಗಿದೆ. ಶೈತೀಕರಣವು ಶಾಖದ ರೂಪದಲ್ಲಿ ಶಕ್ತಿಯನ್ನು ಕಡಿಮೆ ತಾಪಮಾನದ ಮಾಧ್ಯಮದಿಂದ ತೆಗೆದು ಹೆಚ್ಚಿನ ತಾಪಮಾನದ ಮಾಧ್ಯಮಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಈ ಶಕ್ತಿ ವರ್ಗಾವಣೆಯಲ್ಲಿ ಕೆಲಸವನ್ನು ಸಾಂಪ್ರದಾಯಿಕವಾಗಿ ಯಾಂತ್ರಿಕ ವಿಧಾನಗಳಿಂದ ಅಥವಾ ಎಲೆಕ್ಟ್ರೋ ಮೆಕ್ಯಾನಿಕಲ್ ಯಂತ್ರಗಳು ನಡೆಸಲಾಗುತ್ತದೆ. ಅದನ್ನು ಶಾಖ, ಕಾಂತೀಯತೆ, ವಿದ್ಯುತ್, ಲೇಸರ್ ಅಥವಾ ಇತರೆ ವಿಧಾನಗಳನ್ನು ನಡೆಸಬಹುದು. ಶೈತೀಕರಣವು ಗೃಹ ಬಳಕೆಯ ರೆಫ್ರಿಜರೇಟರ್ಗಳು, ಕೈಗಾರಿಕಾ ಫ್ರಿಡ್ಜ್ಗಳು, ಕ್ರಯೋಸೆನಿಕ್ ಮತ್ತು ಹವಾಯಿ ನಿಯಂತ್ರಣ ಸೇರಿದಂತೆ ಹಲವು ಅನ್ವಯಿಕೆಗಳನ್ನು ಹೊಂದಿದೆ. ಶಾಖ ಪಂಪ್ಗಳು ಶೈತೀಕರಣ ಪ್ರಕ್ರಿಯೆ ಶಾಖ ಉತ್ಪಾದನೆಯನ್ನು ಬಳಸಬಹುದು ಮತ್ತು ಹಿಂತಿರುಗಿಸಬಹುದಾದಂತೆ ವಿನ್ಯಾಸಗೊಳಿಸಬಹುದು. ಆದರೆ ಹವಾ ನಿಯಂತ್ರಣ ಘಟಕಗಳಿಗೆ ಹೋಲುತ್ತದೆ. ಶೈತೀಕರಣವು ಕೈಗಾರಿಕೆ, ಜೀವನ ಶೈಲಿ, ಕೃಷಿ ಮತ್ತು ವಸಾಹತು ಮಾದರಿಗಳ ಮೇಲೆ ಬಹುದೊಡ್ಡ ಪರಿಣಾಮ ಬೀರಿದೆ. ಆಹಾರವನ್ನು ಸಂರಕ್ಷಿಸುವ ಕಲ್ಪನೆಯು ಮಾನವ ಪೂರ್ವ ಇತಿಹಾಸದ ಹಿಂದಿನದು. ಆದರೆ 1000 ವರ್ಷಗಳ ಹಿಂದೆ ಮಾನವ ಹಾಗೆ ಮಾಡುವ ವಿಧಾನಗಳ ಬಗ್ಗೆ ಸೀಮಿತವಾಗಿದ್ದರೂ ಅವರು ಉಪ್ಪು ಮತ್ತು ಒಣಗಿಸುವ ಮೂಲಕ ಕ್ಯೂರಿಂಗ್ ಅನ್ನು ಬಳಸುತ್ತಿದ್ದರು ಮತ್ತು ಅವರು ಗುಹೆಗಳು, ನೆಲ, ಮಾಳಿಗೆಗಳು ಮತ್ತು ಚಳಿಗಾಲದ ಹವಾಮಾನದಲ್ಲಿ ನೈಸರ್ಗಿಕ ತಂಪನ್ನು ಬಳಸುತ್ತಿದ್ದರು. ಆದರೆ ತಂಪಾಗಿಸುವ ಇತರೆ ವಿಧಾನಗಳು ಲಭ್ಯವಿರಲಿಲ್ಲ. 19ನೇ ಶತಮಾನದಲ್ಲಿ ಅವರು ಶೀತ ಸರಪಳಿಗಳನ್ನು ಅಭಿವೃದ್ಧಿಪಡಿಸಲು ಐಸ್ ವ್ಯಾಪಾರವನ್ನು ಬಳಸಲು ಪ್ರಾರಂಭಿಸಿದರು. 19ನೇ ಶತಮಾನದ ಅಂತ್ಯದಿಂದ 20ನೇ ಶತಮಾನದ ಮಧ್ಯದ ಭಾಗದವರೆಗೆ ಯಾಂತ್ರಿಕ ಶೈತೀಕರಣವನ್ನು ಅಭಿವೃದ್ಧಿಪಡಿಸಲಾಯಿತು. ಹೀಗೆ ಕಳೆದ ಶತಮಾನದಲ್ಲಿ ಶೈತೀಕರಣವು ಐಸ್ ಕೊಯ್ನಿಂದ ತಾಪಮಾನ ನಿಯಂತ್ರಿತ ರೈಲು ಕಾರುಗಳು, ರೆಫ್ರಿಜರೇಟರ್ಗಳು,
ಟ್ರಕ್ಗಳು ಮತ್ತು ಅನೇಕ ದೇಶಗಳಲ್ಲಿ ಅಂಗಡಿಗಳು ಮತ್ತು ಮನೆಗಳು ಸರ್ವತ್ರ ರೆಫ್ರಿಜರೇಟರ್ಗಳು ಮತ್ತು ಫ್ರಿಡ್ಜ್ಗಳವರೆಗೆ

0: ವೇಗವಾಗಿ ವಿಕಸನಗೊಂಡಿವೆ. ಶೈತ್ಯೀಕರಣದ ರೈಲು ಕಾರುಗಳ ಪರಿಚಯದ ನದಿಗಳು, ಬಂದರುಗಳು ಅಥವಾ ಕಣಿವೆಯ ಹಾದಿಗಳಂತಹ ಇಂದಿನ ಮುಖ್ಯ ಸಾರಿಗೆ ಮಾರ್ಗಗಳಲ್ಲಿ ಅಲ್ಲದೆ ಪ್ರದೇಶಗಳ ವಸಾಹತುವಿಗೆ ಕೊಡುಗೆ ನೀಡಿತು.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 56 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ವ್ಯರ್ಥವೆಂದೆನಿಪುದಲ
5: ವ್ಯರ್ಥವೆಂದೆನಿಪುದಲ
4: ಸೃಷ್ಟಿಯಲ್ಲಿ ಬಹುಭಾಗ
5: ಸೃಷ್ಟಿಯಲ್ಲಿ ಬಹುಭಾಗ
4: ಅರ್ಥವೇಂ ಕ್ರಿಮಿ ಕೀಟ
5: ಅರ್ಥವೇಂ ಕ್ರಿಮಿಕೀಟ
4: ಕೋಟಿ ರಚನೆಯಲಿ
5: ಕೋಟಿ ರಚನೆಯಲಿ
4: ಕರ್ತನ್ ಆಲೋಚಿಸದ
5: ಕರ್ತನ್ ಆಲೋಚಿಸದ
4: ದುಂದಿನವನೆಂಬ ನುಡಿ
5: ದುಂದಿನವನೆಂಬ ನುಡಿ
4: ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ
5: ಅರ್ಧದೃಷ್ಟಿಯ ವಿವರ ಮಂಕುತಿಮ್ಮ.
3: ಕಳೆದ 2 ಮುಕ್ತಕಗಳಲ್ಲಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದರು. ಹೊರಗಿನಿಂದ ನಮ್ಮೊಳಗೆ ಬಂದಂಥ ವಿಷಯಗಳನ್ನು ವಿಚಾರದ ಶಕ್ತಿಯಿಂದ ಸಂಸ್ಕರಿಸಿಕೊಂಡು ಅದರ ನಿಜವಾದ ಅರ್ಥವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದರು. ಸಾಧಾರಣವಾಗಿ ಏನಾಗುತ್ತೆ, ಈ ಥರ ಪ್ರಾರಂಭ ಆದಾಗ ನಮಗೆ ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಿದ್ದಾಗ ಮಾನವನ ಒಂದು ಸಹಜ ಪ್ರವೃತ್ತಿ ಏನಂದರೆ, ಓಹ್ ನನಗಿನ್ನೆಲ್ಲ ಗೊತ್ತಾಗೋಯ್ತು, ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಇಲ್ಲಪ್ಪ ಬೇರೆ ಎಲ್ಲ ಇದೆ ಅಂತಂದಾಗ ನನಗೆ ಕಾಣಿಸ್ತಾನೆ ಇಲ್ಲ, ಸೊ ಹಾಗಾಗಿ ಅದು ಇಲ್ಲ, ನನಗೆ ಯಾವ್ದು ಕಾಣಿಸ್ತಾ ಇಲ್ವೋ ಅದು ಇಲ್ಲ, ನಾನು ಕಂಡದ್ದು ಮಾತ್ರ ಸತ್ಯ, ಅದರ ಬಗ್ಗೆ ನನಗಿರುವಂಥ ಅಭಿಪ್ರಾಯ ಇದು, ಹಾಗಾಗಿ ನಾನು ಹೇಳಿದ್ದೇ ಸತ್ಯ ಅನ್ನೋ ರೀತಿಯ ಒಂದು ದೃಷ್ಟಿಕೋನವನ್ನು, ಒಂದು ಮನೋಭಾವವನ್ನು ಹೆಚ್ಚಿನ ವ್ಯಕ್ತಿಗಳು ತಮ್ಮದಾಗಿಸ್ಕೊಂಡು ಬಿಡ್ತಾರೆ. ಈ ಹಳ್ಳಕ್ಕೆ ಸಾಧಾರಣ ಎಲ್ಲರೂ ಬೀಳ್ತಾರೆ. ಅದರ ಬಗ್ಗೆ ಜಾಗೃತರಾಗಿರಬೇಕು ಅಂತ DVJ ಅವರು ಈ ಮುಕ್ತಕ ಮತ್ತು ಮುಂದಿನ 2 ಮುಕ್ತಕಗಳಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದೇನು, ನಾವು ಆಚೆ ಈಚೆ ಪ್ರಪಂಚದಲ್ಲಿ ನಮಗೆ ಕಾಣುವಂಥ ವಿಚಾರಗಳನ್ನೆಲ್ಲ ನೋಡಿದಾಗ ನಮಗನ್ಸುತ್ತೆ, ಇದೇನು ಇಷ್ಟೊಂದು ವೈವಿಧ್ಯ ಇದೆಯಲ್ಲ, ಇದು ಯಾಕೆ ಯಾಕೆ ಬೇಕಿತ್ತು ಇಂಥದ್ದೆಲ್ಲ, ಗಿಡ ಮರ ಇರಬೇಕು, ಅದರಿಂದ ಏನು ನಮಗೇನು ಆಕ್ಸಿಜನ್ ಸಿಕ್ಕತ್ತೆ, ಕಾರ್ಬನ್ ಡೈಆಕ್ಸೈಡ್ ಇದಾಗತ್ತೆ, ಅದು ಸೂರ್ಯನ ಕಿರಣದಿಂದ ಒಂದು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ, ಏನೋ ಒಂದಿದೆ, ಆಯ್ತಪ್ಪ ಒಂಥರದ್ದೋ 2 ಗಿಡ ಮಾಡಲಿ, ಲಕ್ಷಾಂತರದ ಗಿಡಗಳಿದೆಯಲ್ಲ ಯಾಕೆ ಸುಮ್ಮನೆ, ಅವೆಲ್ಲ ಯಾಕೆ ಬೇಕು, ಒಂದು 2 ಮಾಡಿದರೆ ಸಾಕಾಗಿತ್ತು. ಸೊ ಬ್ರಹ್ಮ ಯೋಚನೆ ಮಾಡಲಿಲ್ಲ ಅನಿಸುತ್ತೆ, ಏನು ಬೇಕೋ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡಿದ್ರೆ ಸಾಕಾಗ್ತಿತ್ತು, ಆವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಹಾಗೆ ಆಚೆ ಈಚೆ ನೋಡ್ತಾನೆ ವ್ಯಕ್ತಿ, ಅಲ್ಲೆಲ್ಲೋ ಒಂದು ಸಣ್ಣ ಹುಳ ಕಾಣಿಸ್ತು, ಇಲ್ಲಿ ಯಾವುದೋ ಒಂದು ಪಕ್ಷಿ, ಆ ಕಡೆ ಇನ್ನೊಂದು ಯಾವುದೋ ಈ ಪಕ್ಷಿಗಿಂತ ಇನ್ನೊಂದು ದೊಡ್ಡ ಪಕ್ಷಿ ಕಾಣಿಸ್ತು, ಅಲ್ಲಿ ಯಾವುದೋ ಒಂದು ಪ್ರಾಣಿ, ಆಗಲೂ ಅನಿಸುತ್ತೆ ಇವೆಲ್ಲ ಯಾಕೆ ಸುಮ್ಮನೆ, ಇವೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅನಿಸುತ್ತಂತೆ. ವ್ಯರ್ಥವೆನಿಪುದು ಸೃಷ್ಟಿಯಲ್ಲಿ ಬಹುಭಾಗ, ಅದರಿಂದ ಏನು ಪ್ರಯೋಜನವೋ ಆ ಪ್ರಯೋಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋ, ಅಥವಾ ಆ ಪ್ರಯೋಜನವನ್ನು ಹೆಚ್ಚಿಸೋ ರೀತಿಯಲ್ಲಿ ಆ ರಾ ಮೆಟೀರಿಯಲ್ನೇ ಜಾಸ್ತಿ ಮಾಡು ಅಂತ. ಅದು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಈಗ ಹೇಳ್ತೀವಿ, ಡೆವಲಪ್ಮೆಂಟ್ ಅಭಿವೃದ್ಧಿ ಅನ್ನೋಂಥ

0: ಪರಿಕಲ್ಪನೆ ಏನಿದೆ ಅದು ಮನುಷ್ಯ ಕೇಂದ್ರಿತವಾದಂಥದ್ದು. ದುರದೃಷ್ಟವಶಾತ್ ಇವಾಗ ನಾವು ಮಾಡ್ತಾ ಇರುವಂಥದ್ದು, ಮನುಷ್ಯ ತನಗೆ ಯಾವುದು ಬೇಕೋ, ತನಗೆ ಏನು ಬೇಕೋ, ತನಗೆ ಯಾವುದು ಪ್ರಯೋಜನಕಾರಿಯೋ ಅದಕ್ಕೆ ಮಾತ್ರ ಮೌಲ್ಯವನ್ನು ಕೊಡ್ತಾನೆ. ತನಗೆ ಯಾವುದು ಪ್ರಯೋಜನಕಾರಿ ಅಂತ ಅವನು ಹೇಗೆ ನಿರ್ಧಾರ ಮಾಡ್ತಾನೆ? ತನಗೆ ನೇರವಾಗಿ ಯಾವುದು ಕಾಣಿಸ್ತಾ ಇದೆಯೋ ಅದನ್ನಷ್ಟೇ ನೋಡ್ತಾ ಇದ್ದಾನೆ. ಈಗ ಭೂಮಿಯಲ್ಲಿ ಫಲವತ್ತತೆ ಇದೆ, ಯಾವುದನ್ನು ಬಿತ್ತಿದ್ರು ಬೆಳೆ ಬರುತ್ತೆ. ಈಗ ನಮ್ಮಲ್ಲೇ ನಾವು ಒಂದು ಉದಾಹರಣೆಯನ್ನು ತಗೊಂಡ್ರೆ, ನನಗೆ ಯಾವ ಬೆಳೆಯಿಂದ ಅತಿ ಹೆಚ್ಚಿನ ಲಾಭ ಬರುತ್ತೋ ಅದನ್ನು ಮಾತ್ರ ಬಿತ್ತೀನಿ ನಾನು. ಯಾಕೆ? ನನಗನ್ಸುತ್ತೆ ಬೇರೆದನ್ನು ಬಿತ್ತಿದ್ರೆ ವೇಸ್ಟು, ಅದ್ರ ಬದಲು ತಂಬಾಕು ಅಥವಾ ಶುಂಠಿ ಈ ಥರದ್ದು ಹಾಕಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ, ಬೇರೆದು ಹಾಕೋದೇನು ವೇಸ್ಟ್. ಭಗವಂತನಿಗೆ ಬುದ್ಧಿ ಇಲ್ಲ ನನ್ನಷ್ಟು, ಏನೇನೇನೋ ಹಾಕಿದಾನವನು ಅಂತ ಅನ್ಸಕ್ಕೆ ಶುರುವಾಗತ್ತೆ. ಆದರೆ ಈಗ ಕಳೆದ ಕೆಲವು ದಶಕಗಳಿಂದ, ಒಂದೆರಡು ಶತಮಾನಗಳಿಂದ ಮನುಷ್ಯ ನಡೆದು ಬಂದ ದಾರಿ, ಅದರಿಂದಾಗಿ ಇಡೀ ಭೂಲೋಕದಲ್ಲಿ ಇಡೀ ಪರಿಸರದಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ನೋಡಿದಾಗ ಹೆಚ್ಚಿನ ಅನಾಹುತಗಳಿಗೆ ಈ ಮನೋಭಾವವೇ ಕಾರಣ ಅನ್ನೋದು ನಮಗೆ ಗೊತ್ತಾಗುತ್ತೆ. ಕ್ರಿಮಿ ಕೀಟ ಕೋಟಿಯ ರಚನೆ ಯಾಕೆ ಬೇಕಾಗಿತ್ತು ಅಂತ ಅನ್ಸಕ್ಕೆ ಶುರುವಾಗಿದೆವು. ಯಾಕೆ ಆ ಭಾವನೆ ಯಾಕೆ ಬರೋಕ್ಕೆ ಶುರುವಾಯಿತು? ಅದು ನಮ್ಮ ಸ್ವಾರ್ಥದ ದೃಷ್ಟಿಯಿಂದ, ನಮ್ಮ ಇತಿಮಿತಿಯಲ್ಲಿರುವಂಥ ಬಹಳ ಸೀಮಿತವಾದಂತಹ ದೃಷ್ಟಿಯಿಂದ. ಆ್ಯಕ್ಚುಲಿ ಈ ಇಡೀ ಪ್ರಪಂಚವನ್ನು ನಾವು ನೋಡಿದಾಗ, ಈ ಜೀವ ಜಗತ್ತನ್ನು ನಾವು ನೋಡಿದಾಗ, ಪ್ರತಿಯೊಂದು ಜೀವಿಯೂ ಕೂಡ ಇನ್ನೊಂದು ಜೀವಿಯ ಜೊತೆ ನಂಟನ್ನು ಹೊಂದೇ ಇರುತ್ತೆ. ಮುಂದಿನ ಮುಕ್ತಕಗಳಲ್ಲಿ ಆ ನಂಟನ್ನು ಕೂಡ ಬಹಳ ಸುಂದರವಾಗಿ ಡಿ ವಿ ಜಿಯವರೇ ವಿವರಿಸ್ತಾರೆ. ಅದನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ನಾವೇನು ಅಂದ್ಕೊಳ್ತೀವಿ, ಕ್ರಿಮಿ ಕೀಟ ಕೋಟಿಯ ರಚನೆ ಸುಮ್ಮನೆ ದುಂದಿನದು, ವೇಸ್ಟ್, ಖರ್ಚು ಜಾಸ್ತಿ ಅದಕ್ಕೆ. ಅದ್ರ ಬದಲು ನಮ್ಗೆ ಯಾವುದು ಉಪಯೋಗ ಬರುತ್ತೋ ಅಷ್ಟನ್ನು ಮಾತ್ರ ನಾವು ನೋಡಿದರೆ ಸಾಕು. ಸೊ ಇದು ನಮಗೆಲ್ಲ ಬರ್ತಾ ಇರೋದು ಯಾಕೆ ಅಂತಂದರೆ, ಅದು ಅರ್ಧದೃಷ್ಟಿಯ ವಿವರ, ಪೂರ್ತಿ ದೃಷ್ಟಿ ನಮಗೆ ಸಿಗ್ತಾ ಇಲ್ಲ. ನಮಗೆ ಮೊದಲನೇದಾಗಿ ನಮಗೆ ಕಣ್ಣು ಕಾಣೋದೇ ಅಲ್ಪ ಸ್ವಲ್ಪ, ಆ ಅಲ್ಪ ಸ್ವಲ್ಪ ನಮ್ಮ ಕಣ್ಣಿಗೆ ಬಿದ್ದದ್ದನ್ನು ನಾವು ನಿಜವಾಗ್ಲೂ ವಸ್ತು ಸಾಕ್ಷಾತ್ಕಾರದಿಂದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ಒಂದು ಕಿಂಚಿತ್ ಭಾಗವನ್ನು ಮಾತ್ರ, ಆ ಕಿಂಚಿತ್ ಭಾಗವನ್ನೇ ನಾವು ಮಹಾನ್ ಜ್ಞಾನ ಅಂತ ಅಂದ್ಕೊಂಡು ಸೃಷ್ಟಿಕರ್ತನಿಗೆ ಬುದ್ಧಿ ಇಲ್ಲ ಅಂತ ಹೇಳೋ ಅಂತ ಸಾಹಸವನ್ನು ಮಾಡಕ್ಕೆ ಹೊರಟಿದ್ದೀವಿ. ಅದು ಅದಕ್ಕಿಂತ ಒಂದು ದೊಡ್ಡ ಪ್ರಮಾದ ಬಹುಶಃ ಇಲ್ಲವೇ ಇಲ್ಲ, ಘಟಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಾವು ಮುಂದಿನದರಲ್ಲೂ ಕೂಡ ನೋಡ್ತೀವಿ. ಸೊ ಈಗ ಮುಖ್ಯವಾಗಿ ಏನಂತಂದರೆ, ಜಂಪಿಂಗ್ ಟು ಕನ್ಕ್ಲೂಷನ್ಸ್ ಅಂದರೆ, ನನಗೆ ಏನು ಗೊತ್ತಿದೆಯೋ ಅದೇ ಬಿ ಆಲ್ ಆ್ಯಂಡ್ ಎಂಡ್ ಆಲ್ ಅಂತೀವಿ, ಅಂದರೆ ಅದೇ ಸಮಸ್ತ, ಅದೇ ಪರಿಪೂರ್ಣ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮನೋಭಾವದಿಂದ ಭಗವಂತನ್ನೇನೋ ನಾವು ಈ ಥರ ನಿಂದುಂದಿನವನು ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಅಂತಂದರೆ, ಭಗವಂತನ್ನೇ ಆ ಥರ ಹೇಳಕ್ಕೆ ಹೊರಟಿದ್ದೀವಿ ಅಂತಂದರೆ, ನಾವು ನಮ್ಮ ಸುತ್ತಮುತ್ತೂರು ಇರುವಂಥ ಜನರ ಬಗ್ಗೆ ಯಾವ ರೀತಿ ಭಾವನೆ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಿತ್ಯ ಜೀವನದಲ್ಲಿ ನಾವು ಕಲಿಬೇಕಾದಂಥ ಪಾಠ ಏನಂದರೆ, ನನಗೆ ಇಷ್ಟು ಗೊತ್ತಿದೆ, ಬಹುಶಃ ನನ್ನ ಪಕ್ಕದಲ್ಲಿದ್ದ ಇನ್ನೊಬ್ಬ ವ್ಯಕ್ತಿಗೆ ನನಗಿಂತ ಸ್ವಲ್ಪ ಹೆಚ್ಚು ಗೊತ್ತಿರಬಹುದು ಅನ್ನೋಂಥ ಒಂದು ಅವಕಾಶವನ್ನು ಕೂಡ ಅವ್ರಿಗೆ ಕೊಡಕ್ಕೆ ಪ್ರಾರಂಭ ಮಾಡಿದರೆ, ಆಗ ಬಹುಶಃ ನಮ್ಮ ಒಂದು ಸಂಘಟಿತವಾದಂಥ ಜ್ಞಾನ ಹೆಚ್ಚುತ್ತೆ. ಇನ್ನೊಬ್ಬರ ಬಗ್ಗೆ ನಾವು ಇಟ್ಕೊಳ್ಳುವಂಥ ಪೂರ್ವಾಗ್ರಹಗಳು ಕಡಿಮೆಯಾಗುತ್ತೆ, ತಿಳಿಯಾದ ಮನಸ್ಸಿನಿಂದ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ.

56ರ ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜೂನ್ ತಿಂಗಳ 26 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಹುದ್ದೆ ಭರ್ತಿಗೆ ಕಾಲಮಿತಿ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72.186 ಹುದ್ದೆಗಳ ನೇಮಕಾತಿ ತ್ವರಿತ. ನೆಲಕುರುಳಿದ ಬಹುಮಹಡಿ ಕಟ್ಟಡಗಳು, 1000 ಅಧಿಕ ಜನರಿಗೆ ಗಾಯ, ವೆನಿಜುವೆಲಾ ಭೂಕಂಪ, 164 ಸಾವು. 64.84 ಲಕ್ಷ ಮಕ್ಕಳು ಗುರಿ, 1.14 ಲಕ್ಷ ಕಾರ್ಯಕರ್ತರ ಬಳಕೆ, 96,000 ಬೂತ್ಗಳ ವ್ಯವಸ್ಥೆ ಕಾದರ್. 1.22 ಲಕ್ಷ ಕೋಟಿ ಹೂಡಿಕೆ, ಎಐ ಕ್ಲೌಡ್ ಮೂಲಸೌಕರ್ಯ ಅಭಿವೃದ್ಧಿಗೆ ಅಮೆಜಾನ್ನಿಂದ ಹೆಚ್ಚುವರಿ ಬಂಡವಾಳ. ಪ್ರತಿ ಕುಟುಂಬಕ್ಕೆ 35 ಕೆಜಿ ಬದಲು, ಪ್ರತಿ ವ್ಯಕ್ತಿಗೆ 7 ಕೆಜಿ ಆಹಾರ ಧಾನ್ಯ. ಜಾಗತಿಕ ಮಟ್ಟದಲ್ಲಿನ ಸಂಘರ್ಷ ತಗ್ಗಿಸುವುದರಿಂದ ಬೆಲೆ ಇಳಿಕೆ, ಕಚ್ಚಾ ತೈಲ ದರ 4 ತಿಂಗಳ ಕನಿಷ್ಠ. ಜಾಗತಿಕ ಮಟ್ಟದಲ್ಲಿನ ಸಂಘರ್ಷ ತಗ್ಗಿದ್ದರಿಂದ ಬೆಲೆ ಇಳಿಕೆ, ಕಚ್ಚಾ ತೈಲ ದರ 4 ತಿಂಗಳ ಕನಿಷ್ಠಕ್ಕೆ. ಗೆಲುವಿನೊಡನೆ 32 ಸುತ್ತಿಗೆ ಬ್ರೆಜಿಲ್, ಮೊದಲ ಬಾರಿ ನಾಕೌಟ್ಗೆ ಮುನ್ನಡೆದ ದಕ್ಷಿಣ ಆಫ್ರಿಕಾ, ಕೆನಡಾ, ಬೋಸ್ನಿಯಾ. ಕೊರಿಯಕ್ಕೆ ದಕ್ಷಿಣ ಆಫ್ರಿಕಾ ಆಘಾತ. ಭಾರತ ಐರ್ಲೆಂಡ್ ಮೊದಲ ಟಿ20 ಪಂದ್ಯ ಇಂದು, ವೈಭವ್ಗೆ ಸ್ಥಾನ ಕಲ್ಪಿಸುವ ಸವಾಲು. ಶಫಾಲಿ ಅರ್ಧಶತಕ, ಭಾರತಕ್ಕೆ ಜಯ. ಬೌಲಿಂಗ್ನಲ್ಲಿ ಮಿಂಚಿದ ರಾಧಾ, ಶ್ರೀಚರಣಿ, ಹರ್ಮನ್ ಪ್ರೀತ್ ಪಡೆಗೆ 3 ಜಯ. ಶ್ರೇಯಸ್ ಆಲ್ರೌಂಡ್ ಆಟ, ಕರಣ್ ನಾಯರ್ ಅರ್ಧಶತಕ, ವಾರಿಯರ್ಸ್ ಹಣಿತ ಮಂಗಳೂರು ಕಿಂಗ್ಸ್. ಪ್ರಮುಖಾಂಶಗಳ ವಿವರಣೆ: ಹುದ್ದೆ ಭರ್ತಿಗೆ ಕಾಲಮಿತಿ, ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72.186 ಹುದ್ದೆಗಳ ನೇಮಕಾತಿ ತ್ವರಿತ. ಬೆಂಗಳೂರು: ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ ಸುಮಾರು 72.186 ಹುದ್ದೆಗಳ ನೇಮಕಾತಿಯನ್ನು 6 ಪೂರ್ಣಗೊಳಿಸಿ ಅರ್ಹರಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ಕಡ್ಡಾಯವಾಗಿ ಹೊರಡಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಹುದ್ದೆಗಳ ಭರ್ತಿ ಪ್ರಕ್ರಿಯೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಮೇಲುಸ್ತುವಾರಿಯಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಇದೇ 20 ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ಈ ತೀರ್ಮಾನವು ಸರ್ಕಾರಿ ಹುದ್ದೆ ಗಿಟ್ಟಿಸಿಕೊಳ್ಳುವ ನಿರೀಕ್ಷೆಯಲ್ಲಿರುವ ರಾಜ್ಯದ ಲಕ್ಷಾಂತರ ಸಂಖ್ಯೆಯ ಆಕಾಂಕ್ಷಿಗಳ ಮುಖದಲ್ಲಿ ಸಂತಸ ಮೂಡಿಸಿದೆ. ನೆಲಕುರುಳಿದ ಬಹುಮಹಡಿ ಕಟ್ಟಡಗಳು, 1000 ಅಧಿಕ ಜನರಿಗೆ ಗಾಯ, ವೆನಿಜುವೆಲಾ ಭೂಕಂಪ, 114 ಸಾವು. ಕರಕಸ್, ವೆನಿಜುವೆಲಾದಲ್ಲಿ ಬುಧವಾರ ಸಂಜೆ ಸಂಭವಿಸಿದ 2 ಪ್ರಬಲ ಭೂಕಂಪಗಳಿಂದಾಗಿ ಕನಿಷ್ಠ 164 ಜನರು ಮೃತಪಟ್ಟಿದ್ದು 1000 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅಲ್ಲದೆ ದೇಶಾದ್ಯಂತ ಅಪಾರ ಹಾನಿ ಉಂಟಾಗಿದೆ. ಸಂಜೆ 6 ಸುಮಾರಿಗೆ 7.2 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಅದಾದ ಕೆಲ ಸೆಕೆಂಡುಗಳ ಅಂತರದಲ್ಲಿಯೇ ಮತ್ತೆ 7.5 ತೀವ್ರತೆಯ ಬಾರಿ ಭೂಕಂಪ ಸಂಭವಿಸಿದೆ. ಇದರಿಂದ ದೇಶದ ವಿವಿಧೆಡೆ ಕಟ್ಟಡಗಳು ಕುಸಿದಿದ್ದು ಅವಶೇಷಗಳ ಅಡಿ 100 ಜನ ಸಿಲುಕಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಕ್ಕೂ ಹಾನಿಯಾಗಿದ್ದು ಸಂಚಾರ ಸ್ಥಗಿತಗೊಳಿಸಲಾಗಿದೆ. 64.84 ಲಕ್ಷ ಮಕ್ಕಳು ಗುರಿ, 1.14 ಲಕ್ಷ ಕಾರ್ಯಕರ್ತರ ಬಳಕೆ, 36,000 ಬೂತ್ಗಳ ವ್ಯವಸ್ಥೆ ಕಾದರ್. ಬೆಂಗಳೂರು ಆರೋಗ್ಯ ಇಲಾಖೆಯು ರಾಜ್ಯಾದ್ಯಂತ ಇದೇ ಭಾನುವಾರ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 5 64.84 ಲಕ್ಷ ಮಕ್ಕಳನ್ನು ತಲುಪುವ ಗುರಿ ಹಾಕಿಕೊಂಡಿದೆ. ಗುರುವಾರ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಪಲ್ಸ್ ಪೋಲಿಯೋ ಹನಿ ವಿತರಣೆ 96.76 ಬೂತ್ಗಳನ್ನು ಗುರುತಿಸಲಾಗಿದೆ. ಗುಡ್ಡಗಾಡು ಪ್ರದೇಶಗಳನ್ನು ತಲುಪಲು 988 ಮೊಬೈಲ್ ತಂಡ ರಚಿಸಲಾಗಿದೆ. 2125 ಟ್ರಾನ್ಸಿಟ್ ತಂಡವು ರೈಲು ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಸಾರ್ವಜನಿಕ ಪ್ರದೇಶಗಳಲ್ಲಿ ಲಸಿಕೆ ವಿತರಿಸಲಿವೆ. ಈ ಕಾರ್ಯಕ್ರಮಕ್ಕೆ 1.14 ಲಕ್ಷ ಕಾರ್ಯಕರ್ತರನ್ನು ಬಳಸಿಕೊಳ್ಳಲಾಗುತ್ತದೆ. 7.197 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಹೇಳಿದರು. ಪ್ರತಿ ಕುಟುಂಬಕ್ಕೆ 35 ಕೆಜಿ ಬದಲು, ಪ್ರತಿ ವ್ಯಕ್ತಿಗೆ 7 ಕೆಜಿ ಆಹಾರ ಧಾನ್ಯ. ನವದೆಹಲಿ ಅತ್ಯುತ್ತಮ ಅನ್ನ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳಿಗೆ ನೀಡಲಾಗುತ್ತಿದ್ದ ಆಹಾರ ಧಾನ್ಯದ ಪ್ರಮಾಣವನ್ನು ಒಂದು ಕುಟುಂಬಕ್ಕೆ 35 ಕೆಜಿ ಬದಲು ಪ್ರತಿ ವ್ಯಕ್ತಿಗೆ 7 ಕೆಜಿಯಿಂದ ನಿಗದಿಪಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ತಿದ್ದುಪಡಿ ತರಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪ್ರಸ್ತಾವ ಸಲ್ಲಿಸಿದ್ದು, ಆಹಾರ ಸಚಿವಾಲಯವು ಜುಲೈ 13 ಆಹಾರ ಭದ್ರತಾ ಮಸೂದೆ 2000

2026ಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರ ಅಭಿಪ್ರಾಯವನ್ನು ಆಹ್ವಾನಿಸಿದೆ. 1.22 ಲಕ್ಷ ಕೋಟಿ ಹೂಡಿಕೆ, ಎಐ ಕೌಟ್ ಮೂಲಸೌಕರ್ಯ ಅಭಿವೃದ್ಧಿಗೆ ಅಮೆಜಾನ್ನಿಂದ ಹೆಚ್ಚುವರಿ ಬಂಡವಾಳ. ನವದೆಹಲಿ, ದೇಶದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಕ್ಲೌಡ್ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು 2026ರಿಂದ 2030ರ ಅವಧಿಯಲ್ಲಿ ಹೆಚ್ಚುವರಿಯಾಗಿ 1.22 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಇ ಕಾಮರ್ಸ್ ವಲಯದ ದೈತ್ಯ ಕಂಪನಿ ಅಮೆಜಾನ್ ಘೋಷಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ ಬಳಿಕ ಅಮೆಜಾನ್ ಕಂಪನಿಯ ಸಿಇಒ ಹ್ಯಾಂಡಿ ಜೆಸ್ಸಿ ಅವರು ಈ ಘೋಷಣೆ ಮಾಡಿದ್ದಾರೆ. ಕಳೆದ ವರ್ಷದ ಅಂತ್ಯದಲ್ಲಿ 3.30 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಕಂಪನಿ ತಿಳಿಸಿತ್ತು. ಇದೀಗ ಮತ್ತೆ 1.22 ಲಕ್ಷ ಕೋಟಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದ್ದು ಒಟ್ಟು ಘೋಷಣೆ 4.5 ಲಕ್ಷ ಕೋಟಿ ದಾಟಿದೆ. 2010ರಿಂದ 2036ರ ಅವಧಿಯಲ್ಲಿನ ಕಂಪನಿ ಘೋಷಿಸಿದ ಒಟ್ಟು ಹೂಡಿಕೆಯು 8.30 ಲಕ್ಷ ಕೋಟಿಗೂ ಹೆಚ್ಚು ಎಂದು ಕಂಪನಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೊಸ ಮಾರ್ಗದಲ್ಲಿ ಸಾಗಿದ ತೈಲ ಟ್ಯಾಂಕರ್ಗಳು. ದುಬೈ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸಮುದ್ರಯಾನ ಸಂಘಟನೆಯು ಸೂಚಿಸಿರುವ ಹೊಸ ಮಾರ್ಗವನ್ನು ಬಳಸಿಕೊಂಡು ಹಲವಾರು ತೈಲ ಟ್ಯಾಂಕರ್ಗಳು ಹೋಮ್ರು ಜಲಾಸಂಧಿಯಿಂದ ಗುರುವಾರ ಹೊರಬಂದಿವೆ. ಇದರ ಬೆನ್ನಲ್ಲೇ ಹೋಮನ್ ಕರಾವಳಿಯಲ್ಲಿ ಸಾಗುವ ಈ ಮಾರ್ಗವನ್ನು ಬಳಸುವ ಹಡಗುಗಳ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಬೆದರಿಕೆ ಹಾಕಿದೆ. ಈ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ಆದರೆ ಯುದ್ಧ ಪೂರ್ವಕ್ಕಿಂತ ಕಡಿಮೆ ಇದೆ. ಕಳೆದ ವಾರ 125 ಹಡಗುಗಳು ಜಲಸಂಧಿಯಿಂದ ದಾಟಿದ್ದವು. ಬುಧವಾರ 78 ಹಡಗುಗಳು ಸಾಗಿವೆ. ಈ ಪೈಕಿ 10 ಕಚ್ಚಾ ತೈಲ ಟ್ಯಾಂಕರ್ಗಳು ಸೇರಿವೆ. ಚಿನ್ನದ ದರ 2800, ಬೆಳ್ಳಿ 5000 ಇಳಿಕೆ. ನವದೆಹಲಿ, ಚಿನ್ನ ಮತ್ತು ಬೆಳ್ಳಿಗೆ ಬೇಡಿಕೆ ಕಡಿಮೆ ಆಗಿದ್ದರಿಂದ ಗುರುವಾರದ ವಹಿವಾಟಿನಲ್ಲಿ ಈ ಲೋಹಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ. ಶೇಕಡಾ 99.9% ಪರಿಶುದ್ಧತೆಯ 10 ಗ್ರಾಂ ಚಿನ್ನದ ದರವು 2800 ಇಳಿಕೆಯಾಗಿ 1,45,300ರಂತೆ ಮಾರಾಟವಾಗಿದೆ. ಬೆಳ್ಳಿ ದರವು ಕೆಜಿಗೆ 5,000 ಕಡಿಮೆಯಾಗಿ 2.26 ಲಕ್ಷಕ್ಕೆ ಇಳಿದಿದೆ ಎಂದು ಅಖಿಲ ಭಾರತ ಸರಾಫ್ ಅಸೋಸಿಯೇಷನ್ ತಿಳಿಸಿದೆ. ಗೆಲುವಿನೊಡನೆ 32ರ ಸುತ್ತಿಗೆ ಬ್ರೆಜಿಲ್. ಮೊದಲ ಬಾರಿ ನಾಕೌಟ್ಗೆ ಮುನ್ನಡೆದ ದಕ್ಷಿಣ ಆಫ್ರಿಕಾ, ಕೆನಡಾ, ಬೋಸ್ನಿಯಾ. ಸ್ಕಾಟ್ಲೆಂಡ್ ತಂಡದ ರಕ್ಷಣೆ ವಿಭಾಗದ ಲೋಪಗಳ ಲಾಭ ಎತ್ತಿದ ಬ್ರೆಜಿಲ್ ತಂಡ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಬುಧವಾರ ಗೆಲುವಿನೊಡನೆ ನಿರೀಕ್ಷೆಯಂತೆ 32ರ ಸುತ್ತಿಗೆ ಮುನ್ನಡೆಯಿತು. ದಕ್ಷಿಣ ಆಫ್ರಿಕಾ, ಕೆನಡಾ ಮತ್ತು ಬೋಸ್ನಿಯಾ ಹರ್ಜೆಗೋವಿನಾ ತಂಡಗಳು ಇದೇ ಮೊದಲ ಬಾರಿ ನಾಕೌಟ್ ಸುತ್ತು ತಲುಪಿ ಚಾರಿತ್ರಿಕ ಸಾಧನೆಗೆ ಪಾತ್ರವಾದವು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ಮಾಯಾವಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ 3-0 ಸ್ಕಾಟ್ಲೆಂಡ್ ತಂಡವನ್ನು ಮಣಿಸಿ ಸಿ ಗುಂಪಿನಲ್ಲಿ ಮೊದಲ ಸ್ಥಾನ ಗಳಿಸಿತು. ಬ್ರೆಜಿಲ್ ಮತ್ತು ಮೊರಾಕೋ ತಂಡಗಳು ತಲಾ 7 ಅಂಕಗಳನ್ನು ಪಡೆದವು, ಆದರೆ ಗೋಲ್ ವ್ಯತ್ಯಾಸದ ಆಧಾರದಲ್ಲಿ ಬ್ರೆಜಿಲ್ಗೆ ಅಗ್ರಸ್ಥಾನ ಒಲಿಯಿತು. ಕೊರಿಯಾಕ್ಕೆ ದಕ್ಷಿಣ ಆಫ್ರಿಕಾ ಆಘಾತ. ಮಾಂಟೆರಿ, ದಕ್ಷಿಣ ಆಫ್ರಿಕಾ ತಂಡವು ದಿನದ ಅಚ್ಚರಿಯ ಫಲಿತಾಂಶದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು 1-0 ಗೋಲುಗಳಿಂದ ಸೋಲಿಸಿ ಎ ಗುಂಪಿನಿಂದ ನಾಕೌಟ್ಗೆ ಮುನ್ನಡೆಯಿತು. ಏಷ್ಯಾದ ದಿಗ್ಗಜ ತಂಡ ದಕ್ಷಿಣ ಕೊರಿಯಾ ತಂಡವು ಗುಂಪಿನಿಂದ ನಾಕೌಟ್ ತಲುಪುವುದೆಂದು ನಿರೀಕ್ಷಿಸಲಾಗಿತ್ತು. ಟಪೆಲ್ಲೋ ಮೆಸ್ಸಿಕೋ ಪಂದ್ಯದ ನಿರ್ಣಾಯಕ ಗೋಲನ್ನು ಗಳಿಸಿ ಆಫ್ರಿಕಾ ತಂಡದ ಪಾಳೆಯದಲ್ಲಿ ಸಂಭ್ರಮದ ಅಲೆಗಳನ್ನು ಎಬ್ಬಿಸಿದರು. ಭಾರತ ಐರ್ಲೆಂಡ್ ಮೊದಲ ಟಿ20 ಪಂದ್ಯ ಇಂದು. ವೈಭವ್ಗೆ ಸ್ಥಾನ ಕಲ್ಪಿಸುವ ಸವಾಲು. ಮಿಂಚಿನ ಬ್ಯಾಟಿಂಗ್ನಿಂದ ಸಂಚಲನ ಮೂಡಿಸಿರುವ ಹದಿಹರೆಯದ ಬ್ಯಾಟರ್ ವೈಭವ್ ಸೂರ್ಯವಂಶಿ ಅವರಿಗೆ ಆಡುವ 11ರಲ್ಲಿ ಸ್ಥಾನ ಕಲ್ಪಿಸುವುದು ಭಾರತ ತಂಡಕ್ಕೆ ಸವಾಲಾಗಿದೆ. ಶ್ರೇಯಸ್ ಅಯ್ಯರ್ ಸಾರಥ್ಯದಲ್ಲಿ ಹೊಸ ಯುಗ ಆರಂಭಿಸಲಾಗುವ ಭಾರತ ತಂಡವು ಶುಕ್ರವಾರ ಆರಂಭವಾಗಲಿರುವ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ. 15 ವರ್ಷ ವಯಸ್ಸಿನ ಸೂರ್ಯವಂಶಿ ಈ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡುವವರೇ ಎಂಬ ಕುತೂಹಲ ಗರಿಗೆದರಿದೆ. ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದಲ್ಲಿ ಆಡಿ ಆರೆಂಜ್ ಕ್ಯಾಪ್ ಧರಿಸಿದ್ದ ಈ ಚಿಗುರು ಮೀಸೆಯ ಹುಡುಗ ಇತ್ತೀಚೆಗೆ ದುಂಬಲಾದಲ್ಲಿ ನಡೆದ ತ್ರಿಕೋನ ಏಕದಿನ ಸರಣಿಯ ಫೈನಲ್ನಲ್ಲಿ ಶ್ರೀಲಂಕಾ ಬೌಲರ್ಗಳ ಮೇಲೆ ಸವಾರಿ ಮಾಡಿ ಕೇವಲ 29 ಎಸೆತಗಳಲ್ಲಿ 94 ರನ್ ಸಿಡಿಸಿದ್ದರು. ಈ ದಿನದ ಶುಭಾಷಿತ. ಸಮಯ ವ್ಯರ್ಥ ಮಾಡುವವರಿಗೆ ಜೀವನದ ಮೌಲ್ಯ ಅರಿವಾಗುವುದಿಲ್ಲ. ಚಾರ್ಲ್ಸ್ ಡಾರ್ವಿನ್.

ಈ ಸಮಯ ಆನಂದಮಯ, ಯಾಕಂದರೆ ನಮ್ಮ ಜನಧ್ವನಿ ಕೇಳುವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಹೆಚ್ ಡಿ ಕೋಟೆ ತಾಲೂಕಿನ ವಿಶೇಷಚೇತನರ ಸಂಘದ

ಇವರಿಗೆ ಶುಭಾಶಯ ತಿಳಿಸುವವರು ಪುಷ್ಪಕಲಾ, ಮಕ್ಕಳಾದ ಛಾಯಾ, ನಾಗೇಂದ್ರ ಹಾಗೂ ಭಾಗ್ಯಲಕ್ಷ್ಮಿ. ಮೊಮ್ಮಗ ಪಾರಿಜೈನ್. ಶ್ರೀಯುತ ನಾಗರಾಜುರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 75 ರೂಪಾಯಿ, ಪೆನ್ಸಿಲ್ ಬೀನಿಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆ

ಕುಂಬಳಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೇ, ಕೇಳಿದ್ರೆಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಇನ್ನು ಮುಂದೆ ಕೇಳಿ ಬರೋಣ. ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನ ಚೈತನ್ಯಾಲಯದ ಇತಿಹಾಸ, ಹಿನ್ನೆಲೆ, ವಿಶೇಷ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾದ ಶ್ರೀಯುತ SN ದೇವೇಂದ್ರಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ನಾವು ಇಂದು ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಶತಮಾನಗಳ ಇತಿಹಾಸವಿರುವ ಈ ಬಸದಿಯ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್.ಎನ್. ದೇವೇಂದ್ರಯ್ಯರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಬಸದಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
1: ನನ್ನ ಹೆಸರು ಎಸ್.ಎನ್. ದೇವೇಂದ್ರಯ್ಯ ಅನ್ನೋದಾಗಿರುತ್ತೆ. ನಾನು ವೃತ್ತಿಯಲ್ಲಿ ಆಡಿಟರ್, ಅಂದರೆ ಲೆಕ್ಕಿಗನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 30-35 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಸರಗೂರಿನವರೇ ಆದಂಥ ಎಸ್. ನಾಗೇಂದ್ರಯ್ಯನವರ ಮಕ್ಕಳಾದ ಎಸ್.ಎನ್. ದೇವೇಂದ್ರಯ್ಯ ಅಂತ ನಾನು ಪರಿಚಯನ ಮಾಡ್ಕೊಂಡೆ.
0: ಸರ್, ಮೊದಲನೇದಾಗಿ ಈ ಒಂದು ಸರಗೂರಿನಲ್ಲಿರುವ ಈ ಒಂದು ಜೈನ ಬಸದಿಯ ಇತಿಹಾಸ ಮತ್ತು ಇದೇ ನೆಲೆ ನಿಂತಿರುವಂತಹ ಮೂಲ ತೀರ್ಥಂಕರರಾದಂತಹ ಶ್ರೀ ಅನಂತನಾಥ ಸ್ವಾಮಿಯವರ ಒಂದು ಹಿನ್ನೆಲೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದರೆ.
1: ಖಂಡಿತ. ಮೊದಲನೇದಾಗಿ ಶ್ರೀ 1008 ಅನಂತನಾಥ ಸ್ವಾಮಿಯೇ ನಮಃ. ಮೊದಲನೇದಾಗಿ ದೇವರಲ್ಲಿ ನಮನ ಹೇಳುತ್ತಾ, ವಿವೇಕಾನಂದ ಸಂಸ್ಥೆ ಹಾಗೂ ಜನಧ್ವನಿ ಕೇಂದ್ರದ ಪದಾಧಿಕಾರಿಗಳವರೇ ಹಾಗೂ ಕಚೇರಿಯ ಅಧಿಕಾರ ವರ್ಗದವರೇ ಮತ್ತು ಎಲ್ಲ ಧಾರ್ಮಿಕ ಸಂಘಗಳ ಮುಖ್ಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಧರ್ಮ ಬಂಧುಗಳೇ ಮತ್ತು ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ, ಈ ದಿವಸ ಶ್ರೀ 1008 ಅನಂತನಾಥ ಸ್ವಾಮಿ ದೇವಸ್ಥಾನದ 131ನೇ ವರ್ಷದ ವಾರ್ಷಿಕ ಪೂಜೆ ಹಾಗೂ ಧಾಮ ಸಂಪ್ರೋಕ್ಷಣೆ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 21/6/2026 ನಡೆದ ವಿಚಾರವಾಗಿ ಹಾಗೂ ಆ ಮಂದಿರದಲ್ಲಿ ಇರತಕ್ಕಂಥ ಮೂಲ ಸ್ವಾಮಿ ವಿಚಾರವಾಗಿ ಹೇಳುವುದಾದರೆ, ಮೊದಲನೇದಾಗಿ ಅನಂತನಾಥ ಸ್ವಾಮಿ ವಿಚಾರಕ್ಕೆ ಇವರು ನಮ್ಮ ಜೈನ ಧರ್ಮದಲ್ಲಿ 24

0: ನಾಲ್ಕು ತೀರ್ಥಂಕರರ ಒಂದು ಸಮೂಹದಲ್ಲಿ 14ನೇ ತೀರ್ಥಂಕರರಾಗಿರ್ತಾರೆ. ಇವರು ಜಂಬೂ ದ್ವೀಪದ ಅಯೋಧ್ಯೆಯಲ್ಲಿ ಇಕ್ವಾಕು ವಂಶದ ರಾಜ ಸಿಂಹಸೇನ ಇವರ ಧರ್ಮಪತ್ನಿ ಜಯಶಾಮಾದೇವಿ ಇವರ ಪುತ್ರರಾಗಿರ್ತಾರೆ. ಅಂದರೆ ಅಯೋಧ್ಯೆಯಲ್ಲಿ ಜನನ, ಯೌವನಾವಸ್ಥೆ ಕಳೆದು ನಂತರ ವಿವಾಹ ಆಗಿ ಮತ್ತು ರಾಜಾಭಿಷೇಕವಾಗಿರಲು ಒಂದು ದಿನ ಉಲ್ಕಾಪಾತವನ್ನು ಕಂಡು ರಾಜ್ಯದಲ್ಲಿ ದುಃಖ ಕಷ್ಟ ನೀತಿಗಳನ್ನ ಸಹಿಸಲಾರದೆ ವಿರಕ್ತಿ ಹೊಂದಿರ್ತಾರೆ. ಇದನ್ನು ಕಂಡ ದೇವಾನುದೇವತೆಗಳು ಭಾವನೆಗೆ ಸಹಕರಿಸಿ ದೀಕ್ಷಾ ಕಲ್ಯಾಣ ಮಾಡಿ ಇವರಿಗೆ ಕೇವಲ ಜ್ಞಾನವಾಗುತ್ತದೆ. ಇವರು 2 ವರ್ಷ ತಪಸ್ಸು ಮಾಡಿ ಇವರಿಗೆ ಸಾಕೇತೂಕ ವನ ಅಶ್ವಥ ವೃಕ್ಷದಡಿಯಲ್ಲಿ ಅಮಾವಾಸ್ಯ ದಿನ ರೇವತಿ ನಕ್ಷತ್ರದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇವರಿಗೆ ನಾವು ವಂದಿಸ್ತೀವಿ. ಇವರು ಅಹಿಂಸಾ ಮಾರ್ಗ, ಬಾಳು ಬಾಳಲು ಬಿಡು, ಶಾಂತಿ ಮಾರ್ಗದ ಉಪದೇಶ ಮಾಡಿ ವಿಹಾರ ನಿಲ್ಲಿಸಿ ಸಮ್ಮೇದಗಿರಿ, ನಮ್ಮದು ಶಿಖರ ಅಂತ ನಮ್ಮಲ್ಲಿ ಯಾತ್ರಾ ಸ್ಥಳ ಇದೆ, ಸಮ್ಮೇದಗಿರಿಯಲ್ಲಿ ಚೈತ್ರ ಮಾಸ ಅಮಾವಾಸ್ಯೆಯ ದಿನ ಬೆಳಗಿನ ಜಾವ ಮುಕ್ತರಾಗುತ್ತಾರೆ. ಇದನ್ನು ಕಂಡ ಇಂದ್ರಾದಿ ದೇವತೆಗಳು ಮೋಕ್ಷ ಕಲ್ಯಾಣವನ್ನು ಮಾಡುತ್ತಾ ಇವರಿಗೆ ಅನಂತಮತಿ ಪಾತಾಳಯಕ್ಷ ಹಾಗೂ ಅನಂತಮತಿ ಪಾತಾಳ ಯಕ್ಷಿ ಸಹ ಯಕ್ಷಯಕ್ಷರು ಇಬ್ಬರು ಇರ್ತಾರೆ. ಇವರಿಗೆ ಲಾಂಛನ ಹಂದಿ ಇರುತ್ತೆ. ಇವರ ಪರಿಚಯ ಸ್ವಾಮಿಗೆ ಇಷ್ಟು, ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಈ ಮಂದಿರದ ವಿಚಾರಕ್ಕೆ ಬಂದರೆ ಎಷ್ಟು ಹೊತ್ತು ಭಗವಂತನ ವಿಚಾರ ತಿಳಿಸ್ಕೊಟ್ಟೆ, ಹಾಗೆ ಈ ಜನ ನಮ್ಮ ಮಂದಿರಕ್ಕೆ ವಿಚಾರಕ್ಕೆ ಬಂದರೆ 131 ವರ್ಷ ಹೇಗಾಯಿತು ಅಂತ ಹೇಳಿದೆ. ಸರಗೂರಿನಲ್ಲಿ ಹಿಂದೆ ಚೈತ್ಯಾಲಯ ಇರಲಿಲ್ಲ, ನಮ್ಮ ಊರಿನಲ್ಲಿ ಹಿಂದೆ ದೇವಸ್ಥಾನದ ಅವಶ್ಯಕತೆ ಇತ್ತು. ಆ ಸಮಯ ಸರಗೂರಿನ ಮತ್ತೇನಾಗಪ್ಪನವರ ಕುಟುಂಬ ಅಂದರೆ ಚನ್ನಪ್ಪ ಶೆಟ್ಟರು ಅಂತಿದ್ದರು, ಅವರ ಸಹೋದರಿ ಚಂದ್ರಮ್ಮ ತಮ್ಮ ಎನ್ನುವ ಸಹೋದರಿಯನ್ನು ಸಾಲಿಗ್ರಾಮಕ್ಕೆ ಮದುವೆ ಮಾಡಿಕೊಟ್ರು. ಯಾರಿಗೆ ಅಂತ ಹೇಳಿದ್ರೆ ಅವರ ಪತಿ ಜಯಣ್ಣವರು ವಂಶಕ್ಕೆ ಅವ್ರ ಮನೆಗೆ ಮದುವೆ ಮಾಡಿಕೊಟ್ಟಿದ್ರು. ಅವ್ರಿಗೆ ಇಲ್ಲಿ ದೇವಸ್ಥಾನ ಇಲ್ಲದ ಒಂದು ವಿಚಾರ ತಿಳಿಸಿ ಅವರ ಪತಿಯವ್ರಿಗೆ ಅವರ ಮನ ಒಲಿಸಿ ಇಲ್ಲಿ ಮಂದಿರ ಕಟ್ಟಿಕೊಡಲು ಕೇಳ್ಕೊಂಡದಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಸರಗೂರಿನಲ್ಲಿ ಒಂದು ಮಂದಿರ ಕಟ್ಟಕ್ಕೆ 1895ನೇ ಇಸ್ವಿಯಲ್ಲಿ ಇಲ್ಲಿ ಜಿನಮಂದಿರ ಕಟ್ಟಿಸುವರು. ಈ ಜಿನಮಂದಿರಕ್ಕೆ ಅನಂತ ತೀರ್ಥಂಕರ ಮೂರ್ತಿಯನ್ನು ಮಾಡಿಸಲು ಪಂಚಲೋಹ ಹಾಗೂ ಹಣ ದೇಣಿಗೆ ನೀಡಿದರು. ಜೊತೆಗೆ ಸರಗೂರಿನ ಶ್ರಾವಕ ಶ್ರಾವಕಿಯರೂ ಸಹ ಪಂಚಲೋಹಗಳು ಹಾಗೂ ಹಣ ಸಹಾಯ ಮಾಡಿ ಸಹಕರಿಸಿದ್ದಕ್ಕೆ ವಿಗ್ರಹ ಆಯಿತು. ಈ ವಿಷಯ ಈ ಸ್ವಾಮಿಗೆ ಪಂಚಕಲ್ಯಾಣ ವಿಧಿಪೂರ್ವಕವಾಗಿ ಸ್ಥಾಪಿಸಲಾಯಿತು. ಅಂದರೆ 1895ನೇ ಇಸ್ವಿಯಿಂದ ಈಗಿನವರೆಗೆ 131 ವರ್ಷ ಕಳೆದಿರುವುದರಿಂದ ಈಗ 131ನೇ ವರ್ಷದ ವಾರ್ಷಿಕ ಪೂಜೆ ಮಾಡಲಾಯಿತು. ಇದಕ್ಕಾಗಿ 21/6/2026ನೇ ಭಾನುವಾರರಂದು ನಮ್ಮ ಕ್ಷೇತ್ರ ಕನಕಗಿರಿ ಸ್ವಾಮೀಜಿಗೆ ಸ್ವಾಮೀಜಿ ಸ್ವಸ್ತಿ ಶ್ರೀ ಭುವನಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿ ಮಹಾಸ್ವಾಮಿ ಹಾಗೂ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಸಿದ್ಧಾಂತಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರಿ ಮಹಾಸ್ವಾಮಿಗಳು ಆರ್ತಿಪುರ, ಇವರುಗಳು ಪಾವನ ಸಾನ್ನಿಧ್ಯ ಹಾಗೂ ಆಶೀರ್ವಚನಗಳೊಂದಿಗೆ ಬಿಂಬಶುದ್ಧಿ ಹಾಗೂ ನಿತ್ಯ ಪೂಜೆ ಮತ್ತು ನವಕಲಶ ಪಂಚಾಮೃತ ಮಹಾಭಿಷೇಕ ಪೂಜೆ ಮಾಡಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಗಿದೆ. ಈ ಎಲ್ಲ ಕಾರ್ಯಕಲಾಪಗಳನ್ನು ನೆರವೇರಿಸಲು ಸರಗೂರಿನ ಶ್ರಾವಕ ಶ್ರಾವಕಿಯರೆಲ್ಲ ಸೇರಿ ಜೊತೆಗೆ ನಮ್ಮ ಸಮಾಜದವರೇ ಆದ ಯುವಕರು ಹಾಗೂ ಅನಂತಮತಿ ಮಹಿಳಾ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರ ಆತ್ಮಪೂರ್ವಕ ಸಹಕಾರ ಸಹಯೋಗದಿಂದ ನೆರವೇರಿರುತ್ತೆ. ಈ ಒಂದು ವಾರ್ಷಿಕ ಪೂಜೆಯನ್ನು ನಾವು ಮಾಡಿ ಮುಗಿಸಿರ್ತೇವೆ. ಮತ್ತು ಭಗವಂತನ ಪರಿಚಯ ಆಯಿತು, 131ನೇ ವರ್ಷಕ್ಕೆ ಈ ವಿಚಾರ ಆಯಿತು.
1: ಸರ್, ಈ ಒಂದು ದೇವಸ್ಥಾನವನ್ನು 8 ವರ್ಷಗಳ ಹಿಂದೆ ನಿರ್ಮಿಸಲಾಯಿತು, ಜೊತೆಗೆ ಇದರ ವಾಸ್ತುಶಿಲ್ಪ ಶೈಲಿಯಾಗಿರ್ಬೋದು, ಜೊತೆಗೆ ಇತ್ತೀಚೆಗೆ ನಡೆದಂತಹ ಒಂದು ನವೀಕರಣ ಕಾರ್ಯಗಳ ಬಗ್ಗೆ ನಮ್ಮ ಕೇಳುಗರ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದರೆ.
0: ಅನಂತನಾಥ ಸ್ವಾಮಿ ಎಷ್ಟು ಹಿಂದಿನ ವರ್ಷದ್ದು ಅಂತ ಹೇಳಿದ್ರೆ 131ನೇ ವರ್ಷ. ಹೇಗೆ ಅಂತ ಹೇಳಿದ್ರೆ, ಮೊದಲೇ ನಾನು ನಿಮಗೆ ಇದರಲ್ಲಿ ಹೇಳಿದ್ದೆ 1895ನೇ ಇಸ್ವಿ ಅಂತ ಹೇಳಿದೆ. 1895ರಿಂದ ಈಗ 2026ನೇ ವರ್ಷ ಇಸ್ವಿವರೆಗೆ 131 ವರ್ಷ ಕಳೆದಿದೆ. ಹಾಗೆ ಆ ನಮ್ಮ ದೇವಸ್ಥಾನದಲ್ಲಿ ಅನಂತನಾಥ ಸ್ವಾಮಿ ಮೂಲ ಸ್ವಾಮಿಗಳಾಗಿರ್ತಾರೆ, ಹಾಗೂ ಅವರ ಅದೇ ಮಂದಿರದಲ್ಲಿ ಅವ ಪದ್ಮಾವತಮ್ಮನವರು ಯಕ್ಷಯಕ್ಷಿ ಅಂತ ಹೇಳಿದ್ರಲ್ಲಿ ಪದ್ಮಾವತಿ ಮತ್ತು ಜ್ವಾಲಾಮಾಲಿನಿಯ ಯಕ್ಷಯಕ್ಷರಿ ಬಿಂಬಗಳನ್ನು ಸಹ ಸ್ಥಾಪನೆ ಮಾಡಿದೆ. ಹಾಗೆ ಬ್ರಹ್ಮದೇವರು ಕ್ಷೇತ್ರಪಾಲ ಅಂತ ಹೇಳಿ ಈ ಮಂದಿರದಲ್ಲೇ ಇರ್ತಾರೆ. ಅವ್ರನ್ನ ಮಂದಿರದ ಹೊರಗಡೆ ಒಂದು ಅವರಿಗೆ ಆದಂತ ಒಂದು ರೂಮ್ ಅನ್ನು ಕಟ್ಟಿ ಅವರು ಯಕ್ಷ ಬ್ರಹ್ಮದೇವರು ಅಂತ ಹೇಳ್ತೀವಿ, ಅವರು ಸಹ ಇರ್ತಾರೆ. ಮತ್ತೆ ಮುಂದೆ ಮಾನಸ್ತಂಭ ಉಪರಿಗಳಿದೆ. ಇಷ್ಟು ದೇವಸ್ಥಾನದಲ್ಲಿ ಇರುತ್ತೆ. 131ನೇ ವರ್ಷದಿಂದ ಇದು ಸ್ಥಾಪಿತವಾಗಿರ್ತದೆ.
1: ಈಗ ನಿಮ್ಮ ಒಂದು ದೇವಸ್ಥಾನ

0: ವಾಸ್ತುಶಿಲ್ಪ ಶೈಲಿಯಲ್ಲಿ ಈಗ ನೀವು ಕಂಡಂತೆ ಏನೆಲ್ಲ ಒಂದು ಚಿತ್ರಗಳಿದೆ, ಏನೆಲ್ಲ ಒಂದು ಆಕಾರಗಳಿದೆ, ಅದು ಏನೋ ಒಂದು ಸಂದೇಶಗಳನ್ನು ಕೊಡ್ತಾ ಇದೆ ಜನರಿಗೆ ಪ್ರಸ್ತುತ, ಅದ್ರ ಬಗ್ಗೆ ಹೇಳಿ.
1: ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜೈನ ಧರ್ಮದಲ್ಲಿ ಒಂದು ವಿಶೇಷತೆ ಭಗವಂತನ ದರ್ಶನ, ಹಾಗೆ ಗೋಪುರ. ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಸಹ ಒಂದು ಗೋಪುರ ಇದ್ದೇ ಇರ್ತದೆ. ಭಗವಂತನ ದರ್ಶನ, ಗೋಪುರ ದರ್ಶನ ಹಾಗೂ ಧ್ವಜ, ಮೂರು ಸಹ ಒಂದೇ ಸಮಯದಲ್ಲಿ ಒಂದೇ ಕಡೆ ದರ್ಶನ ಆಗಬೇಕು ಅನ್ನೋ ಒಂದು ಪ್ರತೀತಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಂದಿರದಲ್ಲಿ ಒಂದು ಜಾಗದಲ್ಲಿ ನಾವು ನಿಂತು ನೋಡಿದ್ರೆ ಭಗವಂತ ಎದುರುಗಡೆ ಕಾಣ್ತಾರೆ, ಮೇಲ್ಗಡೆ ಅಂತಕೊಂಡು ನೋಡಿದ್ರೆ ಗೋಪುರ ಕಾಣ್ತದೆ, ಗೋಪುರದಲ್ಲೇ ಒಂದು ಧ್ವಜನೂ ಸಹ ಕಾಣ್ತದೆ. ಹಾಗೆ ಮೂರು ದರ್ಶನಗಳ ಭಾಗ್ಯವನ್ನು ನಾವು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗೆ ಅನಂತನಾಥ ಸ್ವಾಮಿ ಅನಂತವಾಗಿರಬೇಕು ಅಂತ ಹೇಳಿ ಅನಂತನ ದರ್ಶನ, ಅನಂತ ದರ್ಶನ ಅಂತ ಹೇಳಿ ಒಂದು ಕನ್ನಡಿ, ಕನ್ನಡಿ ರೂಪದಲ್ಲಿ ಅದನ್ನ ಒಂದೇ ಸಾರಿ ನೋಡಿದಾಗ ಅನಂತವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೀವಿ. ಹಾಗೆ ಮರದ ಕೆತ್ತನೆ ಅಂತ ಕೇಳಿದ್ರು. ಆ ಮರದ ಕೆತ್ತನೆಗಳು ಏನಪ್ಪ ಅಂತಂದ್ರೆ, ಭಗವಂತನಿಗೆ ಜನಿಸಬೇಕಾದ್ರೆ ಮುಂಚಿತವಾಗಿ ಸ್ವಪ್ನಗಳು ಬೀಳ್ತದೆ ಅವ್ರ ತಾಯಿಗೆ. ಮತ್ತು ಆ ಸ್ವಪ್ನಗಳ ಅರ್ಥ ಏನಪ್ಪ ಅಂತಂದರೆ, ಈ ಜೋಡಿ ಕಳಶಗಳು ಮತ್ತು ಉರಿತಿರ್ತಕ್ಕಂಥ ಬೆಂಕಿ, ಇಂಥ ಒಂದು ವಿಶೇಷವಾದ ಒಂದು ಕಲೆಯನ್ನು ಮರದ ಕೆತ್ತನೆ ಮಾಡಿ ಭಗವಂತನ ದೇವಸ್ಥಾನದ ಬಾಗಿಲಲ್ಲೇ ಮಾಡಿದ್ದೀವಿ. ಆ ಭಗವಂತನ ಬಾಗಿಲಲ್ಲಿ ಇರ್ತಕ್ಕಂಥ ಕೆತ್ತನೆಗಳೆಲ್ಲ ಅವರಿಗೆ ಬಂದ ಸ್ವಪ್ನಾವಳಿ ಚಿತ್ರಗಳಾಗಿರ್ತದೆ. ಆ ಸ್ವಪ್ನಾವಳಿ ಚಿತ್ರಗಳಿಗೆ ಅರ್ಥ ಇರೋದನ್ನು ತಿಳ್ಕೊಂಡು ಈಗ ನಮ್ಮಲ್ಲಿ ಭಗವಂತ ಜನಿಸ್ತಾ ಇದ್ದಾರೆ, ನಾವು ಅವ್ರನ್ನ ಕಾಪಾಡ್ಕ ಸರಿಗೆ ನೋಡ್ಕೋಬೇಕು ಅಂತ ಒಂದು ಅರ್ಥ ಬರ್ತದೆ. ಈ ಇದೇ ಅನಂತನಾಥ ಸ್ವಾಮಿ ಹುಟ್ಟಬೇಕಾದ್ರೆ ಅವ್ರ ತಾಯಿಗೆ ಈ ಸ್ವಪ್ನಾವಳಿ ಬೀಳ್ತದೆ. ಅವರ ತಾಯಿಗೆ ಈ ಅದರ ಅರ್ಥ ಗೊತ್ತಿಲ್ಲದ್ರಿಂದ ಅವರ ಯಜಮಾನರನ್ನ ಜನಸೇನನ್ನು ಕೇಳಿದಾಗ, ಮಹಾರಾಜರನ್ನು ಕೇಳಿದಾಗ ಅವ್ರಿಗೆ ಗೊತ್ತಿದ್ದು ಈ ಸ್ವಪ್ನಾವಳಿಗಳ ಅರ್ಥಗಳನ್ನು ಅವರ ಪತ್ನಿಗೆ ತಿಳಿಸಿ ಅವರು ಉಲ್ಲಾಸದಿಂದ ಅವರಿಗೆ ಮಗು ಜನಿಸ್ತದೆ. ಈ ಸ್ವಪ್ನಾವಳಿ ಒಂದು ಕೆತ್ತನೆಯೇ ನಮ್ಮ ವಿಶೇಷವಾದ ಕೆತ್ತನೆಯಾಗಿರ್ತದೆ.
0: ಸರ್, ಇಲ್ಲಿನ ಒಂದು ಮೂಲ ಮೂರ್ತಿಯ ಜೊತೆಗೆ ಈಗ ಚೌಮುಖ ಕೂಡ ತುಂಬಾ ಪ್ರಸಿದ್ಧಿಯಾಗಿದೆ ಎಂದು ನಾವು ಕೇಳಿದ್ದೇವೆ, ಅದರ ಒಂದು ವಿಶೇಷತೆ ಮತ್ತು ಇಲ್ಲಿರುವ ಇತರ ಜಿನಬಿಂಬಗಳ ಒಂದು ಮಹತ್ವವನ್ನು ತಿಳಿಸೋದಾದ್ರೆ.
1: ಖಂಡಿತ, ಇಲ್ಲಿ ನಮ್ಮ ಜೈನ ಧರ್ಮದಲ್ಲಿ ತ್ಯಾಗವೇ ಮುಖ್ಯ. ಇದರಲ್ಲಿ ಚತುರ್ಮುಖ ಅಂತ ಬಂದು ಪದ ಕೇಳಿದ ತಕ್ಷಣ ಆ ಚತುರ್ಮುಖ ವಿಗ್ರಹವನ್ನ ನಾವು ಮಾನಸ್ತಂಭದ ಮೇಲೆ ಸ್ಥಾಪಿಸಿರ್ತೀವಿ. ಯಾಕೆ ಮಾನಸ್ತಂಭ? ಇಲ್ಲಿ ದೇವರ ಎದುರುಗಡೆ ಭಾಗದಲ್ಲಿ ಮಾನಸ್ತಂಭ ದಾಖಲಾತಿ ಇರುತ್ತೆ. ಆ ಮಾನಸ್ತಂಭ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲು ಮನ ಕಷಾಯಗಳು ಅವು ತ್ಯಾಗ ಆಗ್ಬೇಕು. ನಮ್ಮಲ್ಲಿ ಕ್ರೂರ, ಬಾಬ, ಸುಮೋಹ ಇವೆಲ್ಲ ಇದ್ರೆ ಅದನ್ನ ತ್ಯಾಗ ಮಾಡಬೇಕು. ಆ ತ್ಯಾಗ ಮಾಡೋ ಉದ್ದೇಶದಿಂದ ಆ ಮಾನಸ್ತಂಭವನ್ನು ನಾವು ಅತಿ ಎತ್ತರವಾಗಿ ಮಾಡಿರ್ತೀವಿ. ನಾವು ಯಾವಾಗಲೂ ತಗ ಬಗ್ಸೋ ಇಲ್ಲ ನಮ್ಮ ಕಣ್ಣು ನೇರವಾಗೋ ದರ್ಶನ ಮಾಡ್ತೀವಿ. ಇದು ನೋಡಬೇಕಾದ್ರೆ ಅಂತ್ಕಂಡು ನೋಡಬೇಕು. ಅಂತ್ಕಂಡು ನೋಡ್ಬೇಕಾದ್ರೆ ಈ ಒಂದು ಮನಕಷಾಯಗಳೆಲ್ಲ ಹೋಗಲಿ, ತ್ಯಾಜ್ಯವಾಗಲಿ ಹೋಗಲಿ ಅಂತ ಹೇಳಿ ಆ ಉದ್ದೇಶದಿಂದ ನಾವು ಮಾನಸ್ತಂಭವನ್ನು ನಾವು ನಮ್ಮ ಮಂದಿರಗಳ ಮುಂದೆ ಮಾಡಿರ್ತೀವಿ. ಇತರ ಮೇಲ್ಗಡೆ ಚತುರ್ಮುಖ ವಿಗ್ರಹವನ್ನು ಸಹ ನಾವು ಸ್ಥಾಪಿಸಿರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಾಲ್ಕು ದಿಕ್ಕಿಗೂ, ನಾಲ್ಕು ಮೂಲೆ ಮೂಲೆಗೂ ಸಹ ಭಗವಂತನ ಆಶೀರ್ವಾದ ತಲುಪಬೇಕು. ನಾಲ್ಕು ಮೂಲೆಯಲ್ಲೂ ಇರತಕ್ಕಂಥ ಜನಗಳ ಒಂದು ದರ್ಶನ ಮಾಡಲಿ, ಭಗವಂತನ ದರ್ಶನ ಮಾಡಲಿ, ಅವರ ಒಂದು ಆಶೀರ್ವಾದ ಪಡೀಲಿ ಅನ್ನೋ ಉದ್ದೇಶಕ್ಕೆ ಚತುರ್ಮುಖ ವಿಗ್ರಹವನ್ನು ಸ್ಥಾಪಿಸಿ ಎಲ್ಲರಿಗಿಂತ ಎತ್ತರ ಅಂದರೆ ನಮ್ಮ ಮಂದಿರದಲ್ಲಿ ಆ ಭಗವಂತನ ಅಳತೆಗೆ ಮತ್ತು ಬಿಲ್ಡಿಂಗ್ಗೆ ಲೆಕ್ಕಾಚಾರವಾಗಿ ನಾವು 27 ಎತ್ತರದ ಒಂದು ಮಾನಸ್ತಂಭವನ್ನು ಈ ದೇವಸ್ಥಾನಕ್ಕೆ ನಾವು ಮಾಡಿದ್ದೀವಿ. ಅದಕ್ಕೆ ಒಬ್ಬರು ದಾನವಾಗಿ ಆ ಮಾನಸ್ತಂಭವನ್ನು ಸೋಮಪ್ರಭಾರವರು ಇದೇ ಇರಬೇಕು ನಂದಾಗಿ ದೇಣಿಗೆ ಅಂತ ಹೇಳಿ ಮಾನಸ್ತಂಭವನ್ನು ಮಾಡಿಸ್ಕೊಟ್ಟಿರ್ತಾರೆ. ಆ ಮಾನಸ್ತಂಭ ನಮ್ಮ ದೇವ ಜಿನ ಮಂದಿರದಲ್ಲಿ ಮುಂದುಗಡೆ ಇರ್ತದೆ. ಇದರ ಅರ್ಥ ಮೂಲೆ ಮೂಲೆಗೂ ಭಗವಂತನ ಆಶೀರ್ವಾದ ದಯೆ ತಲುಪಲಿ, ನಾಲ್ಕು ಮೂಲೆಯಲ್ಲೂ ಇರತಕ್ಕಂಥ ಜನಗಳು ದರ್ಶನ ಮಾಡಲಿ ಅನ್ನೋ ಉದ್ದೇಶದಿಂದ ಮಾನಸ್ತಂಭವನ್ನು ನಾವು ಮಾಡಿರ್ತೀವಿ.
0: ಸರ್, ಈ ಬಸದಿಯಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ವಾರ್ಷಿಕ ಪೂಜಾ ಮಹೋತ್ಸವ ಮತ್ತು ಒಂದು ಧಾಮ ಸಂಪ್ರೋಕ್ಷಣೆ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತವೆ, ಆ ಸಮಯದಲ್ಲಿ ಯಾವೆಲ್ಲ ವಿಶೇಷ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ, ಅದರ ಬಗ್ಗೆ ತಿಳಿಸೋದಾದರೆ.
1: ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನದಲ್ಲಿ ಪ್ರತಿ ನಿತ್ಯ ಭಗವಂತನಿಗೆ ಅಭಿಷೇಕ ಪೂಜೆಗಳಾಗಬೇಕು. ನಾವು ಸ್ಥಾಪನೆ ಮಾಡಿದಾಗಿಂದ ಶುರು ಆಗಿದ್ದಾಗ ಯಾವ ಕಾರಣಕ್ಕೂ ನಿಲ್ಲದೆ ಪ್ರತಿ ದಿನ ಬೆಳಗ್ಗೆ ಪೂಜಾ ಮತ್ತೆ ಅಭಿಷೇಕ ಪೂಜೆಗಳು ಆಗ್ಬೇಕು. ಪ್ರತಿದಿನ ವರ್ಷನ ಮಾಡಿ

0: ಅಭಿಷೇಕ ಪೂಜೆಗಳು, ನೈವೇದ್ಯ ಅರ್ಪಣೆ ಮಾಡಿ ಪೂಜಾ ವಿಧಿಗಳನ್ನ ನಾವು ಇಂದ್ರವರ್ಗದವ್ರ ಕೈಲೇ ನಾವು ಮಾಡ್ತಕ್ಕಂತ ಒಂದು ಪ್ರತೀತಿ. ಇಂದ್ರವರ್ಗದವ್ರಿಗೆ ಒಂದು ನಿಯಮಗಳಿರುತ್ತೆ. ಆ ಇಂದ್ರವರ್ಗದವ್ರ ಕಡೆಯಿಂದ ನಾವು ಭಗವಂತನಿಗೆ ಅಭಿಷೇಕ ಪೂಜೆಗಳನ್ನ ಮಾಡಿಸಿ ಪ್ರತಿದಿನ ಪೂಜೆ ಮಾಡ್ತೀವಿ. ಹಾಗೆ ನೈವೇದ್ಯ ಸಹ ಆಗಬೇಕಾಗ್ತದೆ, ಪೂಜಾ ವಿಧಿಗಳು ಮಾಡಲೇಬೇಕು. ವಾರದಲ್ಲಿ ಶುಕ್ರವಾರ ಪದ್ಮಾತಮ್ಮನವ್ರದ್ದು ಮತ್ತು ಭಾನುವಾರ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಪೂಜಾ ವಿಧಿಗಳು ನಡೀತಾ ಇರ್ತದೆ. ಹಾಗೆ ವಾರ್ಷಿಕವಾಗಿ ಬಂದಾಗ ಅನಂತನಾಥ ಸ್ವಾಮಿಯ ಒಂದು ದೇವಸ್ಥಾನವೇ ಆದ್ರಿಂದ ಅನಂತನ ವ್ರತ, ಅನಂತನ ನೋಂಪಿ ಅಂತ ನಮ್ಮಲ್ಲಿ ಪ್ರತೀತಿ ಇದೆ. ಹಾಗೆ ಅನಂತನ ಆ ಸಮಯಕ್ಕೆ ಅನಂತನಾಥ ವ್ರತ ಮಾಡ್ತೀವಿ. ಮತ್ತೆ ಮಹಾವೀರ ಜಯಂತಿ ಸಮಯಕ್ಕೆ ಮಹಾವೀರ ಜಯಂತಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೆ ಪೂರ್ವಿಕವಾಗಿ ಏನೇನು ವಿಚಾರಗಳಿದೆ ಅದನ್ನ ಒಂದು ನೆನಪಿಗಾಗಿ ಅಷ್ಟಾನಿಕ ಪರ್ವಗಳು ಅಂತ ಮಾಡ್ತೀವಿ. ಅಷ್ಟಾನಿಕ ಪರ್ವದಲ್ಲಿ 8 ದಿನಗಳ ಒಂದು ಪೂಜಾ ವಿಧಿಗಳ ಒಂದು ಪರ್ವ, ಅಂದ್ರೆ ಹಬ್ಬಕ್ಕೆ ನಾವು ಪರ್ವ ಅಂತ ಹೇಳೋದು. ಆ ಅಷ್ಟಾನಿಕ ಪರ್ವಗಳನ್ನು ಸಹ ಪ್ರತಿ ವರ್ಷದಲ್ಲಿ ಆಯಾಯ ಸಮಯಕ್ಕೆ ತಕ್ಕಂಗೆ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತೆ ಯಕ್ಷಗಿರಿಗೂ ಸಹ ನಾವು ಅವರ ಒಂದು ವಾರ ಅಂದ್ರೆ ಶುಕ್ರವಾರ ಪದ್ಮಾವತಿ ಆಗ್ಬೋದು, ಇವರ ಒಂದು ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಪಾರ್ಶ್ವನಾಥ ಸ್ವಾಮಿ ಆಗಿರ್ತಾರೆ. ಜ್ವಾಲಾಮಾಲಿನಿ ಮೂಲ ಸ್ವಾಮಿ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರನಾಥ ಸ್ವಾಮಿ ಅಂತ ತೀರ್ಥಂಕರೇ ಆಗಿರ್ತಾರೆ. ಇವರ ಒಂದು ವಾರಗಳಲ್ಲಿ ಶುಕ್ರವಾರ ಭಾನುವಾರ ಅವರಿಗೆಲ್ಲ ಅಭಿಷೇಕ ಪೂಜೆ ಮಾಡಿ ಮತ್ತೆ ಅಲಂಕಾರ ಮಾಡಿ ಅವ್ರಿಗೆ ಸಂಜೆ ಸಹ ಮಂಗಳಾರತಿ ಕಾರ್ಯಕ್ರಮವನ್ನು ಸಹ ನಾವು ಮಾಡುವ ಒಂದು ವ್ಯವಸ್ಥೆ ಇರುತ್ತೆ.
1: ಸರ್, ಸರಗೂರು ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಜನ, ಜೈನ ಧರ್ಮೀಯರು ಮತ್ತು ಇತರ ಧರ್ಮದ ಜನರು ಒಟ್ಟಾಗಿ ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತಿದ್ದಾರೆ, ಇಲ್ಲಿನ ಸಾಮುದಾಯಿಕ ಸಾಮರಸ್ಯದ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಾ?
0: ಸುತ್ತಮುತ್ತಲಿನ ಭಾಗದವರು ಸಹ ಒಂದು ಅನಂತನಾಥ ಸ್ವಾಮಿ ದೇವಸ್ಥಾನ ಅಂತಂದ್ರೆ ವಿಶೇಷತೆ ಇರ್ತದೆ. ಪುಷ್ಪ ತೀರ್ಥಂಕರರು ಮೊದಲನೇ ಆದ್ರು 24 ತೀರ್ಥಂಕರರು ಒಂದು ಸಮೂಹನೇ ಇದೆ, ಆದ್ರೆ ಅನಂತನಾಥ ಸ್ವಾಮಿ ಒಂದು ವಿಶೇಷವಾದ ಒಂದು ಮಂದಿರವಾದ್ರಿಂದ ಅಕ್ಕಪಕ್ಕದಿಂದ ಮತ್ತೆ ಮೈಸೂರು ಬೆಂಗಳೂರು ಸಹ ಕಡೆಯಿಂದ ಸಹ ಎಲ್ಲ ಧಾರ್ಮಿಕರು ದರ್ಶನಕ್ಕಾಗಿ ಬರ್ತಾರೆ. ಇದು ಕ್ಷೇತ್ರ ಅಲ್ಲದೆ ಇದ್ರೂ ಸಹ ಮಂದಿರ ಚೆನ್ನಾಗಿದೆ, ಭಗವಂತನ ಆಶೀರ್ವಾದ ಇರ್ತದೆ, ಪೂಜಾ ವ್ಯವಸ್ಥೆಗಳಲ್ಲಿ ಒಂದು ಮಾನ್ಯತೆ ಇದೆ ಅಂತೇಳಿ ಭಾವಿಸಿ ಅಕ್ಕಪಕ್ಕದವ್ರು ಬರ್ತಾರೆ. ಬಂದವ್ರನ್ನ ನಾವು ಆದರದಿಂದ ಕಂಡು ಅವರಿಗೆ ಪೂಜಾ ವ್ಯವಸ್ಥೆಗಳನ್ನ ಮಾಡಿಸಿ ಮಂಗಳಾರತಿಗಳನ್ನ ಮಾಡಿಸಿ ಪ್ರಸಾದ ಕೊಡಿಸಿ ಅವರಿಗೆ ಅಕಸ್ಮಾತ್ ಅವರಿಗೆ ಒಂದು ಅವಶ್ಯಕತೆ ಇದ್ದಾಗ ಉಪಹಾರಗಳನ್ನ ವ್ಯವಸ್ಥೆನೂ ಸಹ ನಮ್ಮದೇ ಆದಂತಹ ಧಾರ್ಮಿಕ ಛತ್ರ ಇರುತ್ತೆ, ಆ ಛತ್ರದಲ್ಲಿ ವ್ಯವಸ್ಥೆ ಮಾಡಿ ಸಹ ಕಳಿಸ್ತಾ ಇರ್ತೀವಿ. ಹಾಗೆ ಬೃಂದ ಸ್ಪಂದಿಸೋದು ನಮ್ಮ ಕರ್ತವ್ಯ ಆಗಿರುತ್ತದೆ. ಭಗವಂತನ ದರ್ಶನ ಮಾಡಿಕೊಂಡು ಜನ ಬಂದು ಹೋಗ್ತಾರೆ.
1: ಸರ್, ಈ ಒಂದು ಬಸದಿಯ ಆವರಣದಲ್ಲಿ ಹಳೆಯ ಶಾಸನಗಳಾಗಿರ್ಬೋದು ಅಥವಾ ಪ್ರಾಚೀನ ಲಿಪಿಗಳಾಗಿರ್ಬೋದು ಏನಾದರೂ ಪತ್ತೆ ಆಗಿದೆಯಾ? ಅವು ಇಲ್ಲಿನ ಇತಿಹಾಸದ ಬಗ್ಗೆ ಏನಾದರೂ ಹೇಳ್ತಾ ಇದೆಯಾ? ಅದರ ಬಗ್ಗೆ ಹೇಳೋದಾದರೆ
0: ದೇವಸ್ಥಾನದ ಸುತ್ತ ಪೌಳಿ ಇರುತ್ತೆ, ಭಗವಂತನಿಗೆ ಸುತ್ತ ಒಂದು ಸುತ್ತುವರಿ ಬಂದು ದರ್ಶನ ಮಾಡ್ಕೊಂಡು ಬರಬೇಕು ಅಂತಂದರೆ ಇದರ ಆವರಣದಲ್ಲಿ ಬಸದಿ ಸುತ್ತ ಪಾಳಿ ಹಾಗೂ ಕ್ಷೇತ್ರಪಾಲರು ಅಂದರೆ ಈ ಒಂದು ಕ್ಷೇತ್ರವನ್ನು ಪಾಲನೆ ಮಾಡೋದಕ್ಕೇನೆ ಸಹ ಒಬ್ಬರು ದೇವತೆ ಇರ್ತಾರೆ, ಅವರ ಒಂದು ಗುಡಿ ಕ್ಷೇತ್ರಪಾಲರ ಆದ ಬ್ರಹ್ಮದೇವರು. ಮತ್ತೆ ದಶದಿಕ್ ಪಾಲಕರಿಗೆ ಪ್ರತಿ ಒಂದು ದಿವಸ ಭಗವಂತನ ಪೂಜೆ ಆದಾಗ ದಶದಿಕ್ಪಾಲಕರು ಅಂದ್ರೆ ಸೂರ್ಯ ಚಂದ್ರ ಮಹಾ ಗ್ರಹಗಳೆಲ್ಲ ಇರ್ತಾರೆ, ಆ ದಶದಿಕ್ಪಾಲಕರಿಗೂ ಸಹ ಅವರಿಗೆ ಆಹಾರ ನೀಡಕ್ಕೆ ಒಂದು ಸ್ಥಾನವೊಂದು ನಾವು ಗುರುತು ಇಂತಿಂಥ ದಿಕ್ಕಿನಲ್ಲಿ ಇಂತಿಂಥ ಗ್ರಹ ಬರ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ಸ್ಥಾನವೊಂದು ಏರ್ಪಾಡು ಮಾಡಿರುತ್ತೆ. ಅವ್ರಿಗೆ ಅವ್ರಿಗೆ ಪ್ರಸಾದ ನಿಯೋಗ ಮಾಡ್ತಾರೆ. ದಶದಿಕ್ಪಾಲಕ ಸ್ಥಾನ ಮಾನಸ್ತಂಭ ಇರುತ್ತೆ, ಇದೆಲ್ಲ ದೇವಸ್ಥಾನ ಸುತ್ತ ಆವರಣದಲ್ಲಿ ಇರುವ ವಿಚಾರ ಆಗಿರ್ತದೆ.
1: ಸರ್, ಸರಗೂರು ಪಕ್ಕದಲ್ಲೇ ಇರುವಂತಹ ಒಂದು ಬಿಡುಗಲು ಗ್ರಾಮದ ಶಾಂತಿನಾಥ ದಿಗಂಬರ ಜೈನ ದೇವಸ್ಥಾನಕ್ಕೂ ಮತ್ತು ಈ ಸರಗೂರು ಬಸದಿಗೂ ಏನಾದರೂ ಐತಿಹಾಸಿಕ ಸಂಬಂಧ ಏನಾದರೂ ಇದೆಯಾ?
0: ಸಂಬಂಧಕ್ಕಿಂತ ಹೆಚ್ಚಾಗಿ ಆತ್ಮೀಯತೆ ಜಾಸ್ತಿ. ಅಲ್ಲಿಯೂ ಸಹ ಶಾಂತಿನಾಥ ತೀರ್ಥಂಕರೇ, ಇಲ್ಲಿ ಅನಂತನಾಥ ತೀರ್ಥಂಕರು 24 ತೀರ್ಥಂಕರ ಸಮೂಹದಲ್ಲಿ ಇವರು ನಮ್ಮ ಒಂದು ತೀರ್ಥಂಕರಾಗಿರ್ತಾರೆ, ಅವರು ತೀರ್ಥಂಕರಾಗಿರ್ತಾರೆ. ಮತ್ತೆ ಅಲ್ಲಿಯ ಜನ ನಮ್ಮ ಸರಗೂರಿನ ಏನು ಜನ ಅಂದ್ರೆ ಶ್ರಾವಕ ಶ್ರಾವಕಿಯರು ಆತ್ಮೀಯತೆ ಇರೋದ್ರಿಂದ ಸಂಬಂಧಕ್ಕಿಂತ ಆತ್ಮೀಯತೆಯೇ ಜಾಸ್ತಿ.
1: ಸರ್, ಮುನಿ ಮಹಾರಾಜರು ಅಥವಾ ಜೈನ ಧರ್ಮ ಗುರುಗಳು ಈಗ ಸರಗೂರಿಗೆ ಭೇಟಿ ಮಾಡಿದ್ರೆ ಚತುರ್ಮಾಸ ಅಥವಾ ವಿಹಾರದ ಸಮಯದಲ್ಲಿ ಅವರು ನೀಡಿದಂತಹ ಈ ಬಸದಿಯಲ್ಲಿ ಅವರ ವಾಸ್ತವ್ಯ ಮತ್ತು ಪ್ರವಚನಗಳು ಹೇಗೆ ಆಯೋಜನೆಗೊಳ್ಳುತ್ತಿದ್ದೋ ಅದರ ಬಗ್ಗೆ ಹೇಳೋದಾದ್ರೆ
0: ಭಗವಂತನ ದರ್ಶನಕ್ಕೆ ಮತ್ತೆ ನಮ್ಮಲ್ಲಿ ಜೈನ ಮುನಿಗಳು ನಿರ್ವಾಣವಾಗಿ ಎಲ್ಲವನ್ನು ತಿಳಿಸಿ ಅವರಿಗೆ ಮನೆ ಮತ್ತೆ ತಂದೆ ತಾಯಿಗಳನ್ನೆಲ್ಲ ಬಿಟ್ಟು ಬರ್ತಾ ಇರ್ತಾರೆ. ಒಂದು ವಿಚಾರ ನಮ್ಮಲ್ಲಿ ಏನು ರೂಢಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಮುನಿಗಳಿಗೆ ಹಿಂದಿನ ಊರಿನವರು ಮುಂದಿನ ಊರಿಗೆ ತಲುಪಿಸ್ಬೇಕು. ಈಗ ನಮ್ಮ ಇಲ್ಲಿಗೆ ಬರಬೇಕಾದ

0: ಹಿಂದಿನಲ್ಲಿ ಎಲ್ಲಿ ವಾಸ್ತವ್ಯ ಉಳಿದ್ರ ಆ ಊರ್ನವ್ರು ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವರಿಗೆ ಆತ್ಮ ಕಲ್ಯಾಣಕ್ಕೆ ಭಗವಂತನ ದರ್ಶನ ಆಗಬೇಕು. ಭಗವಂತನ ದರ್ಶನ ಅನಂತನಾಥ ಸ್ವಾಮಿ ಜಿನ ಮಂದಿರ ಇದೆ, ಭಗವಂತನ ದರ್ಶನ ಆಗುತ್ತೆ. ಅವರು ಆಹಾರ ಅಂತ ಒಂದೇ ಹೊತ್ತು ಒಂದು ದಿನದಲ್ಲಿ ಒಂದೇ ಹೊತ್ತು ತಗೊಳ್ಳೋದು, ಅವ್ರಿಗೆ ಆಹಾರದ ವ್ಯವಸ್ಥೆ ಎಲ್ಲರೂ ಸೇರಿ ನಾವು ಮಾಡಿಕೊಡ್ತೀವಿ. ಹಾಗೆ ಅವರ ಆಹಾರ ಆದ ನಂತರ ನಮ್ಮ ಧಾರ್ಮಿಕ ವಿಚಾರದ ಒಂದು ತಿಳುವಳಿಕೆಗಾಗಿ ಒಂದು ಪ್ರವಚನ ಮಾಡ್ತಾರೆ. ಆಹಾರ ಆದನೆ ಒಂದು ಪ್ರವಚನ ಆಗ್ತದೆ, ಮತ್ತೆ ಅವರಿಗೆ ನಾವು ಸೇವೆ ಮಾಡಬೇಕು. ನಮ್ಮ ಶ್ರಾವಕರ ಸೇವೆ ಬಂದಂತ ಮುನಿಗಳ ಸೇವೆಯೇ ನಮ್ಮ ಶ್ರಾವಕರಿಗೆ ಸೇವೆ. ನಾವು ಸೇವೆ ಅವ್ರಿಗೆ ಮಾಡಬೇಕು. ಅವರು ಆತ್ಮ ಕಲ್ಯಾಣಕ್ಕೆ ಭಗವಂತನ ದರ್ಶನ ಮಾಡಿ ನಮ್ಮ ಮಾರ್ಗದರ್ಶನ ಕೊಟ್ಟು ಮುಂದುವರಿತಾರೆ. ನಾವು ಇಲ್ಲಿಂದ ಮುಂದೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಸಮಾಜದ್ದಾಗಿರುತ್ತೆ. ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ.
1: ಸರ್, ಇಂದಿನ ಒಂದು ಯುವ ಪೀಳಿಗೆ ಜೈನ ಧರ್ಮದ ತತ್ವಗಳಾದಂತಹ ಒಂದು ಅಹಿಂಸೆ ಮತ್ತು ಸತ್ಯವನ್ನು ತಲುಪಿಸಲು ಈ ಬಸದಿಯ ವತಿಯಿಂದ ಏನಾದರೂ ಧಾರ್ಮಿಕ ತರಗತಿಗಳು ಅಥವಾ ಶಿಬಿರಗಳನ್ನೇನಾದರೂ ನಡೆಸ್ತಾ ಇದ್ದೀರಾ, ಅದರ ಬಗ್ಗೆ ಹೇಳೋದಾದರೆ?
0: ಅದರ ಬಗ್ಗೆ ಹೇಳಿದ್ದಾರೆ, ಮಕ್ಕಳಿಗಾಗಿ ಜೈನ ಧರ್ಮದ ತತ್ವಗಳಾದ ಅಹಿಂಸಾ ಮಾರ್ಗ ತಿಳಿಸಲು ಮನೆಯಲ್ಲಿ ಸಂಸ್ಕಾರ ಹಾಗೂ ಹಿರಿಯರ ನಡೆ ನುಡಿ ಮತ್ತು ಸಾಧು ಸಂತರನ್ನು ಕರೆಸಿ ಧಾರ್ಮಿಕ ವಿಚಾರ ವಿನಿಮಯ ಮಾಡೋದು, ಬೇಸಿಗೆ ಶಿಬಿರ ಸಹ ಮಾಡ್ತೀವಿ. ಮಾಡುವ ಮೂಲಕ ಹಾಗೂ ಹಿರಿಯರು ಸಂಸ್ಕಾರ ಆಚಾರ ವಿಚಾರಗಳ ಸಮತೋಲನ, ಆಚಾರನೂ ಒಂದೇ ಮತ್ತು ವಿಚಾರ ಅಂದ್ರೆ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು ಆಚರಣೆ. ನಾವು ದಿನನಿತ್ಯ ಏನು ನಡವಳಿಕೆ ನಡೀಬೇಕು ಅದು ಆಚಾರ. ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು, ನಡವಳಿಕೆಯಿಂದ ಮಾರ್ಗದರ್ಶನ ಆಗ್ತದೆ. ಹಾಗೆ ಮಕ್ಕಳಿಗೆ ಹಿರಿಯರ ಒಂದು ಏನು ಮಾರ್ಗದರ್ಶನ ಇರುತ್ತೋ ಅವರಿಂದ ನಮ್ಮ ಧಾರ್ಮಿಕ ವಿಚಾರಗಳು ಉಳಿಬೇಕು ಅಂತ ನಾನು ಭಾವಿಸ್ತೀನಿ.
1: ಸರ್, ದೂರದ ಊರುಗಳಿಂದ ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಬಸದಿಯ ಒಂದು ದರ್ಶನದ ಸಮಯ ಆಗಿರ್ಬೋದು ಹಾಗೂ ಬಸದಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪಾಲಿಸಬೇಕಾದಂತಹ ಒಂದು ನಿಯಮಗಳ ಬಗ್ಗೆ ಹೇಳೋದಾದ್ರೆ
0: ಭಗವಂತನ ದರ್ಶನಕ್ಕೆ ಎಲ್ಲರಿಗೂ ಸಹ ಜೈನ ಧರ್ಮೀಯರಿಗೆ ನಮ್ಮ ಶುಚಿತ್ವ ಎಲ್ಲ ತಿಳಿದೇ ಇರತಕ್ಕಂಥ ವಿಚಾರನೆ. ಬಂದವರು ಮಡಿ ಶುದ್ಧಿ ಶುಚಿ ಎಲ್ಲ ಒಂದೇ, ಶುಚಿಯಾಗಿ ಬರಬೇಕು. ಶುಚಿಯಾಗಿ ಬಂದವರಿಗೆ ಗರ್ಭಗುಡಿಗೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ, ಗರ್ಭಗುಡಿಗೆ ಇಂದ್ರರು ಹೋಗ್ತಾರೆ. ಅವರು ಸ್ನಾನ ಮತ್ತು ಶುಚಿತ್ವ ಮಾಡ್ಕೊಂಡೇ ಹೋಗಬೇಕು ಅಂತ ನಮ್ಮಲ್ಲಿರುತ್ತೆ. ಆದ್ದರಿಂದ ಬಂದವರು ಸಹ ಬಸ್ನಿಂದ ಬಂದಿರ್ಬೋದು, ವಾಹನದಿಂದ ಬಂದಿರ್ಬೋದು, ನಡ್ಕೊಂಬಂದಿರ್ಬೋದು, ಆ ಒಂದು ಅವರು ಶುಚಿ ಮಾಡ್ಕೊಳ್ಳೋಕ್ಕೆ ಒಂದು ಶುದ್ಧ ನೀರಿನ ವ್ಯವಸ್ಥೆ ಇರುತ್ತೆ. ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ಭಗವಂತನ ದರ್ಶನಕ್ಕೆ ಒಳಗಡೆ ಹೋಗ್ಬೋದು. ಶುದ್ಧಿ ಮಾಡ್ಕೊಂಡು ಭಗವಂತನ ದರ್ಶನ ಮಾಡಿ ಅವ್ರಿಗೆ ಏನಾದರೂ ಆ ಸಮಯ ಮಂಗಳಾರತಿ ಮತ್ತು ಏನಾದರೂ ಇಷ್ಟಪಟ್ಟರೆ ಅವರಿಗೆ ಪೂಜಾ ವಿಧಿಗಳನ್ನ ಮಾಡಿಸಿ ಅವರಿಗೆ ಪ್ರಸಾದ ವಿನಿಯೋಗ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಸಂಬಂಧಿಕರೇ ಆದಂಥ ಆಗಿದ್ದರೆ ನಮ್ಮ ಒಂದು ಆತ್ಮವಿಶ್ವಾಸದಿಂದ ಅವರಿಗೆಲ್ಲ ಆತ್ಮೀಯತೆಯಿಂದ ಉಪಹಾರಗಳು ಅದೆಲ್ಲ ನಡೆಯುತ್ತೆ. ಇನ್ನೂ ಅವಶ್ಯಕತೆ ಇದ್ದರೆ ನಮ್ಮದೇ ಅಂತ ಒಂದು ಛತ್ರ ಇರುತ್ತೆ, ಆ ಛತ್ರದಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿ ಅಲ್ಲೂ ಸಹ ಊಟ ಉಪಚಾರಗಳ ವ್ಯವಸ್ಥೆ ಮಾಡಿ ಅವರ ಸೇವೆ ಮಾಡಿ ಕಳಿಸ್ತೀವಿ.
1: ಸರ್, ಈ ಕ್ಷೇತ್ರವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರವಾಸಿ ನಕಾಶೆಯಲ್ಲಿ ಗುರುತಿಸುವಂತೆ ಮಾಡಲು ಸರ್ಕಾರಕ್ಕೆ ಅಥವಾ ಪ್ರವಾಸೋದ್ಯಮ ಇಲಾಖೆಗೆ ನಿಮ್ಮ ಮನವಿ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳೋದಾದರೆ?
0: ಜೈನ ಧರ್ಮ ಇಲ್ಲಿಗೆ ಸೀಮಿತ ಆಗಬಾರ್ದು. ನಮ್ಮ ಧರ್ಮ ಹಾಗೂ ನಾಣ್ಣುಡಿ ಏನು ಎಲ್ಲರ ಮನ ಮುಟ್ಟಬೇಕು ಹಾಗೂ ಪ್ರವಾಸಿ ತಾಣವಾಗಬೇಕು, ಇದಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಇವರು ಆಚಾರ ವಿಚಾರ ಸಮತೋಲನವಾಗಿಕೊಂಡು ನಮ್ಮ ಇದರಲ್ಲಿ ಹೇಳೋದಾದರೆ ನಮ್ಮ ಧಾರ್ಮಿಕ ವಿಚಾರಗಳನ್ನ ಇಲ್ಲಿಗೆ ನಿಂತ್ಕೊಳ್ಳದೆ ಎಲ್ಲರಿಗೂ ಮನ ಮುಟ್ಟಂಗೆ ವಿಷಯ ತಿಳಿಸ್ಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಸಹ ಸಹಕಾರ ಕೊಟ್ಟಿದ್ದೀರಿ, ಮಾಡ್ತಾ ಇದ್ದೀರಿ.
1: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ನಮ್ಮ ಜೈನ ಧರ್ಮದಲ್ಲಿ ಸಂಸ್ಕಾರ ಹಾಗೂ ಆಚಾರ ವಿಚಾರ ಸಮತೋಲನವಾಗಿರ್ಬೇಕು. ಆಚಾರ ಮಾಡೋದು ಮಾತಲ್ಲಿ ಆಡೋದು ಒಂದು, ನಾವು ನಡ್ಕೊಳ್ಳೋದೊಂದು ಹಾಗಲ್ಲ. ಅದಕ್ಕೆ ಆಚಾರ ಅಂತ ಹೇಳ್ತೀವಿ. ವಿಚಾರ ಅಂತಂದರೆ ನಮ್ಮ ಒಂದು ಸ್ವಾಧ್ಯಾಯ, ಏನು ಭಗವಂತನ ವಿಚಾರಗಳನ್ನ ನಾವು ಓದಿ ತಿಳ್ಕೊತೀವೋ, ನಮ್ಮ ಧರ್ಮ ವಿಚಾರಗಳಾಗ್ಬೋದು, ಎಲ್ಲ ವಿಚಾರಗಳನ್ನ ನಾವು ಏನು ತಿಳ್ಕೊತೀವೋ ಅದು ವಿಚಾರ ಆಗಿರ್ತದೆ. ನಮ್ಮ ನಡವಳಿಕೆ ಮತ್ತು ಆಚಾರ ವಿಚಾರ ಸಮತೋಲನವಾಗಿರಬೇಕು, ಸಮತೋಲನವಾಗಿರಬೇಕು. ಆಚಾರ ಜಾಸ್ತಿ ವಿಚಾರಣೆ ಗೊತ್ತಿಲ್ಲ ಅನ್ನಂಗಿಲ್ಲ, ವಿಚಾರನೂ ಗೊತ್ತಿರಬೇಕು, ನಮ್ಮ ಆಚಾರನೂ ಗೊತ್ತಿರಬೇಕು. ಆಚಾರ ವಿಚಾರಗಳು ಸಮತೋಲನವಾಗಿರಬೇಕು. ಅದನ್ನು ಸಮತೋಲನವಾಗಿಟ್ಕೊಂಡು ಅಹಿಂಸಾ ಮಾರ್ಗದಲ್ಲಿದ್ದರೆ ಎಲ್ಲರಿಗೂ ಶಾಂತಿ ಸುಖ ಹಾಗೂ ನೆಮ್ಮದಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಮತ್ತು ವಿವೇಕಾನಂದ ಸಂಸ್ಥೆಯವರು ಇಷ್ಟೊತ್ತು ನಮ್ಮ ವಿಚಾರವಾಗಿ ಅಂದರೆ ಮಂದಿರದ ವಿಚಾರ ಆಗಿರ್ಬೋದು, ಭಗವಂತನ ವಿಚಾರ ಆಗಿರ್ಬೋದು, ಎಲ್ಲರ ಕಿವಿಗೂ ಆತ್ಮಕ್ಕೂ ತಿಳಿಸಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಜನಧ್ವನಿ ಕೇಂದ್ರದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.
1: ಇದು ಕೇವಲ ಒಂದು ಬಸದಿಯಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ ಮತ್ತು ಸಂಸ್ಕೃತಿಯ

0: ಜೀವಂತ ಸಂಕೇತ. ನಮ್ಮ ಬಿಡುವಿಲ್ಲದ ಜೀವನದ ನಡುವೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಮತ್ತು ಪುರಾತನ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುವುದಷ್ಟೇ ಅಲ್ಲದೆ ನಮ್ಮ ಪೂರ್ವಜರು ಉಳಿಸಿ ಹೋದ ಇಂತಹ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
1: ತಮಗೂ ಸಹ ನನ್ನ ಧನ್ಯವಾದಗಳು.
0: ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ 1008 ಶ್ರೀ ಅನಂತನಾಥ ಸ್ವಾಮಿ ಜಿನ ಚೈತ್ಯಾಲಯದ ಕುರಿತು ಸರಗೂರು ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ SN ದೇವೇಂದ್ರಯ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಅಥವಾ ಬಸದಿಯ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದಲ್ಲಿರುವ 1008 ಶ್ರೀ ಅನಂತಸ್ವಾಮಿ ಜಿನಚೈತನ್ಯಾಲಯದ ಇತಿಹಾಸ, ಹಿನ್ನೆಲೆ, ವಿಶೇಷತೆ ಮತ್ತು ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ಜೈನ ಸಮಾಜದ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಎಸ್ ಎನ್ ದೇವೇಂದ್ರಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ ಹೆಚ್ ಡಿ ಕೋಟೆ ತಾಲೂಕಿನ ವಿಶೇಷ ಚೇತನರ ಸಂಘದ ಅಧ್ಯಕ್ಷರಾದ ತುಳಸಿ ಕುಪ್ಪೆಯ

ಇವರಿಗೆ ಶುಭಾಶಯ ತಿಳಿಸುವವರು ಪುಷ್ಪಕಲಾ, ಮಕ್ಕಳಾದ ಛಾಯಾ, ನಾಗೇಂದ್ರ ಹಾಗೂ ಭಾಗ್ಯಲಕ್ಷ್ಮಿ. ಮೊಮ್ಮಗ ಪಾರಿಜೈನ್. ಶ್ರೀಯುತ ನಾಗರಾಜುರವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 26/6/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ ರವರು ಫಿಸಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 75 ರೂಪಾಯಿ, ಪೆನ್ಸಿಲ್ ಬೀನೀಸ್ 75 ರೂಪಾಯಿ, ಮೆಣಸಿನಕಾಯಿ 18 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 32 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 13 ರೂಪಾಯಿ, ತೊಂಡೆಕಾಯಿ 23 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 55 ರೂಪಾಯಿ, ದಪ್ಪ ಮೆಣಸಿನಕಾಯಿ 63 ರೂಪಾಯಿ, ಸೋರೆಕಾಯಿ 9 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 28 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 12 ರೂಪಾಯಿ, ಟೊಮೊಟೊ 17 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ

0: ಗಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಮತ್ತು ತಂಗಟೆ ಗಿಡ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಚಾಕ್ಲೇಟ್ ತಯಾರಿಕೆಯು ಉಷ್ಣವಲಯದ ಹವಾಮಾನದಲ್ಲಿ ಬೆಳೆಯುವ ಕೋಕೋ ಮರದ ಬೀಜವಾದ ಕೋಕೋ ಬೀನ್ಸ್ನಿಂದ ಪ್ರಾರಂಭವಾಗುವ ಒಂದು ಆಕರ್ಷಕ ಪ್ರಕ್ರಿಯೆಯಾಗಿದೆ. ಕೊಯ್ಲು ಮಾಡಿದ ನಂತರ ಬೀನ್ಸ್ ಅನ್ನು ಹಲವಾರು ದಿನಗಳವರೆಗೆ ಹುದುಗಿಸಲಾಗುತ್ತದೆ. ಇದು ಅವುಗಳ ಸುವಾಸನೆ, ಪರಿಮಳ ಮತ್ತು ಬಣ್ಣವನ್ನು ಅಭಿವೃದ್ಧಿಪಡಿಸುವ ನಿರ್ಣಾಯಕ ಹಂತವಾಗಿದೆ. ಹುದುಗುವಿಕೆಯ ನಂತರ ಬೀನ್ಸ್ ಅನ್ನು ಒಣಗಿಸಲಾಗುತ್ತದೆ. ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಅವುಗಳ ತೇವಾಂಶವನ್ನು ಕಡಿಮೆ ಮಾಡಲು ಬೀನ್ಸ್ ಅನ್ನು ಮುಂದಿನ ಹಂತಕ್ಕೆ ತಯಾರಿಸಲು ಈ ಒಣಗಿಸುವ ಪ್ರಕ್ರಿಯೆಯು ಅತ್ಯಗತ್ಯವಾಗಿದೆ. ಬೀನ್ಸ್ ಅನ್ನು ಹುರಿಯುವುದು ಅವುಗಳ ಪರಿಮಳ ಮತ್ತು ಬಣ್ಣವನ್ನು ಮತ್ತಷ್ಟು ಹೆಚ್ಚಿಸುವುದಲ್ಲದೆ ಅವುಗಳ ಚಿಪ್ಪುಗಳನ್ನು ತೆಗೆದುಹಾಕಲು ಸುಲಭವಾಗುತ್ತದೆ. ಒಳಗಿರುವ ನಿಬ್ಗಳನ್ನು ಬೇರ್ಪಡಿಸಲಾಗುತ್ತದೆ. ನಿಬ್ಗಳು ಚಾಕ್ಲೇಟ್ ಮದ್ಯ ಅಥವಾ ಕೋಕೋ ಮಾಸ್ ಎಂದು ಕರೆಯಲ್ಪಡುವ ಪೇಸ್ಟ್ ಆಗಿ ಪುಡಿ ಮಾಡಲಾಗುತ್ತದೆ. ಈ ಪೇಸ್ಟ್ ಎಲ್ಲ ಚಾಕ್ಲೇಟ್ ಉತ್ಪನ್ನಗಳ ಅಡಿಪಾಯವಾಗಿದೆ. ರುಬ್ಬುವಾಗ ನಿಬ್ಗಳು ಕೋಕೋ ಬೆಣ್ಣೆಯನ್ನು ಬಿಡುಗಡೆ ಮಾಡುತ್ತದೆ. ಇದು ಚಾಕ್ಲೇಟ್ಗೆ ಅದರ ನಯವಾದ ವಿನ್ಯಾಸವನ್ನು ನೀಡುವ ನೈಸರ್ಗಿಕ ಕೊಬ್ಬು ಅಪೇಕ್ಷಿತ ಅಂತಿಮ ಉತ್ಪನ್ನವನ್ನು ಅವಲಂಬಿಸಿ ಈ ಚಾಕ್ಲೇಟ್ ಮದ್ಯವನ್ನು ಕೋಕೋ ಪುಡಿಯನ್ನು ತಯಾರಿಸಲು ಮತ್ತಷ್ಟು ಸಂಸ್ಕರಿಸಬಹುದಾದ ಅಥವಾ ಇತರೆ ಪದಾರ್ಥದೊಂದಿಗೆ ಸಂಯೋಜಿಸಿ ವಿವಿಧ ರೀತಿಯ ಚಾಕ್ಲೇಟ್ ತಯಾರಿಸಬಹುದು. ಕೋಚಿಂಗ್ ಎನ್ನುವುದು ಚಾಕ್ಲೇಟ್ ತಯಾರಿಕೆಯಲ್ಲಿ ಮತ್ತೊಂದು ನಿರ್ಣಾಯಕ ಹಂತ. ಇದು ಕೋಚಿಂಗ್ ಯಂತ್ರದ ಬಳಕೆಯ ಮೂಲಕ ಚಾಕ್ಲೇಟ್ ಮದ್ಯವನ್ನು ನಿರಂತರವಾಗಿ ಮಿಶ್ರಣ ಮಾಡುವುದು ಮತ್ತು ಗಾಳಿ ಬೀಸುವುದು ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಅಪೇಕ್ಷಿತ ವಿನ್ಯಾಸ ಮತ್ತು ಸುವಾಸನೆ ಮತ್ತು ಬಳಸುವ ಯಂತ್ರದ ಪ್ರಕಾರವನ್ನು ಅವಲಂಬಿಸಿ ಕೆಲವು ಗಂಟೆಗಳಿಂದ ಹಲವಾರು ದಿನಗಳವರೆಗೆ ತೆಗೆದುಕೊಳ್ಳಬಹುದು. ಕೋಚಿಂಗ್ ಚಾಕ್ಲೇಟ್ನ ಸುವಾಸನೆ ಮತ್ತು ಏಕರೂಪತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಕೋಚಿಂಗ್ನ ತಾಪಮಾನ ಮತ್ತು ಅವಧಿಯನ್ನು ಎಚ್ಚರಿಕೆಯನ್ನು ನಿಯಂತ್ರಿಸಲಾಗುತ್ತದೆ. ಈ ಹಂತವು ಚಾಕ್ಲೇಟ್ ಅನ್ನು ದಾನಿದ ಪೇಸ್ಟ್ನಿಂದ ರೇಷ್ಮೆಯಂತಹ ನಿಮ್ಮ ಬಾಯಿಯಲ್ಲಿ ಕರಗುವ ಖಾದ್ಯವಾಗಿ ಪರಿವರ್ತನೆಗೊಳ್ಳುತ್ತದೆ. ಹಾಗೆ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಂಗಟೆ ಗಿಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ತಂಗಟೆ ಗಿಡ ನಮ್ಮ ರಾಜ್ಯದ ಹಳ್ಳಿಗಾಡು ಪ್ರದೇಶದಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ತಂಗಟೆ ಗಿಡಕ್ಕೂ ನಮ್ಮ ಹಳ್ಳಿಯ ಪರಿಸರಕ್ಕೂ ಹೇಳಿ ಮಾಡಿಸಿದಂತಿವೆ. ದೀಪಾವಳಿಯಲ್ಲಿ ಮನೆ ಮನೆಗೂ ಹೂ ಚೆಲ್ಲುವ ಹೂರಿನ ಕಾಳಜ್ಜ ತಂಗಟೆ ಹೂವನ್ನು ಉಪಯೋಗಿಸುವುದನ್ನು ನಾವು ಎಲ್ಲೆಡೆ ನೋಡಿರುತ್ತೇವೆ. ತಂಗಟೆ ಗಿಡದ ಸೊಪ್ಪನ್ನ ಭೂಮಿಯಲ್ಲಿ ಹೂಳಿ ಚೆನ್ನಾಗಿ ಕಳಿತ ಮೇಲೆ ಗೊಬ್ಬರ ಮಾಡುತ್ತೇವೆ. ದನದ ಕೊಟ್ಟಿಗೆಗೆ ಹಾಕುವುದು ಉಂಟು. ಭತ್ತ ಬೆಳೆಯುವಾಗ ಹೊಲಕ್ಕೆ ಸರಬು ತರ ಹೂಳಿ ಭತ್ತ ಚೆನ್ನಾಗಿ ಬೆಳೆಯಲು ತಂಗಟೆ ಗಿಡವನ್ನು ಭತ್ತ ನಾಟಿಗಿಂತ ಮುಂಚೆ ತೊಳೆಯುತ್ತಾರೆ. ಎತ್ತು ಎಮ್ಮೆ ಮಲಗುವ ಸ್ಥಳಕ್ಕೆ ಸಹ ತಂಗಟೆ ಸೊಪ್ಪನ್ನು ಹಾಕುತ್ತೇವೆ. ಸಗಣಿ ಮತ್ತು ಗಂಜಲ ಅವುಗಳ ಮೈಗೆ ಮೆತ್ತಿ ಕೊಳೆಯದಿರಲಿ ಎಂದು ಅವುಗಳನ್ನು ಹಚ್ಚುವುದು ಉಂಟು. ಹಳದಿ ಬಣ್ಣ ತಿಳಿಯುವ ಅದರ ಹೂವುಗಳಲ್ಲಿ ಒಂದು ವಿಶೇಷವಿದೆ. ತಂಗಟಿ ಹೂವಿನ ಎರಡು ದಳಗಳು ಸಾಮಾನ್ಯವಾಗಿರುತ್ತವೆ ಮತ್ತು ಅವು ಗಂಡ ಹೆಂಡತಿ ರೀತಿಯಲ್ಲಿ ಇರುತ್ತವೆ ಎನ್ನುವುದು ಉಂಟು. ಜೊತೆಗೆ ವಾದ್ಯ ಎಂದು ಕರೆಯುವುದು ಉಂಟು. ಇನ್ನುಳಿದವರು ಬಂಧು ಬಳಗ ಎಂದು ಗುರುತಿಸುವುದು ಉಂಟು. ತಲೆನೋವು ಬಂದಾಗ ಹರಳೆಣ್ಣೆ ಹಚ್ಚಿ ತಲೆಗೆ ತಂಗಟಿ ಸೊಪ್ಪು ಕಟ್ಟಿದರೆ ಉಷ್ಣಾಂಶ ಕಡಿಮೆ ಮಾಡುತ್ತದೆ. ಹೂ ನೋಡುವುದಕ್ಕೂ ತುಂಬ ಅತ್ಯಾಕರ್ಷವಾಗಿದೆ. ನಮ್ಮ ಹಳ್ಳಿಗಳಲ್ಲಿ ಮಳೆರಾಯನ ಪೂಜೆ ಅಲ್ಲಲ್ಲಿ ನಡೆಯುವುದು ಉಂಟು. ಮಳಿಯಪ್ಪ ಮಳಿರಾಯ ಕರೆಯುತ್ತಾರೋ ನಿನ್ನ ಎಂದು ಹಾಡುತ್ತಾ ನಡೆಯುವ ಜನಪದ ಪೂಜೆ ಅದು.

0: ಈ ಪೂಜೆಗೆ ತಂಗಟ್ಟಿ ಹೂ ಬಳಕೆಯಾಗುತ್ತದೆ. ಜೊತೆಗೆ ದೀಪಾವಳಿಯ ಸಂದರ್ಭದಲ್ಲಿ ಬಾಗಿಲಲ್ಲಿ ಈ ಹೂಗಳನ್ನು ಇಟ್ಟು ಪೂಜಿಸುವಂತೆ. ತಂಗಟ್ಟಿ ಹೂವಿನಿಂದ ಅನೇಕ ಔಷಧಿ ಗುಣಗಳಿರುತ್ತವೆ ಎನ್ನುತ್ತಾರೆ. ನಮ್ಮ ಹಳ್ಳಿಯ ಜನಪದ ವೈದ್ಯರು ಮಕ್ಕಳಿಗೆ ಕೆಮ್ಮು ಮತ್ತು ನೆಗಡಿಯಾದರೆ ಅದರ ದಳವನ್ನು ತೊಳೆದು ಖಾಲಿ ಹೊಟ್ಟೆಯನ್ನು ಕೊಟ್ಟರೆ ಕೆಮ್ಮು ನೆಗಡಿ ಗುಣವಾಗುತ್ತದೆ ಎಂದು ನಮ್ಮ ಹಿರಿಯರು ಅದನ್ನು ಕೊಡುತ್ತಾ ಇದ್ದರು. ಯಾರ ತಂಟಿಗೂ ಹೋಗದೆ ತಂಗಟ್ಟಿ ಉಪಯೋಗಿಸಿ ಗಿಡ ಹಾಗೂ ನೋಡಲು ಸುಂದರವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಹಾಗೂ ತಂಗಟ್ಟಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನಾಲಿಗೆಯಲ್ಲಿ ಕರಗುವ ಚಾಕ್ಲೇಟ್ ಅರಳುವ ಬಗ್ಗೆ ಮತ್ತು ತಂಗಟ ಗಿಡ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು, ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
5: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
6: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
6: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
6: ಇದು ಕಲಾ ಕುಮಾರ ಮಾತು ಅಂದ್ರೆ,

0: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
1: ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಒಂದು ಕೆಟ್ಟ ಪರಂಪರೆ ಇದೆ. ಅದು ಈ ದೇಶವನ್ನು, ಈ ದೇಶದ ಧರ್ಮವನ್ನು, ಈ ದೇಶದ ಆಚರಣೆಗಳನ್ನು ಟೀಕಿಸುವುದು. ಹೀಗೆ ಮಾಡಿದರೆ ನಾವು ದೊಡ್ಡವರಾಗುತ್ತೇವೆ, ನಮಗೆ ಹೆಚ್ಚಿನ ಪ್ರಚಾರ ಸಿಗುತ್ತದೆ ಎಂಬ ಭಾವನೆಯಿಂದ ಇಂತಹ ಕೆಲಸವನ್ನು ಮಾಡಲಾಗುತ್ತದೆ. ಭಾರತದ ಹಿಂದೂ ಧರ್ಮ ಸನಾತನ ಧರ್ಮವೇ. ಇದಕ್ಕೆ 10,000 ವರ್ಷಗಳ ಇತಿಹಾಸವಿದೆ. ಈ ಹಿಂದೆ ಯಾವುದೇ ಸಂಪರ್ಕ ವ್ಯವಸ್ಥೆ ಇರಲಿಲ್ಲ, ಜನಸಂಖ್ಯೆಯೂ ಕಡಿಮೆ ಇತ್ತು. ಒಂದಷ್ಟು ಜನರು ಒಟ್ಟಾಗಿ ಕೆಲವೆಡೆ ವಾಸವಿರುತ್ತಿದ್ದರು. ಅವರು ತಮ್ಮ ಜೀವನಕ್ಕೆ ತಮ್ಮದೇ ಆದ ರೀತಿ ನೀತಿಗಳನ್ನು ಮಾಡಿಕೊಂಡಿದ್ದರು. ಅವರ ಆಹಾರ ವಿಹಾರ, ಅವರ ಆಚಾರ ವಿಚಾರ ಅವರ ಮಟ್ಟಿಗೆ ಸೀಮಿತವಾಗಿತ್ತು. ಅದು ತಪ್ಪು ಎಂದಲ್ಲ, ಅವರಿಗೆ ತೋಚಿದ್ದನ್ನು ಅವರು ಆಚರಣೆಯಲ್ಲಿ ತಂದುಕೊಂಡಿದ್ದರು. ಅದರಲ್ಲಿ ಅನೇಕ ಆಚರಣೆಗಳು ತಪ್ಪಾಗಿಯೂ ಇದ್ದವು. ಆದರೆ ಅವರ ಗುಂಪಿಗೆ ಅದು ಸರಿ ಎನಿಸಿದ್ದಿರಬಹುದು, ಹಾಗಾಗಿ ಆಚರಿಸುತ್ತಿದ್ದರು. ಆದರೆ ಕಳೆದೆರಡು ಶತಮಾನಗಳಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಸುಧಾರಿಸಿತು. ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಲು ಸಾಧ್ಯವಾಯಿತು. ಹಾಗೆಯೇ ಇನ್ನೊಂದು ಕಡೆಗೆ ಹೋದಾಗ ಅಲ್ಲಿನ ಜನರು ಆಚರಿಸುತ್ತಿದ್ದ ಆಚರಣೆಗಳನ್ನು ಅವರು ಕಂಡರು. ಅದನ್ನು ತಮ್ಮ ಆಚರಣೆಗಳ ಜೊತೆಗೆ ಹೋಲಿಕೆ ಮಾಡಿಕೊಂಡರು. ಆಗ ಸರಿಯಾವುದು ತಪ್ಪು ಯಾವುದು ಎಂಬ ಅರಿವಾಗ ತೊಡಗಿತು. ಅದನ್ನು ಕೆಲವು ಮುಖಂಡರು ಸರಿಪಡಿಸಲು ಪ್ರಯತ್ನಿಸಿ ಯಶಸ್ವಿಯೂ ಆದರು. ಹಾಗೆಂದು ತಾವು ಆಚರಿಸುತ್ತಿದ್ದದ್ದೇ ಸರಿ ಎಂದು ವಾದ ಮಾಡುವುದು ಸಮಂಜಸವಾಗುವುದಿಲ್ಲ. ಸುಧಾರಣೆ ಎನ್ನುವುದು ಇತರೆಡೆ ಕಂಡ ದೃಶ್ಯಗಳನ್ನು, ಆಚರಣೆಗಳನ್ನು ಕಂಡಾಗ ಸರಿಪಡಿಸಿಕೊಳ್ಳಬೇಕು ಎಂಬ ಭಾವನೆ ಮೂಡುವುದರಿಂದ ಆಗುತ್ತದೆ. ಈಗಂತೂ ಆಧುನಿಕ ವಾಹನಗಳು ಇರುವುದರಿಂದ ವಿಶ್ವದ ಯಾವುದೇ ಭಾಗಕ್ಕೂ ಸುಲಭವಾಗಿ ಸಂಚಾರ ಮಾಡಬಹುದಾಗಿದೆ. ಹಾಗೆ ಸಂಚರಿಸುವಾಗ ಅಲ್ಲಿನ ಆಚರಣೆ, ಅಲ್ಲಿನ ನಾಗರಿಕತೆ ಇವುಗಳನ್ನು ನಾವು ಕಾಣಬಹುದು. ಅದರಲ್ಲಿ ಕೆಲವು ನಮಗೆ ವಿಶೇಷ ಎನಿಸಬಹುದು, ನಾವು ಅದನ್ನು ಅಳವಡಿಸಿಕೊಳ್ಳಬಹುದು ಎಂಬ ಭಾವನೆಯು ಬರಬಹುದು. ಇದು ತಪ್ಪಲ್ಲ. ಹಾಗಾಗಿ ಇಂದು ನಾವು ತಮ್ಮ ತನಕ್ಕಿಂತ ಇತರೆಡೆ ಕಾಣುವುದನ್ನು ಚೆನ್ನ ಎಂದು ಹೆಚ್ಚಾಗಿ ಒಪ್ಪಿಕೊಳ್ಳುತ್ತಿದ್ದೇವೆ. ಇದು ತಪ್ಪಲ್ಲ, ಆದರೆ ನಾವು ಕಂಡಿದ್ದೇ ಸರಿ. ಇದು ನಮ್ಮ ದೇಶದಲ್ಲಿ, ಧರ್ಮದಲ್ಲಿ, ಆಚರಣೆಯಲ್ಲಿ ಇಲ್ಲ. ಆದುದರಿಂದ ನಮ್ಮ ಧರ್ಮ, ದೇಶ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಸೂಕ್ತ ಎನಿಸುವುದಿಲ್ಲ. ಹಾಗೆ ನೋಡಿದರೆ ಪ್ರಪಂಚದ ಹಲವು ದೇಶ ಧರ್ಮಗಳು ಉದಯಿಸುವುದಕ್ಕೆ ಪೂರ್ವದಿಂದಲೂ ಈ ದೇಶದಲ್ಲಿ ದೊಡ್ಡ ಸಂಸ್ಕೃತಿ ತಲೆ ಎತ್ತಿ ನಿಂತಿದೆ. ಹಾಗೆ ಅದು ಪುರಾತನವಾದುದರಿಂದ ಅದರ ಆಚರಣೆಯ ಒಂದಷ್ಟು ಭಾಗ ಈಗಿನ ಸ್ಥಿತಿಗೆ ಒಪ್ಪುವುದಿಲ್ಲ ಎಂದು ನಮಗೆ ಅರಿವಾಗುತ್ತದೆ. ಅಂತಹ ತಪ್ಪು ಆಚರಣೆಗಳನ್ನು ಸರಿಪಡಿಸಬಹುದು, ಅದನ್ನು ನಾವೇ ವೈಯಕ್ತಿಕವಾಗಿ ಅಳವಡಿಸಿಕೊಳ್ಳಬಹುದು, ಅಥವಾ ಇಂತಹುದು ಸರಿ ಎನಿಸುವುದಿಲ್ಲ ಎಂದು ನಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇಂತಹುದಕ್ಕೆ ಮಾನ್ಯತೆ ಇರುತ್ತದೆ. ಆದರೆ ಹಾಗೆ ಹೇಳುವ ಭರದಲ್ಲಿ ಇಡೀ ದೇಶ ಧರ್ಮ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವುದು ಒಂದು ರೀತಿಯಲ್ಲಿ ಮೂರ್ಖತನ ಎನಿಸುತ್ತದೆ.

ಕಾಣಿಸುತ್ತದೆ. ಇತ್ತೀಚೆಗೆ ಅಂತಹ ಹೇಳಿಕೆಗಳು ಹೆಚ್ಚಾಗುತ್ತಿರುವುದನ್ನು ಕಾಣಬಹುದು. ಅದರಲ್ಲೂ ಇಂತಹ ಟೀಕೆಗಳು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಆಗುತ್ತಿರುವುದನ್ನು ಗಮನಿಸಬಹುದು. ಈ ದೇಶದ ಇತಿಹಾಸ ಗಮನಿಸಿದಾಗ ಇಂತಹ ಅನೇಕ ಪುರಾತನ ಆಚರಣೆಗಳು ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದವರ ದೊಡ್ಡ ಪಟ್ಟಿಯನ್ನು ನಾವು ಮಾಡಬಹುದು. ಅವರೆಲ್ಲ ಇಲ್ಲಿಯ ಆಚರಣೆಯ ಕೆಲವು ವಿಧಾನ ಸರಿಯಲ್ಲ, ಅದು ಬದಲಾಗಬೇಕು ಎಂದು ಹೋರಾಡಿದರೆ ವಿನಃ ಇಡೀ ಧರ್ಮ ಸಂಸ್ಕೃತಿಯೇ ತಪ್ಪು ಎಂದು ಖಂಡಿಸಲಿಲ್ಲ ಅಥವಾ ಅದರಿಂದ ಹೊರಹೋಗಲು ಇಲ್ಲ. ಬಹಳ ಹಿಂದೆ ಆಚರಣೆಗೆ ತಂದ ಪದ್ಧತಿ ಇಂದಿಗೆ ಹೊಂದುವುದಿಲ್ಲ, ಅದು ಈ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಎಂದು ಹೇಳುವುದು ಸೂಕ್ತವೇ. ಆದರೂ ಅದನ್ನು ಹೇಳುವ ಭರದಲ್ಲಿ ಇಡೀ ಧರ್ಮವೇ ಸರಿಯಲ್ಲ ಎಂಬ ಹೇಳಿಕೆ ನೀಡಬಾರದು. ನಮ್ಮ ದೇಶದಲ್ಲಿ ವಿದೇಶಿಯರು 7-8 ಶತಮಾನಗಳ ಕಾಲ ಆಳ್ವಿಕೆ ಮಾಡಿದ್ದಾರೆ. ಆ ಸಮಯದಲ್ಲಿ ಅವರನ್ನು ಹಿಂದಕ್ಕೆ ಕಳುಹಿಸಿ ನಮ್ಮ ದೇಶ ಸ್ವಾತಂತ್ರ್ಯ ಪಡೆಯಬೇಕು ಎಂಬ ಹೋರಾಟವಾಗಿದೆ. ಆಯ ಕಾಲದಲ್ಲಿ ಅನೇಕ ದೇಶಭಕ್ತರು ಅಂತಹ ವಿದೇಶಿಯರ ವಿರುದ್ಧ ಹೋರಾಟ ನಡೆಸಿದ್ದಾರೆ. ಇದರ ಜೊತೆಗೆ ನಮ್ಮ ಸಮಾಜದಲ್ಲಿನ ಕೆಲವು ಪದ್ಧತಿಗಳು ಸರಿಯಿಲ್ಲ, ಅದರಲ್ಲಿ ಸುಧಾರಣೆಯಾಗಬೇಕು ಎಂದು ಹೋರಾಡಿದ ಅನೇಕ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಅದರಲ್ಲಿ ಹೆಸರಿಸಬಹುದಾದ ಕೆಲವು ಹೆಸರುಗಳೆಂದರೆ ರಾಜಾರಾಮ್ ಮೋಹನ್ ರಾಯ್, ಜ್ಯೋತಿಬಾ ಫುಲೆ, ಈಶ್ವರಚಂದ್ರ ವಿದ್ಯಾಸಾಗರ, ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸ, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ನಾರಾಯಣ ಗುರು, ರವೀಂದ್ರನಾಥ್ ಟಾಗೋರ್ ಅವರು ಮೊದಲಾದವರು ಸೇರಿದ್ದಾರೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸಮಾಜವ ಟೀಕಿಸುವ ಬದಲು ತಿದ್ದುವ ಕೆಲಸವಾಗಲಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವು ಬಿತ್ತರಗೊಂಡಿತು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
4: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
5: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
4: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
5: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
4: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ 6:00.
4: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ.

0: ಪ್ರವೇಶಿಸಿದ ಈಕ್ವೆಡಾರ್. ವಾರ್ತೆಗಳ ವಿವರ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣದಲ್ಲಿ ದಾಖಲಿಸಲಾದ ಮೊದಲ ಎಫ್ಐಆರ್ನಲ್ಲಿ ಹೆಸರಿಸಲಾದ 8 ಜನರನ್ನು ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರ ನಿರ್ದೇಶನದ ಮೇರೆಗೆ ರಚಿಸಲಾದ ವಿಶೇಷ ತನಿಖಾ ತಂಡದ ಶಿಫಾರಸುಗಳನ್ನು ಅನುಸರಿಸಿ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಟ್ರಸ್ಟ್ನ ಸದಸ್ಯ ಕೃಷ್ಣಮೋಹನ್ ನೀಡಿದ ಲಿಖಿತ ದೂರಿನ ಆಧಾರದ ಮೇಲೆ ಶ್ರೀರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ ಮತ್ತು ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಸೇರಿದಂತೆ ಇತರೆ ಅಪರಿಚಿತ ಆರೋಪಿಗಳನ್ನು ಹೆಸರಿಸಲಾಗಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಎಸ್ಐಟಿ ಮಂಗಳವಾರ ತನ್ನ ಪ್ರಾಥಮಿಕ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಶಿಫಾರಸುಗಳನ್ನು ಮಾಡಿದೆ. ಈ ಶಿಫಾರಸುಗಳನ್ನು ಅನುಸರಿಸಿ ನಿನ್ನೆ ಎಫ್ಐಆರ್ ದಾಖಲಿಸಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸ್ವೀಕರಿಸಿದ ಕಾಣಿಕೆಗಳು ಮತ್ತು ಕಾಣಿಕೆಗಳನ್ನು ಒಳಗೊಂಡ ಕಳ್ಳತನದ ಆರೋಪಗಳು ಹೊರಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಟ್ರಸ್ಟ್ ವಿಶೇಷ ತನಿಖೆಗೆ ಮನವಿ ಮಾಡಿತ್ತು. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಎಸ್ಐಟಿ ರಚನೆಗೆ ಆದೇಶಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ದಿನದಂದು ನಶಾ ಮುಕ್ತ ಭಾರತವನ್ನು ನಿರ್ಮಿಸುವ ಸಾಮೂಹಿಕ ಸಂಕಲ್ಪವನ್ನು ಪುನರುಚ್ಚರಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಜನರಿಗೆ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ಆಂದೋಲನವನ್ನು ಸಕ್ರಿಯವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತಿರುವ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳನ್ನು ಶ್ಲಾಘಿಸಿದ್ದಾರೆ. ಬಲವಾದ, ಆರೋಗ್ಯಕರ ಮತ್ತು ವ್ಯಸನಮುಕ್ತ ಭಾರತವನ್ನು ನಿರ್ಮಿಸುವತ್ತ ಅವರ ಪ್ರಯತ್ನಗಳು ಅರ್ಥಪೂರ್ಣ ಕೊಡುಗೆ ನೀಡುತ್ತಿವೆ ಎಂದು ಹೇಳಿದರು. ಜಾಗೃತಿ ಮೂಡಿಸಲು, ಚೇತರಿಕೆಯಲ್ಲಿ ಇರುವವರನ್ನು ಬೆಂಬಲಿಸಲು ಮತ್ತು ವ್ಯಸನಕ್ಕಿಂತ ಭರವಸೆ, ಆರೋಗ್ಯ ಮತ್ತು ಉದ್ದೇಶವನ್ನು ಆಯ್ಕೆ ಮಾಡಲು ಮತ್ತು ಯುವಕರನ್ನು ಪ್ರೇರೇಪಿಸಲು ಎಲ್ಲರೂ ಒಟ್ಟಾಗಿ ನಿಲ್ಲಬೇಕೆಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮನವಿ ಮಾಡಿದರು. ಇದೇ ವೇಳೆ ಮಾದಕ ವಸ್ತುಗಳ ವಿರುದ್ಧದ ಹೋರಾಟದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಾದಕ ವಸ್ತುಗಳ ದಂಧೆಗಳನ್ನು ನಿರ್ದಯವಾಗಿ ನಾಶಪಡಿಸಲಾಗಿದೆ ಎಂದು ಹೇಳಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಲಂಡನ್ನಲ್ಲಿ ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪೀಟರ್ ಕೈಲ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಚರ್ಚೆಯ ವೇಳೆ ಭಾರತ ಬ್ರಿಟನ್ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸಲು ಹೊಸ ಅವಕಾಶಗಳನ್ನು ಅನ್ವೇಷಿಸಿದ್ದೇವೆ. ಈ ಮಾತುಕತೆಯು ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ವ್ಯಾಖ್ಯಾನಿಸುವ ವಿಶ್ವಾಸ ಮತ್ತು ಭವಿಷ್ಯದ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಮುಂದಿನ ತಿಂಗಳು 15ರಿಂದ ಜಾರಿಗೆ ಬರಲಿರುವ ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎರಡೂ ರಾಷ್ಟ್ರಗಳಿಗೆ ನಾವೀನ್ಯತೆ, ಹೂಡಿಕೆ ಮತ್ತು ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವ ಪರಿಸರ ವ್ಯವಸ್ಥೆಯನ್ನು ಬೆಳೆಸಲು ಎರಡೂ ಕಡೆಯವರು ಬದ್ಧರಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ನಡೆದ 2ನೇ ಫ್ಯಾಕ್ಸ್ ಸಿಲಿಕಾ ಶೃಂಗಸಭೆಯಲ್ಲಿ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನಗಳಿಗೆ ಶಕ್ತಿ ತುಂಬಲು ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿಗಳನ್ನು ನಿರ್ಮಿಸಲು ಭಾರತ ಸೇರಿದಂತೆ 35 ರಾಷ್ಟ್ರಗಳು ಅಮೆರಿಕ ನೇತೃತ್ವದ ಉಪಕ್ರಮಕ್ಕೆ ಸಹಿ ಹಾಕಿವೆ. ಶೃಂಗಸಭೆಯಲ್ಲಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ನೇತೃತ್ವದ ನಿಯೋಗ ಭಾಗವಹಿಸಿತ್ತು. ಅರೆವಾಹಕಗಳು ಕೃತಕ ಬುದ್ಧಿಮತ್ತೆ ಮತ್ತು ಸ್ಥಿತಿಸ್ಥಾಪಕ ತಂತ್ರಜ್ಞಾನ ಪೂರೈಕೆ ಸರಪಳಿಗಳಲ್ಲಿ ಸಹಯೋಗವನ್ನು ಮುಂದುವರಿಸುವ ಕುರಿತು ಉದ್ಯಮದ ನಾಯಕರೊಂದಿಗೆ ಭಾರತೀಯ ನಿಯೋಗ ಚರ್ಚೆ ನಡೆಸಿತು. ಕಿರ್ಗಿಸ್ತಾನದ ಬಿಷ್ಕೆಕ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆಯ ಮಹಿಳಾ ವೇದಿಕೆ 2026ರಲ್ಲಿ ಭಾರತ ಮಹಿಳೆಯರ ನೇತೃತ್ವದ ಅಭಿವೃದ್ಧಿಗೆ ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ. ಇಂದು ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಮಹಿಳೆಯರು ಕೇವಲ ಬೆಳವಣಿಗೆಯ ಫಲಾನುಭವಿಗಳಲ್ಲ, ಬದಲಾಗಿ 2047ರ ವೇಳೆಗೆ ವಿಕಸಿತ ಭಾರತದ ಅತ್ಯಂತ ಶಕ್ತಿಶಾಲಿ ಚಾಲಕರು ಎಂದು ಅವರು ಪ್ರತಿಪಾದಿಸಿದರು. ಭಾರತದಲ್ಲಿ ಸುಮಾರು 100 ದಶಲಕ್ಷ ಮಹಿಳೆಯರು 9 ದಶಲಕ್ಷಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳಲ್ಲಿ ಸಂಘಟಿತರಾಗಿದ್ದಾರೆ. ಇವರಲ್ಲಿ 30 ದಶಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರು ಲಖ್ಪತಿ ದೀದಿಗಳಾಗಿದ್ದಾರೆ ಎಂದು ತಿಳಿಸಿದರು. ಮಿಷನ್ ಶಕ್ತಿ ಮತ್ತು ಮಿಷನ್ ಪೋಷಣ್ 2.0 ನಂತಹ ಯೋಜನೆಗಳು ಮಹಿಳೆಯರ ಸುರಕ್ಷತೆ, ಆರೋಗ್ಯ ಮತ್ತು ಆರ್ಥಿಕ ಭಾಗವಹಿಸುವಿಕೆಯನ್ನು ಮುನ್ನಡೆಸುತ್ತಿವೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವೆನಿಜುವಾಲಾದಲ್ಲಿ ಸಂಭವಿಸಿದ ಎರಡು ಪ್ರಬಲ ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 235 ಏರಿಕೆಯಾಗಿದೆ. 1,500 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ದು, ವೆನಿಜುವಲಾ ರಾಜಧಾನಿ ಕ್ಯಾರಕಾಸ್ನ ಪಶ್ಚಿಮಕ್ಕೆ 160 ಕಿಲೋಮೀಟರ್ ದೂರದಲ್ಲಿ 7.2 ಮತ್ತು 7.5 ತೀವ್ರತೆಯ ಪ್ರಬಲ ಭೂಕಂಪಗಳು ಸಂಭವಿಸಿದ ನಂತರ ಕನಿಷ್ಠ 2,927 ಕುಟುಂಬಗಳು ತಮ್ಮ ಮನೆಗಳನ್ನು ಕಳೆದುಕೊಂಡಿವೆ. ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ಹಲವಾರು ದೇಶಗಳು ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡಲು ಮುಂದೆ ಬಂದಿವೆ. ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸೌಹಾರ್ದತೆಯನ್ನು ಡೆಲ್ಸಿ ರೋಡ್ರಿಗ್ಸ್ ಶ್ಲಾಘಿಸಿದ್ದಾರೆ. ಭಾರತ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ ಎಂದು ಜರ್ಮನ್ ರಾಯಭಾರಿ ಫಿಲಿಪ್ ಆಕೆರ್ಮನ್ ತಿಳಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ವ್ಯಾಪಾರ, ರಾಜಕೀಯ ಮತ್ತು ಕಾರ್ಯತಂತ್ರ ಕ್ಷೇತ್ರಗಳಲ್ಲಿ ಭಾರತ ಮತ್ತು ಜರ್ಮನಿ ಬಲವಾದ ಸಹಕಾರವನ್ನು ಹೊಂದಿವೆ. ಬಹುನಿರೀಕ್ಷಿತ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದಿಂದಾಗಿ ಜರ್ಮನ್ ಉದ್ಯಮಿಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಲು ಗಮನಾರ್ಹವಾಗಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಸ್ತುತ ಜರ್ಮನಿಯಲ್ಲಿ ಸುಮಾರು 60,000 ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಮತ್ತು ಜರ್ಮನಿಯಲ್ಲಿ ನೆಲೆಸಿರುವ ಭಾರತೀಯ ವಲಸಿಗರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಫಿಲಿಪ್ ಅಕೆರ್ಮನ್ ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇದೇ ಭಾನುವಾರ ಬೆಳಿಗ್ಗೆ 11:00 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಇಂದು ಅಶೂರ ಎ ಮೊಹರಂ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕರ್ಬಲಾದಲ್ಲಿ ಸತ್ಯ, ಸದಾಚಾರ ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಪ್ರವಾದಿ ಮೊಹಮ್ಮದ್ ಅವರ ಮಗ ಹಜರತ್ ಇಮಾಮ್ ಹುಸೇನ್ ಮತ್ತು ಅವರ ಸಹಚರರ ಹುತಾತ್ಮತೆಯನ್ನು ಈ ದಿನ ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ತಾಜಿಯಾ ಮೆರವಣಿಗೆಗಳನ್ನು ಆಯೋಜಿಸಲಾಗಿದೆ. ಕರ್ಬಲಾ ಹುತಾತ್ಮರ ಅತ್ಯುನ್ನತ ತ್ಯಾಗವನ್ನು ಎತ್ತಿ ತೋರಿಸುವ ಮಜಾಲಿಗಳು ಅಥವಾ ಧಾರ್ಮಿಕ ಸಭೆಗಳನ್ನು ಸಹ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಭದ್ರತಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅಶೂರ ಎ ಮೊಹರಂ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಹಜರತ್ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದ್ದಾರೆ. ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಈ ಗುಂಪಿನ ಪಂದ್ಯದಲ್ಲಿ ಜರ್ಮನಿ ತಂಡವನ್ನು 2-1 ಗೋಲುಗಳಿಂದ ಸೋಲಿಸಿ ಈಕ್ವೆಡಾರ್ ತಂಡ ನಾಕೌಟ್ ಹಂತಕ್ಕೆ ಪ್ರವೇಶಿಸಿದೆ. ಇದಕ್ಕೂ ಮುನ್ನ ಫಿಲಿಡೆಲ್ಫಿಯಾದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ಯೂರಾಕೋ ವಿರುದ್ಧ 2-0 ಗೋಲುಗಳಿಂದ ಜಯಗಳಿಸಿದ ಕೋಟ್ ಡಿ ಐವರಿ ತಂಡ ನಾಕೌಟ್ ಹಂತವನ್ನು ಪ್ರವೇಶಿಸಿತು. ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಎಫ್ ಗುಂಪಿನ ಹಣಾಹಣಿಯಲ್ಲಿ 1-1 ಗೋಲುಗಳ ಮೂಲಕ ಡ್ರಾ ಸಾಧಿಸಿದ ಜಪಾನ್ ಮತ್ತು ಸ್ವೀಡನ್ ಎರಡೂ ತಂಡಗಳು ನಾಕೌಟ್ ಹಂತ ತಲುಪಿತು. 32 ಸುತ್ತಿನಲ್ಲಿ ಜಪಾನ್ ಈಗ 5 ಬಾರಿಯ ಚಾಂಪಿಯನ್ ಬ್ರೆಜಿಲ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ದೇಣಿಗೆ ಪ್ರಕರಣ, ಉತ್ತರ ಪ್ರದೇಶ ಪೊಲೀಸರಿಂದ 8 ಆರೋಪಿಗಳ ಬಂಧನ. ಲಂಡನ್ನಲ್ಲಿ ಇಂದು ಬ್ರಿಟನ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ. ವೆನಿಜುವೆಲಾ ಭೂಕಂಪ, ಮೃತರ ಸಂಖ್ಯೆ 235 ಏರಿಕೆ, ತುರ್ತು ಪರಿಸ್ಥಿತಿ ಘೋಷಣೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಜರ್ಮನಿ ವಿರುದ್ಧ ಗೆದ್ದು ನಾಕೌಟ್ ಹಂತ ಪ್ರವೇಶಿಸಿದ ಈಕ್ವೆಡಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ನಿಮ್ಮನಹಳ್ಳಿಯ ಶ್ರೀಮತಿ ಭಾಗ್ಯರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮಿನಿಸ್ಟ್ರಿ ಆಫ್ ಎಜುಕೇಶನ್.

0: गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕು. ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900055319. ಧನ್ಯವಾದಗಳು.

ಇನ್ನು ಮುಂದೆ ಕೇಳಿ ಬರೋಣ. ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಎಂಬ ವಿಷಯದ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ MC ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ದುರ್ಯೋಧನ ಭೀಮನ ಆ ಭೀಕರವಾದ ಲೋಹದ ಗದೆಯ ಹೊಡೆತಕ್ಕೆ ಬಿದ್ದ. ಕವಿ ಅದು ಹೇಗೆ ಬಿದ್ದ ಅಂತಾನೆ ಅಂದರೆ, ಮಹಾಭಾರತದ ದುಷ್ಟತನವೇ ಬಿದ್ದಂತೆ ಆ ಮಾನ ನಿಧಿಯಾದಂತಹ ಅಭಿಮಾನಿಯಾದ ದುರ್ಯೋಧನ ಬಿದ್ದ ಅಂತ ಸಂಜಯ ಹೇಳ್ತಾನೆ. ಕವಿ ಸಂಜಯನ ಬಾಯಲ್ಲಿ ಹಾಗೆ ಹೇಳಿಸ್ತಾನೆ, ಅವನ ದುಷ್ಟತನ ಇದ್ದೇ ಇತ್ತು. ಅವನು ಬಿದ್ದಾಗ ಬಹಳಷ್ಟು ಪ್ರಕೃತಿ ವಿಕೋಪಗಳು ಕಾಣಿಸ್ಕೊಂಡ್ವಂತೆ, ಅಪಶಕುನಗಳೆಲ್ಲ ಕಾಣಿಸ್ಕೊಂಡ್ವಂತೆ. ಇದು ಪಾಂಡವರುಗಳಿಗೆ, ಉಪ ಪಾಂಡವರಿಗೆ ಎಲ್ಲರಿಗೂ ಏನೋ ಒಂದು ಕೆಡುಕನ್ನು, ಏನೋ ಕೆಟ್ಟದಾಗುತ್ತೆ ಅನ್ನೋ ಸೂಚನೆ ಇದ್ದಂಗೆ ಅನ್ನಿಸ್ತು. ಈಗ ಭೀಮ ಬಂದು ತನ್ನ ಹಿಂದಿನ ಅವಮಾನಗಳನ್ನೆಲ್ಲ ಸೇಡು ತೀರಿಸ್ಕೋಬೇಕಲ್ಲ, ಅವಮಾನಗಳನ್ನು ತೀರಿಸ್ಕೋಬೇಕಲ್ಲ, ಆ ಕೆಲಸಕ್ಕೆ ಶುರು ಮಾಡ್ತಾನೆ. ಈ ದುರ್ಯೋಧನನನ್ನು ವಿಧ ವಿಧವಾಗಿ ಅವಮಾನ ಪಡಿಸೋ ಕೆಲಸಕ್ಕೆ ಆರಂಭಿಸ್ಕೋತಾನೆ. ತನ್ನ ಗದಿಯನ್ನು ಊರು ನಿಂತ್ಕೊಂಡು ಕೌರವನನ್ನು ಈಗ ಮಾತಾಡ್ತಾನೆ, ಏನಪ್ಪ ಈಗಲಾದ್ದು ನೆಲದ ಅರ್ಧ ಭಾಗವನ್ನು ಕೊಡ್ತೀಯೋ? ಸಂಕೋಚ ಪಟ್ಕೋಬೇಡ, ಹೇಳು. ನಾವು 5 ಊರು ಕೇಳಿದರೆ ಕೊಡೋದಿಲ್ಲ ಅಂದೆ. ಸೂಜಿಯ ತುದಿಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂತಂದೆ. ಈಗ ಹೆದರಬೇಡ, 5 ಊರು ಬೇಡ, 2 ಊರುಗಳನ್ನು ತಗೊಂಡಿದ್ದೀನಿ ಅಂದ. ಯಾಕೆಂದರೆ ಅವನು ಹೇಳಿದ್ದು ಕೇಳಿದ್ದು ಕನ್ನಡದ 5 ಊರು, ತಗೊಂಡಿರೋದು ಸಂಸ್ಕೃತದ 2 ಊರು ದೊಡೆಗಳನ್ನು. ನಮ್ಮನ್ನು ಕಾಡುಗೂಡಿಸ್ದೆ, ನಮ್ಮನ್ನು ಎತ್ತುಗಳು ಅಂತ ಅಪಹಾಸ್ಯ ಮಾಡಿದೆ. ಎತ್ತುಗಳ ಜೊತೆಗೆ ರಾಜರು ಮಾತನಾಡೋದುಂಟೇನೋ? ಈ ಪಾಪ ಹಿಂಗೆ ಮಲ್ಕೊಂಬಿಟ್ಟಿದೆಯಲ್ಲೋ ದುರ್ಯೋಧನ, ನೆಲದ ಕಲ್ಲು ಒತ್ತೋದಿಲ್ವೇನೋ, ಗದೆಯಿಂದ ತಿವಿಲೇನೋ. ಆಯಿತು, ನನ್ನ ಪ್ರತಿಜ್ಞೆಗಳನ್ನೆಲ್ಲ ಪೂರೈಸಿದ್ದೀನಿ, ನಾನು ಪ್ರತಿಜ್ಞೆಗಳನ್ನು ಪೂರೈಸಿದ್ದೀನಿ. ನಿನ್ನ ತೊಡೆಯನ್ನು ಮುರಿದಿದ್ದೀನಿ, ನಿನ್ನ ತಮ್ಮ ದುಶ್ಯಾಸನ ರಕ್ತವನ್ನು ಕುಡಿದಿದ್ದೀನಿ, ಧೃತರಾಷ್ಟ್ರನ 100 ಮಕ್ಕಳನ್ನು ನಾನು ಕೊಂದಿದ್ದೀನಿ. ಅಲ್ಲಿಗೆ ನನ್ನ ಪ್ರತಿಜ್ಞೆ ಮುಗೀತು. ಈಗ ನಮ್ಮನ್ನು ಕಾಡಿಗೆ ನೂಕಿದೆಯಲ್ಲ, ಜೂಜಿನಲ್ಲಿ ಮೋಸದಿಂದ ಸೋಲಿಸಿದೆಯಲ್ಲ, ನಮ್ಮ ದ್ರೌಪದಿಯನ್ನು ಎಲ್ಲರ ಎದುರಲ್ಲಿ ಅವಮಾನಿಸಿದೆಯಲ್ಲ, ಅದಕ್ಕೆ ಫಲವನ್ನು ಈಗ ಅನುಭವಿಸು ಅಂತ ಹೇಳಿ ಅವನ ತಲೆಯನ್ನು ಎಡಗಾಲನ್ನು ಒದ್ದನಂತೆ. ಎಡಗಾಲಿನಿಂದ ಅದನ್ನೇ ಹೇಳಿದ್ದ, ನಿನ್ನ ತಲೆ ಒದ್ದೀನಿ ಅಂದಿದ್ದ, ಮಾಡ್ದ ಅದನ್ನು. ವಾಮೀನ ಪದ ಮೌಲಿಂ ಉಪಾಸ್ಪೃಶತ್, ಇಲ್ಲಿ ಉಪಾಸ್ಪೃಶತ್ ಅಂತ ಹೇಳಿದ್ದಾರೆ, ಎಡಗಾಲಿಂದ ಮುಟ್ಟದ ಅಂತ ಅಷ್ಟೇ. ತುಂಬ ಒದ್ನೋ ಇಲ್ವೋ ಆಮೇಲೆ ಒದ್ದಿದ್ದು ಹೇಳ್ತಾರೆ. ಶಿರಶ್ಚ ರಾಜಸಿಂಹಸ್ಯ ಪಾದೇಮ ಸಮಲೋಡಯತ್, ತಲೆ ಅವನ ರಾಜಸಿಂಹದಂತಹ ಅವನ ತಲೆಯನ್ನು ಒದ್ದ. ಆಮೇಲೆ ಸುತ್ತಲೂ ಕುಣಿದಾಡ್ಕೊಂಡು ಬಂದಂತೆ, ಅದೊಂದಿದೆ, ಅವನು ಕುಣಿದಾಡ್ದ ಅಂತಿದೆ. ಇದು ಒಂಥರ ಮನಸ್ಸಿಗೆ ಬೇಜಾರೂ ಆಗುತ್ತೆ, ಆದರೆ ಭೀಮನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಸಂಜಯ ಅದನ್ನ ಹೇಳ್ತಾನೆ, ಹೀಗೆ ಮಾಡಿಬಿಟ್ನಪ್ಪ ನಿಮ್ಮ ಮಗನನ್ನು ಭೀಮ, ತವ ಪುತ್ರಂ ತಥಾ ಹತ್ವಾ ಕಥಮಾನಂ ಮೃಕೋದರಂ ನೃತ್ಯಮಾನಂ ಚ ಬಹುಶೋ ಧರ್ಮರಾಜೋ ಅಬ್ರವೀತ್ ಇದಂ. ಅವನು ನಿನ್ನ ಮಗನನ್ನು ಹಾಗೆ ಕೊಂದು ತನ್ನ ಜಂಬವನ್ನು ಕೊಚ್ಕೋತಾ ಇದ್ದಂತಹ ಈ ತೋಳದ ಹೊಟ್ಟೆಯ ಮೃಗೋದರ ಭೀಮನನ್ನು, ಮತ್ತೆ ನೃತ್ಯಮಾನಂ ಕುಣಿತಾ ಇದ್ದಂತಹ, ನೃತ್ಯ ಮಾಡ್ತಿದ್ದಂತಹ ಆ ಭೀಮನನ್ನು ಪಾಪ ಧರ್ಮರಾಜ ಬಹಳ ಮಾತುಗಳಲ್ಲಿ ಹೇಳಿದ್ನಂತೆ, ಭೀಮ ಹಂಗೆಲ್ಲ ಮಾಡಬಾರದಪ್ಪ ಅಂತ. ಆದರೆ ಭೀಮನಿಗೆ ತನ್ನ ಹಳೆಯ ಅವಮಾನ ಬಿಡೋದಿಲ್ಲ, ಏನು ಮಾಡೋದು. ಗೌಹು ಗೌಹು ಅಂತ ಅವತ್ತು ಕರೆದಿರ್ತಾನೆ, ಹಸು ಹಸು ಅನ್ನು ಅಂತ ಈಗ ಹೇಳ್ತಾನೆ, ಈ ಹಸು ಹಸು ಅನ್ನು ಅಂತೇಳಿ ತಲೆಯ ಕಿರೀಟನ ಒದ್ದಾಗ ಕಿರೀಟ ಪುಡಿ ಪುಡಿ ಆಗೋಯ್ತು. ಒಂದೊಂದಾಗ ಅವನು ಮಾಡಿದ ಅನ್ಯಾಯಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಅವನ ತಲೆ ಹಣೆ ಎಲ್ಲ ಒದ್ದು ಹಲ್ಲುಗಳನ್ನೆಲ್ಲ ಉದುರಿಸಿಬಿಡ್ತಾನೆ. ಅಲ್ಲಿರೋ ಕೆಲವರು ಏನಪ್ಪ ಇದು ಇಂಥ ಕೆಲಸ ಮಾಡೋದೆ ಅಂತ ಕೆಲವರು ಅಂತಾರೆ. ಕೆಲವರು ಹಿಂದೆ ಅವರು ಅವನ ಇವರಿಗೆ ಅವಮಾನ ಮಾಡಿದ್ದ, ತೊಂದರೆ ಮಾಡಿದ್ದ, ಅದಾಯಿತು ಅಂತ ಕೆಲವರು ಅಂತಾರೆ. ಕೆಲವರು ಇದು ಅವನ ಹಿಂದಿನ ಜನ್ಮದ ಪಾಪಗಳು ಈ ರೂಪದಲ್ಲಿ ಬಂದಿವೆ ದುರ್ಯೋಧನಿಗೆ ಅಂತ ಕೆಲವರು ಅಂತಾರೆ. ಹೀಗೆಲ್ಲ ಮಾಡ್ತಾನೆ. ಆಮೇಲೆ ಧರ್ಮರಾಜ, ಅಲ್ಲಪ್ಪ ಹೀಗೆಲ್ಲ ಮಾಡಬೇಡ, ಏನೇ ಆಗಲಿ ರಾಜನಾದವನು ಹಾಗೆ ಮಾಡಬಾರ್ದು, ನೀ ಹೀಗೆ ಮಾಡಿದರೆ ನಾಳೆ ನಾವು ಧೃತರಾಷ್ಟ್ರನನ್ನು ಎದುರಿಸೋಕ್ಕಾಗತ್ತೆ, ಗಾಂಧಾರಿಯನ್ನು ನಾವು ಎದುರಿಸೋಕ್ಕಾಗತ್ತೆ, ಮೊದಲೇ ಕೋಪಿಷ್ಠೆಯವಳು, ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಕಾಯ್ತು ಮಾಡಿದ್ವಿ ಆಯಿತು, ಆದರೆ ಯುದ್ಧ ಆದಮೇಲೂ ಮುಗಿದ ಮೇಲೂ ಅವನು ಸತ್ತ ಮೇಲೂ ಅಂದರೆ ಸಾಯೋಕ್ಕಾಗಿದ್ದಾನಲ್ಲ, ಆದಮೇಲೂ ಅವನಿಗೆ ನೋವುಂಟು ಮಾಡೋಕ್ಕೆ ಅವನ

ಅವನಿಗೆ ಬಹುಮಾನ ಬೇಜಾರು ಮಾಡೋದು ಒಳ್ಳೇದಲ್ಲಪ್ಪ ಅಂತ ಹೇಳಿ ದುರ್ಯೋಧನ ಹತ್ರ ಹೋಗಿ ಧರ್ಮರಾಜ ಧರ್ಮರಾಜನ ರೀತಿ ಧರ್ಮರಾಜಂದೇನೆ ಅವನಿಗೂ ಸಮಾಧಾನ ಮಾಡಿ ಅವನ ಕಣ್ಣೀರನ್ನು ಒರೆಸಿ ಎಲ್ಲ ಯಾವುದೋ ಕಾಲದ ಹಿಂದಿನ ಜನ್ಮದ ಪಾಪವನ್ನು ಅನುಭವಿಸಬೇಕಾಗಿದೆಯಪ್ಪ, ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಧರ್ಮರಾಜ ಅವನು ಕೇಳ್ಕೊತಾನೆ. ಆದರೆ ಉಳಿದವರೆಲ್ಲ ಏನಾದರೂ ಅಂದ್ಕೊಳ್ಳಿ, ಬಲರಾಮನಿಗೆ ಇದು ಸಹಿಸೋದೇ ಇಲ್ಲ. ಮೊದಲನೇದಾಗಿ ಅವನು ಗದಾ ಯುದ್ಧದಲ್ಲಿ ಗುರು ಇಬ್ಬರಿಗೂ ಅವನಿಗೆ ದುರ್ಯೋಧನ ಅಂದರೆ ವಿಶೇಷವಾದ ಪ್ರೀತಿ, ಕಾರಣ ಇರಬೇಕು ಅಂತಿಲ್ಲ, ಚೆನ್ನಾಗಿ ಕಲಿತ ಅಂತಲೋ ಏನೋ ಪ್ರೀತಿ. ಹಾಗಾಗಿ ಗದಾಯುದ್ಧ ವಿಶೇಷಜ್ಞೋ ಗದಾಯುದ್ಧ ವಿಶಾರದಃ ಅಂತ ವ್ಯಾಸರು ಹೇಳ್ತಾರೆ. ಅಂತಹ ಏನು ಪರಿಣತ ಗದಾಯುದ್ಧದಲ್ಲಿ ಅವನಿಗೆ ಕೋಪ ಬಂದ್ಬಿಡ್ತು, ಪಾಂಡವರು ಬೈಯೋಕ್ ಶುರು ಮಾಡ್ತಾನೆ. ರಾಜ್ಯಕ್ಕೋಸವಾಗಿ ದುರಾಸೆ ಪಟ್ಟರಲ್ಲ ನೀವು ನೀಚರ ಅಂತ ಬೈಯೋಕ್ ಶುರು ಮಾಡ್ತಾನೆ. ಅವನ ಮಾತಲ್ಲಿ ಯಾವುದೋ ಒಂದು ತಾಂತ್ರಿಕ ನ್ಯಾಯ ಇದ್ರೂ ಒಂದು ಅವನು ಮರೆತು ಬಿಡೋದು ಏನು ಅಂದರೆ, ಪಾಂಡವರಿಗೆ ಏನೇನು ತೊಂದರೆ ಅವನು ಮಾಡಿದ್ದ, ಮುಂಚಿಂದ ಯಾವ ರೀತಿ ಮೋಸ ಮಾಡಿ ತೊಂದರೆ ಮಾಡ್ದ, ಅವ್ರಿಗೆ ಕಷ್ಟ ಕೊಟ್ಟ, ಅವಮಾನ ಪಡಿಸ್ದ, ಅದನ್ನು ವಿಶೇಷವಾಗಿ ದ್ರೌಪದಿಯನ್ನು ಅವಮಾನ ಪಡ್ತ, ಈ ಅಂಶಗಳನ್ನು ಅವನು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ. ಅವನು ಪರಿಗಣನೆಗೆ ಅದನ್ನು ತಗೊಳ್ಳೋದಿಲ್ಲ. ಅದು ಅವನಲ್ಲಿರುವಂತಹ ತಪ್ಪು, ಇಬ್ಬರ ನ್ಯಾಯವನ್ನು ನೋಡಬೇಕು, ಅದು ಮಾಡೋಲ್ಲ ಅವನು. ಅದಕ್ಕೋಸ್ಕರ ಕೋಪ ಬಂದ್ಬಿಡ್ತು, ರಾಜ್ಯಕ್ಕಾಗಿ ದುರಾಸೆ ಪಟ್ಟವರು ನೀವು, ನಾಭಿ ಕೆಳಗಡೆ ಹೊಕ್ಕಳ ಕೆಳಗಡೆ ಹೊಡೆಯೋದು ಅಧರ್ಮ, ಅದು ಮಾಡಬಾರ್ದು ಅಂತಿದೆ. ಅದೋ ನಾಭ್ಯ ನ ಹಂತವ್ಯಮಿತಿ ಶಾಸ್ತ್ರಸ್ಯ ನಿಶ್ಚಯ, ಶಾಸ್ತ್ರ ನಿಶ್ಚಿತವಾಗಿ ಹೇಳಿದೆ, ಹೊಟ್ಟೆ ಕೆಳಗಡೆ ಹೊಕ್ಕಳಿನ ಕೆಳಗಡೆ ಅಂತೂ ಹೊಟ್ಟೆ ಕೆಳಗಡೆ ಹೊಡಿಬಾರದು, ಅದು ಅಧರ್ಮ ಅಂತ. ನಾವುಗಳು ಯುದ್ಧಕ್ಕೆ ಬಂದಿಲ್ಲ ಅಂದ ಅಂದ್ರೆ ನಾನು ಬಂದ್ರೆ ನಿಮ್ ಗತಿ ಅಷ್ಟೇನೆ ಅಂತ, ನಾವು ಯುದ್ಧಕ್ಕೆ ಸಾಕ್ಷಿ ಮಾತ್ರ, ತೊಡೆಯನ್ನು ಮುರಿದ್ರೆ ಸಾಕಾಗಿತ್ತು ಹೋಗ್ಲಿ, ಅದು ಅಲ್ಲದೆ ಒದಿತಾ ಇದ್ದೀರಾ ಅಂದ್ಬಿಟ್ಟು ಕೋಪ ಬಂತು ಅವನಿಗೆ. ತನ್ನ ನೇಗಿಲು ಒನಕೆ ತಗೊಂಬಂದ್ಬಿಟ್ಟು ನುಗ್ಕೊಂಡು ಬಂದ್ಬಿಡ್ತಾನೆ. ಅವ್ನು ಏನ್ ಮಾಡ್ತಿದ್ನೋ ಬಿಡ್ತಿದ್ನೋ, ಬರೀ ಕೋಪ ತೋರಿಸ್ತಿದ್ನೋ, ಅದಕ್ಕೆ ಇಡೀ ಜಗತ್ತೇ ನಡುಗೋಕೆ ಶುರು ಆಗ್ಬಿಡುತ್ತೆ. ಅದನ್ನ ನೋಡಿ ಅರ್ಜುನ್ನು ತನ್ನ ಬಿಲ್ಲನ್ನ ಎತ್ಕೊಂಡು ಬಂದ್ಬಿಡ್ತಾನೆ, ಅವನು ಶಬ್ದ ಮಾಡ್ತಾನೆ. ನಕುಲು ಸಹದೇವರು ಸಿದ್ಧರಾಗ್ಬಿಡ್ತಾರೆ, ಸುಮ್ಮನೆ ಇರ್ತಾರೇನೋ. ಧರ್ಮರಾಜನಿಗೆ ಆಶ್ಚರ್ಯ ಆಗಿತ್ತು, ನಡುಕ್ತಾನೆ, ಎಲ್ಲರೂ ನಡುಗೋಕೆ ಶುರು ಮಾಡ್ತಾರೆ. ಬಲರಾಮನ ಕೋಪ ಅಷ್ಟು ಹೆಚ್ಚಿಂದು ಇದನ್ನ ನೋಡ್ದಾನೆ ಕೃಷ್ಣ. ಬಲರಾಮನ ಕೋಪ, ಪಾಂಡವರ ಪ್ರತಿಕ್ರಿಯೆ ನೋಡಿ ಓ ಸರಿಯಲ್ಲ ಅಂದ್ಬಿಟ್ಟು ಮಧ್ಯೆ ಬಂದು ಬಲರಾಮನ ಕೇಳ್ತಾನೆ, ನಾ ಬರೀ ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ, ಕೋಪದ ಹಿನ್ನೆಲೆ ನೋಡ್ಕೊ, ಇವ್ರಿಗೆ ಏನಾಗಿತ್ತು ಅನ್ನೋದನ್ನ, ಪಾಂಡವ್ರಿಗೆ ಏನಾಗಿತ್ತು ಮುಂಚೆ ಅನ್ನೋದು ನೋಡು. ನೀನು ಕೌರವ ಮಾಡಿರೋ ಮೋಸ ಗೊತ್ತಿಲ್ವೇ ನಿನಗೆ, ಈಗ ನೀನು ನನ್ನ ಮಾತನ್ನು ಕೇಳೋಲ್ಲ, ನಿನ್ನ ಕೋಪ ಒಂದಿಷ್ಟು ಕಡಿಮೆ ಆಗಲಿ, ನಾನೇ ವಿವರಿಸ್ತೀನಿ ಏನೇನು ಮಾಡಿದ್ದ ಅಂತ. ಅದಕ್ಕೆ ಬಲರಾಮ ವಾದ ಮಾಡ್ತಾನೆ, ಅವರು ಅಂತ ಹೇಳ್ತಾನೆ ಅವನು, ಅಲ್ಲಿ ಭೀಮನೇ ಇರಲಿ, ಅದು ಅಧರ್ಮ ಅಲ್ವೇ ಹೊಟ್ಟೆ ಕೆಳಗಡೆ ಹೊಡೆದಿದ್ದು ಅಂತ. ಹಿಂದಿನ ಯೋಚನೆ ಮಾಡಿಲ್ಲ. ಅದಕ್ಕೆ ಕೃಷ್ಣ ಅವನ ಕೈಯನ್ನು ತಡೆದು, ಹಿಂದೆ ದುರ್ಯೋಧನ ಮೋಸದ ಜೂಜ್ ಮಾಡ್ದ, ಎಲ್ಲರ ಎದುರಲ್ಲಿ ದ್ರೌಪದಿಯ ಬಟ್ಟೆಯನ್ನು ಸುಲಿಸಿಬಿಟ್ಟ, ಇದು ಧರ್ಮದ ಕೆಲಸವ ಬಲರಾಮನ ಕೇಳಿದ, ಇದು ಧರ್ಮದ ಕೆಲಸವ ಅಥವಾ ಭೀಮ ಮುರಿದಿದ್ದ ಧರ್ಮದ ಕೆಲಸವ? ಹೋಗ್ಲಿ, ಭೀಮ ಮುರಿದ ತೊಡೆಯನ್ನ ಅಂತ ಅನ್ಯಾಯ ಅಂತ ಹೇಳ್ತಿದೀಯ, ಭೀಮ ಮುರಿದಿದ್ದು ಅಂದ್ಕೊಂಡಿದೀಯ, ಅಲ್ಲ, ಇವನು ಮೈತ್ರೇಯ ಋಷಿಗೆ ತೊಡೆ ತೋರಿಸಿ ಅವಮಾನ ಮಾಡದ ದುರ್ಯೋಧನ. ಮೈತ್ರೇಯ ಬಂದು ಧೃತರಾಷ್ಟ್ರನಿಗೆ ಒಂದು ಒಳ್ಳೆ ಮಾತು ಹೇಳ್ತಾನೆ, ನೋಡಪ್ಪ ಇದು ಅಧರ್ಮದ್ದು, ಕಾಡಕ್ಕೆ ಕಳಿಸಿದ್ದೀರಾ, ದಯವಿಟ್ಟು ಅವ್ರನ್ನ ವಾಪಸ್ ಕರೆಸ್ಬಿಡಿ ಪಾಂಡವರನ್ನ, ಇಲ್ಲಿರೋದ್ರೆ ನಿಮ್ಗೆ ದುರ್ಗತಿ ತಪ್ಪಿದ್ದೇ ಅಲ್ಲ ಅಂತ ಬಹಳ ಒಳ್ಳೆ ಮಾತನ್ನ ಹೇಳ್ತಾನೆ ಧೃತರಾಷ್ಟ್ರ. ಹೌದೇ ಹೌದೇ ಅಂತ ಕೇಳ್ಕೊತಾ ಇರ್ತಾನೆ. ಇದಕ್ಕೆ ಸುಮ್ಮನೆ ಇರೋ ಬಿಟ್ಬಿಟ್ಟು ದುರ್ಯೋಧನ ಒಂದು ತನ್ನ ತೊಡೆಗಳನ್ನು ತೋರಿಸ್ಕೋತಾ ಅದನ್ನು ಹೀಗೆ ತಡವರಿಸ್ಕೊಂಡು ಅದನ್ನು ಕುಣಿಸ್ಕೊಂಡು ಅಪಹಾಸ್ಯ ಮಾಡಿಬಿಡ್ತಾನೆ ಋಷಿನ. ಕೋಪ ಬಂದ್ಬಿಡುತ್ತೆ ಅವ್ರಿಗೆ, ಕೋಪ ಬಂದು ಮೈತ್ರಿ ಹೇಳ್ತಾನೆ, ಹೀಗೆ ನನಗೆ ನೀನು ಅವಮಾನ ಮಾಡ್ತಿದೆ, ಒಳ್ಳೆ ಮಾತು ಹೇಳೋಕೆ ಬಂದರೆ ನಿನ್ನ ತೊಡೆಗಳನ್ನು ಭೀಮ ಮುರಿಲಿ ಗದಾಯುದ್ಧ ಆದಾಗ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬಿಡ್ತಾನೆ ಶಾಪ. ಅದು ಅಯ್ಯೋ ಅಂತ ಹೆದರ್ತಾನೆ ಧೃತರಾಷ್ಟ್ರ, ವಾಪಸ್ ತಗೊಳ್ಳಿ, ವಾಪಸ್ ತಗೊಳ್ಳೋದೆಲ್ಲ ಆಗೋಲ್ಲ, ಅವ್ರ ರಾಜ್ಯ ಕೊಟ್ಟು ಅವ್ರ ಪಾಡಗ ಅವ್ರು ಇರೋ ಹಾಗೆ ಮಾಡಿದ್ರೆ ಅದು ಹೋಗುತ್ತೆ, ಇಲ್ಲದೆ ಅವರು ಇದ್ದೇ ಇದೆ ಹಾಗೆ ಆಗುತ್ತೆ ಅಂತ ಹೇಳೋಗ್ತಾನೆ. ಇದೇ ರೀತಿ ದ್ರೌಪದಿಗೂ ಕೂಡ ಆ ಸಭಾ ಮಧ್ಯದಲ್ಲಿ ಎಂಥ ಅಂಥದ್ದು ಮಾಡಬಹುದೇ, ತನ್ನ ಅಣ್ಣ ತಮ್ಮಂದರ ಧರ್ಮಪತ್ನಿ ಅಲ್ವೇ ಇವಳು, ಅವಳಿಗಲ್ಲಿ ತನ್ನ ತೊಡೆಯನ್ನು ತೋರಿಸ್ಬಿಟ್ಟು ಬಾ ಇಲ್ಲಿ ಕೂತ್ಕೋ ಅಂತ ಹೇಳ್ಬಿಡ್ತಾನೆ, ಅವನು ಆ ಸೂಚನೆ ಕೊಟ್ಬಿಡ್ತಾನೆ. ತಕ್ಷಣ ಅವಳ ಕೋಪ ಬಂದ್ಬಿಡುತ್ತೆ, ಹೆಣ್ಣಿನ ಕೋಪ, ಅದು ಅವಮಾನಿತಳಾದ ಹೆಣ್ಣಿನ ಕೋಪ, ಭೀಮ ನಿನ್ನ ತೊಡೆಯನ್ನು ಮುರಿಲಿ ಶಾಪ ಕೊಡ್ತಾಳೆ. ಇದನ್ನು ಕೃಷ್ಣ ಹೇಳಿಬಿಟ್ಟು

ಅಲ್ಲಿ ಎಲ್ಲರ ಎದುರಲ್ಲಿ ಏನು ಅವನೇನು ಮಾತೇನು ಹೇಳಕ್ ಹೋಗೋಲ್ಲ. ಆದ್ರೆ ಮನಸ್ಸಲ್ಲಿ ಅಂದುಕೊಟ್ಟಾನೆ, ಹತ್ವಾ ಅಧರ್ಮೇಣ ರಾಜಾನಂ ಧರ್ಮಾತ್ಮಾನಂ ಸುಯೋಧನಂ ದುರ್ಯೋಧನೋಪಿ ಧರ್ಮಾತ್ಮ ಗತಿಂ ಯಾಸ್ಯತಿ ಶಾಶ್ವತೀಂ. ಅವನು ಬಹಳ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಇಂತಹ ಅಧರ್ಮದಿಂದ ಧರ್ಮಾತ್ಮನಾದ ಸುಯೋಧನನ ಕೊಂದರು ಇವರು ಅಂತ ಹೇಳ್ಕೊತಾನೆ. ಅದು ತಪ್ಪು. ಧರ್ಮಾತ್ಮನಾದ ದುರ್ಯೋಧನ ಅನ್ನೋದು ಮಹಾ ಕೆಟ್ಟ ಮಾತು, ತಪ್ಪು ಮಾತು. ಅವನು ಮಾಡಿರೋದು ಅಂಥ ಅನ್ಯಾಯಗಳು. ದ್ರೌಪದಿ ಮಧ್ಯೆ ತರೋ ಅಗತ್ಯವೇ ಇರಲಿಲ್ಲ, ಅವಳಿಗೆ ಅವಮಾನ ಮಾಡೋ ಅಗತ್ಯವೇ ಇಲ್ಲ, ಅದನ್ನು ಮಾಡ್ದ ಅವನು. ಅದಕ್ಕೋಸ್ಕರ ಬಲರಾಮ ಅವನು ಧರ್ಮಾತ್ಮ ಅಂತ ಹೇಳೋದು ಸರಿಯಾದ ಮಾತಲ್ಲ ಹೇಳ್ದ. ಆದರೆ ಒಂದು ಹೇಳ್ತಾನೆ, ದುರ್ಯೋಧನ ಮುಂದೆ ಒಳ್ಳೆಯ ಗತಿಯನ್ನು ಸದ್ಗತಿಗೆ ಅವನಿಗೆ ಸಿಕ್ಕುತ್ತೆ. ಯಾಸ್ಯತಿ ಶಾಶ್ವತೀಂ ಗತಿಂ, ಅವನು ಒಳ್ಳೆ ಗತಿ ಸಿಗುತ್ತೆ, ಈ ಪಾಂಡವರು ಕೆಟ್ಟ ಗತಿ ಆಗುತ್ತೆ ಅಂತೆಲ್ಲ ಬೈಕೊಂಡು ಹೋಗ್ತಾನೆ. ಈಗ ದುರ್ಯೋಧನ ಬಿದ್ದಿದ್ದಾನೆ, ಆದರೆ ಕೃಷ್ಣನ ಹೀಯಾಳಿಸ್ಕೊಂಡು ಬರ್ತಾನೆ. ಇಷ್ಟು ದಿನ ಧರ್ಮವನ್ನು ಉಳಿಸ್ಕೊಂಡು ಬಂದ್ರಿ ಅಂದರೆ ಕಾಡಿಗೆ ಹೋಗ್ಬೇಕು ಅಂದರೆ ಕಾಡಿಗೆ ಹೋದ್ರಿ, ಎಲ್ಲ ಮಾಡಿದ್ರಲ್ಲ, ಇಂದು ನಿಮ್ಮ ಧರ್ಮಕ್ಕೆ ದುರ್ಗತಿ ಬಂತು. ಯಾಕೆ ಅಂತಂದರೆ ನನ್ನ ಕಿರೀಟವನ್ನು ಒದ್ದಾಗ ನಿಮ್ಮ ಧರ್ಮ ಹೋಯಿತು ಅಂತಾನೆ. ಬಿದ್ದ ರಾಜನ ತಲೆಯನ್ನು ಒದೆಯೋದು ಹೇಗೆ, ಕಿರೀಟವನ್ನು ಒದೆಯೋದು ಹೇಗೆ? ಮತ್ತು ತಾನು ಮಾಡಿದ ನೆನಪಾಗುವಲ್ಲ ಅವನಿಗೆ, ಇದು ಮನುಷ್ಯ ಸ್ವಭಾವ ಅವನದೂ ಹಾಗೆ. ಧರ್ಮರಾಜ ಇದಕ್ಕೆ ತಲೆ ತಗ್ಗಿಸ್ತಾನೆ, ಧರ್ಮರಾಜನ ಸ್ವಭಾವ. ಅರ್ಜುನಿಗೂ ಕಣ್ಣೀರು ಬರುತ್ತೆ. ಆದರೆ ಕೃಷ್ಣ ಧರ್ಮರಾಜನಿಗೆ ದುರ್ಯೋಧನ ಮಾಡಿದ ದುಷ್ಟ ಕಾರ್ಯಗಳನ್ನೆಲ್ಲ ನೆನಪಿಸ್ಬಿಟ್ಟು ಸಮಾಧಾನ ಮಾಡ್ತಾನೆ. ಈಗ ದುರ್ಯೋಧನಿಗೆ ಕೃಷ್ಣನ ಮೇಲೆ ಕೋಪ ಬರುತ್ತೆ. ನಾವು ಹೇಗೋ ಇಟ್ಕೋತಿದ್ವಿ, ಆದರೆ ನಮ್ಮ ಮಧ್ಯೆ ವೈರವನ್ನು ಪ್ರಚೋದನೆ ಮಾಡಿದವು ನೀನು, ನೀನೇ ವೈರದ ಬೀಜವನ್ನು ಬಿತ್ತಿದವನು. ಅದೇನಲ್ಲ, ಹಂಗೇನು ಅವನು ಮಾಡಿಲ್ಲ. ಆಗಲಿ, ನೀನು ಭೀಮಾರ್ಜುನರು ಕ್ಷುದ್ರರು, ಧರ್ಮರಾಜನಿಗೆ ನಿನ್ನ ಮಾಯೆ ನಿನ್ನ ಮೋಸ ಏನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಯಾಕೆ ಮಾಡಿದೆ? ಯಾಕೆ ಅಂತಂದರೆ ಭೂಭಾರವನ್ನು ಕಡಿಮೆ ಮಾಡೋದು ನಿನ್ನ ಉದ್ದೇಶ ಆಗಿತ್ತು ಯುದ್ಧ ಮಾಡಿಸ್ಬಿಟ್ಟು, ಅದಕ್ಕೆ ಯುದ್ಧವನ್ನು ಮಾಡಿಸ್ದೆ. ಹಾಗಾಗಿ ಯುದ್ಧದ ಪಾಪ ಅಷ್ಟು, ಇಷ್ಟು ಜನರ ಸಾವಿನ ಪಾಪ ಅಷ್ಟೂ ನಿನಗೇ ಅಂಟಲಿ ಅಂತ ಶಾಪ ಕೊಟ್ಟಂಗೆ ಹೇಳ್ತಾನೆ. ಇಂಥ ಮಾತುಗೆಲ್ಲ ಯಾವ ಅರ್ಥನೂ ಇಲ್ಲ. ಆದರೂ ಹೇಳ್ತಾನೆ, ನಾನು ನೋಡು, ಆದರೆ ಇಂತಹ ಪಾಪವನ್ನು ಮಾಡಿದ ನೀನು ನಿಜವಾದ ವೈರಿ, ಭೀಮನೂ ಅಲ್ಲ. ಆದರೆ ನಾನು ಮಾತ್ರ ಶಾಸ್ತ್ರ ರೀತಿಯ ಯುದ್ಧ ಮಾಡಿದ್ದೀನಿ, ಪ್ರಾಣದ ಆಸೆ ಬಿಟ್ಟು ಯುದ್ಧ ಮಾಡಿದ್ದೀನಿ, ಹಾಗಾಗಿ ನನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊತಾನೆ. ಆವಾಗ ದುರ್ಯೋಧನ ಮೇಲೆ ಹೂ ಮಳೆ ಕರೆಯುತ್ತಂತೆ, ಮೇಲಿಂದ ಸ್ತುತಿ ಮಾಡಿದ್ರಂತೆ. ಅಲ್ಲ, ವೀರನಾಗಿ ಯುದ್ಧ ಮಾಡ್ದ ಅನ್ನೋದನ್ನ ಇಲ್ಲ ಅನ್ನೋ ಹಂಗಿಲ್ಲ, ಅದು ಸರಿನೇ. ಆದರೆ ಅವನು ಮಾಡಿದ್ದೆಲ್ಲ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ಇಷ್ಟೊತ್ತಿಗೆ ರಾತ್ರಿ ಆಯಿತು, ಎಲ್ಲರೂ ಹೊರಟು ವಿಶ್ರಾಂತಿ ತಗೊಂಡ್ಬಿಡಿ ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಧರ್ಮರಾಜ ಹೇಳ್ತಾನೆ, ನೀವು ಇಲ್ಲಿ ಹೋಗ್ಬಿಡಿ, ನಾವು ಈ ಕಡೆ ಹೋಗೋಣ ಅಂತ. ಉಪ ಪಾಂಡವರು, ಪಾಂಚಾಲರು ಎಲ್ಲರೂ ಅಂದರೆ ಧೃಷ್ಟದ್ಯುಮ್ನ ಇವರುಗಳು, ನೀವು ಶಿಬಿರಕ್ಕೆ ಹೋಗಿ, ಶಿಖಂಡಿ ಅವನ ಅಣ್ಣ ಎಲ್ಲರೂ, ನೀವು ಆ ಶಿಬಿರಕ್ಕೆ ಹೋಗಿ ಅಂತ ಅಲ್ಲಿಯ ಪಾಳೆಯಕ್ಕೆ ಕಳಿಸ್ತಾನೆ. ಕೃಷ್ಣ ಪಾಂಡವರನ್ನು ಕೌರವನ ಪಾಳೆಯಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆಯೇ ದ್ರೌಪದಿಯನ್ನು ಕರ್ಕೊಂಡು ಹೊರಟು ಹೋಗ್ಬಿಡ್ತಾನೆ. ಬೇಕಂತಲೇ ಮಾಡಿದ್ನೋ, ಗೊತ್ತಿದ್ದು ಮಾಡಿದ್ನೋ, ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿಲ್ಲ. ದಾರಿಯಲ್ಲಿ ಹೋಗ್ತಾ ಧರ್ಮರಾಜ ಮುಂತಾದವರ ದೇಹ, ಸತ್ತ ದೇಹ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ದುಃಖಿಸ್ಕೊಂಡು ಹೋಗ್ತಾನೆ. ಅದು ಅವನ ರೀತಿ. ಕಡೆಗೆ ಆ ಪಾಳ್ಯ ಬಂದ ಮೇಲೆ ಇದೊಂದು ಸ್ವಾರಸ್ಯದ ಘಟನೆ, ಇದು ಸಾಮಾನ್ಯ ಪರಿಚಿತ ಇರುವಂಥದ್ದೇ. ರಥದಿಂದ ಇಳಿತಾರೆ. ಇಳಿಬೇಕಾದ್ರೆ ಕೃಷ್ಣ, ಅರ್ಜುನ್ ನೀನು ಮೊದಲು ಇಳಿಯಪ್ಪ, ನಾನು ಆಮೇಲೆ ಇಳಿತೀನಿ ಅಂತಾನೆ. ಅರ್ಜುನ, ಇಲ್ಲ ನೀನೇ ಮೊದಲು ಇಳಿ, ನಾನು ಆಮೇಲೆ ಇಳಿತೀನಿ. ಇಲ್ಲ ಇಲ್ಲ ಹಂಗಲ್ಲ, ನೀನು ಇಳಿ ಅಂತ ಇಳಿಸ್ತಾನೆ. ಇಳಿಸಿ ಅರ್ಜುನ ಆ ಕಡೆ ಹೋದ ತಕ್ಷಣ, ಇಳಿದ ಆ ಕಡೆ ಹೋದ ತಕ್ಷಣ ಕೃಷ್ಣನ ತಾನು ಇಳಿತಾನೆ. ತಕ್ಷಣ ಅವನ ರಥ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಈಗ ಕೇಳ್ತಿರ್ತೀವಲ್ಲ, ಎಲೆಕ್ಟ್ರಿಕ್ ಕಾರು ಅಥವಾ ಇನ್ನೇನು ಏರ್ ಕಂಡೀಷನ್ ಬಸ್ಸು ಬೆಂಕಿ ಹತ್ಕೊಂಡು ಉರಿದೋಯ್ತು ಅಂತ, ಈಗ ಒಂದು ಎರಡು ಮೂರು ತಿಂಗಳಿಂದ ಆ ಥರದ್ದು ಅವಘಡಗಳು ಆಕಸ್ಮಿಕಗಳು ಆಗಿದ್ದು ಕೇಳಿದ್ವಿ ನಾವು. ಇಲ್ಲ, ಅದೇ ಥರ ರಥವೇ ಬೆಂಕಿ ಹತ್ಕೊಂಡು ಭಸ್ಮ ಆಗ್ಬಿಡುತ್ತೆ. ಹನುಮಂತ ಹಾರು ಹೋಗ್ಬಿಡ್ತಾನೆ. ತಕ್ಷಣ ಯಾಕೆ ಏನಾಯಿತು ಅಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಏನಿದು ಅಂತ ಅವನು ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲಪ್ಪ, ಭೀಷ್ಮ ಕೃಷ್ಣ ಹೇಳೋ ಮಾತು, ಭೀಷ್ಮ ದ್ರೋಣ ಇವರೆಲ್ಲ ಪ್ರಯೋಗ ಮಾಡಿದಂತಹ ನಿನ್ನ ಮೇಲೆ ಬಿಟ್ಟಂತಹ ದೈವಿಕ ದೇವರಿಂದ ಬಂದಂಥ ಅಸ್ತ್ರಗಳು ಅವೆಲ್ಲ ರಥದಲ್ಲೇ ಇದ್ದವು. ನಾನಿರೋ ತನಕ ಅವು ತಡ್ಕೊಂಡಿದ್ವು, ಏನೂ ಆಗ್ತಿಲ್ಲ. ನಾನು ಇಳಿದು ಒಂದು ಕಡೆ ಸಲಕ್ಕೆ ಇಳಿದು ಬಂದ ತಕ್ಷಣ ಅದು ಎಲ್ಲ ಹತ್ಕೊಂಡು ಉರಿದು ಬಿಡ್ತಪ್ಪ ಅಂತ ಅವನು ಹೇಳಿದೆ. ಹೀಗೆ ಕೃಷ್ಣ ಅರ್ಜುನನನ್ನು ಬಹಳ ವಿಧದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನನ್ನು ಕಾಪಾಡ್ಕೊಂಡು ಬಂದಿದ್ದನ್ನು, ರಕ್ಷಿಸ್ತಾ ಬಂದಿದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದೂ ಇದೆ ಅದೇನೆ. ಈ ಕಡೆ

ದುರ್ಯೋಧನ ಅಲ್ಲಿ ಬಿದ್ದುಕೊಂಡಿದ್ದಾನೆ. ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ ಇವರುಗಳು ದುರ್ಯೋಧನ ಗತಿ ಏನಾಯ್ತೋ, ಸಿಕ್ಕಾಕೊಂಡಂತೆ ಅವನು ಸಿಕ್ಕಿದ್ದಂತೆ ಮುಚ್ಚಿಟ್ಕೊಂಡಿದ್ನಲ್ಲ ನೀರಲ್ಲಿ, ಅದು ಗೊತ್ತಾಗಿ ಬಂದ್ಬಿಡ್ತಾರೆ. ಬಂದು ನೋಡಿ ಅವನ ಪರಿಸ್ಥಿತಿ ನೋಡಿ ಧೊಪ್ಪ ಅಂತ ಬಿದ್ದು ಬಿಡ್ತಾರೆ. ಅಲ್ಲಿ ಚೆಲ್ಲಿದೆ ರಕ್ತ, ಕಿರೀಟ ಒಡೆದಿದೆ, ಪುಡಿಯಾಗಿ ಹೋಗಿವೆ ರತ್ನಗಳು. ಅವನ ಮೈಯಿಂದ ಬರ್ತಿದ್ದ ರಕ್ತವನ್ನು ನೆಕ್ಕೋಕೆ ನರಿಗಳು ಎಲ್ಲ ಬರ್ತಾ ಇವೆಯಂತೆ. ಅವುಗಳನ್ನು ಓಡಿಸೋದಕ್ಕೆ ಅವನ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾನೆ. ಅವನ ಆ ಪರಿಸ್ಥಿತಿಯನ್ನು ನೋಡಿ ಸಿಂಹಾಸನದ ಮೇಲೆ ವೈಭವದಿಂದ ಕೂತ ದುರ್ಯೋಧನನನ್ನು ನೋಡಿದಂತಹವರು ಅವರು. ಈ ಇಂತಹ ಅವನ ಪತನವನ್ನು ನೋಡಿ ಅವರಿಗೆ ಬಹಳ ದುಃಖ ಆಗುತ್ತೆ. ಕೂಗ್ತಾರೆ, ಅಳುತ್ತಾರೆ, ಎಲ್ಲ ಮಾಡ್ತಾರೆ. ಕೃಪಾಚಾರ್ಯನು ಆಯ್ತಪ್ಪ, ಎಲ್ಲ ಆಯಿತು, ಈಗಲಾದರೂ ನಿನ್ನ ದುಷ್ಟ ಬುದ್ಧಿಯನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಅಶ್ವತ್ಥಾಮ ಹೇಳ್ತಾನೆ, ನೋಡು ನಾನು ನಿನಗೆ ಮಾಡಿರುವಂತಹ ಈ ಅಪರಾಧಕ್ಕೆ ಅವರ ತಲೆಗಳನ್ನು ತರ್ತೀನಿ ನಾನು. ಅದಕ್ಕೆ ದುರ್ಯೋಧನ ಸಮಾಧಾನ ಮಾಡಿ ಅವರಿಗೆ, ಏನಲ್ಲಪ್ಪ, ನೀವು ಸಮಾಧಾನ ಮಾಡಿಕೊಳ್ಳಿ, ನಾಳೆ ಬೆಳಿಗ್ಗೆ ನಾನು ಹೊರಡ್ತಾ ಇದ್ದೀನಿ ಅಂದರೆ ಸಾಯ್ತಾ ಇದ್ದೀನಿ ಅಂತಾನೆ. ಅಶ್ವತ್ಥಾಮ ಅವ್ರಿಗೆ ಧೈರ್ಯ ಹೇಳಿ, ನೀನು ಅಳಬೇಡ, ದುಃಖಿಸಬೇಡ ಮಹಾರಾಜ, ಈ ರಾತ್ರಿ ಅವರ ತಲೆಗಳನ್ನು ಕತ್ತರಿಸಿ ಬರ್ತೀನಿ, ತನ್ ತನ್ ತೋರಿಸ್ತೀನಿ ನಿನಗೆ ಪಾಂಡವರ ತಲೆಗಳನ್ನು ಅಂತ ಆಯಿತು ಹೇಳ. ಅದಕ್ಕೆ ದುರ್ಯೋಧನ, ಅವನಿಗೆ ಒಳಗಡೆ ಅರಿವಿದ್ದೇ ಇದೆ, ಇದೇ ವಿಕಾರ ವಿಚಿತ್ರ ಬುದ್ಧಿಪ್ಪ, ಅಶ್ವತ್ಥಾಮ ಪಾಂಡವರನ್ನ ಮುಟ್ಟೋದಕ್ಕೆ ಕೃಷ್ಣ ಬಿಡ್ತಾನೇನೋ, ಅವರನ್ನು ಸಾಯಿಸೋಕೆ ಸಾಧ್ಯ ಇದೆಯಾ, ಏನಾದರೂ ಅವನು ಕೃಷ್ಣ ಅವರನ್ನ ಕಾಪಾಡದೆ ಬಿಡೋದೇ ಇಲ್ಲ. ಆದರೆ ಅಶ್ವತ್ಥಾಮನ ಕೋಪ ಬಂದ್ಬಿಡ್ತದೆ, ಎಲ್ಲಿ ಯಾರಾದರೂ ಬರ್ರಿ, ಹರಿಹರರು ಈಶ್ವರ ಬರಲಿ, ವಿಷ್ಣು ಬರಲಿ, ಯಾರಾದರೂ ಬರಲಿ, ಇವತ್ತು ರಾತ್ರಿ ಅವರ ತಲೆಗಳನ್ನು ಕೊಯ್ದು ಅವನ್ನೆಲ್ಲ ಕೊಂದು ತಲೆಯನ್ನು ಕತ್ತರಿಸಿ ತಂದು ತೋರಿಸ್ತೀನಿ, ಇಲ್ಲದೇವರೆ ನಾನು ದ್ರೋಣನ ಮಗನೇ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಅದಕ್ಕೆ ದುರ್ಯೋಧನ, ಆಯ್ತಪ್ಪ ಸಾಧ್ಯ ಆಗೋಲ್ಲ, ಆಯಿತು, ನಾನು ಯಾಕೆ ನಿನಗೆ ಬೇಡ ಅನ್ಲಿ, ಆಯಿತು, ಇನ್ನು ಮೇಲೆ ಈಗ ನೀನೇ ನನ್ನ ಸರ್ವಸೇನಾಧಿಪತಿ ಅಂತ ಅಭಿಷೇಕ. ಎಲ್ಲ ಸೈನ್ಯ ಏನೂ ಇಲ್ಲ, ಇರೋದು ಅವನು ಕೃಪಾಚಾರ್ಯ, ಕೃತವರ್ಮ, ಮೂರೇ ಜನ, ಅದಕ್ಕೆ ಸದೇವ ಸೇನಾಧಿಪತಿ ಇವನು. ಅಂದರೆ ಒಂದು ಶಿಷ್ಟಾಚಾರದ ಪ್ರಕಾರ ಆಗಬೇಕಲ್ಲ, ಅದು ಅದು ಮಾಡಿದ್ಮೇಲೆ ಇವರು ಮೂರು ಜನನು ಪಾಂಡವರದ ಪಾಳಿಯಕ್ಕೆ ಬಂದರು, ಹತ್ರ ಬಂದು ಅಲ್ಲಿ ಒಂದು ದೊಡ್ಡ ಆಲದ ಮರ, ಆ ಆಲದ ಮರದ ಹತ್ರ ರಥವನ್ನು ನಿಲ್ಲಿಸ್ತಾರೆ ಅವರು. ಇಲ್ಲಿಂದ ಅವರು ಮಾತಾಡಿದ್ದು ಅದು ಇದು ಕೇಳಿಸುತ್ತೆ, ಏನಾಗ್ತಿದೆ ನೋಡೋಣ ಅಂತ. ಸರಿ ಇಲ್ಲೇ ಕೂತ್ಕೊಂಡಿರೋಣ ಅಂತ ಕೂತ್ಕೊಂಡು ಇದ್ದಂಗೆನೆ ನಿಧಾನವಾಗಿ ಕೃಪಾಚಾರ್ಯನಿಗೆ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಆಯಿತು, ಕೃಪಾಚಾರ್ಯ ನಿದ್ದೆ ಆಯಿತು, ಮಲ್ಕೊಂಡಾಯ್ತು. ಕೃತವರ್ಮ ಹಂಗೆ ತುಕ್ಕೊಡಿಸ್ತಿರ್ತಾನೆ, ಅವನಿಗೂ ನಿದ್ದೆ. ಇವ್ರಿಗೆಲ್ಲರಿಗೂ ಹಾಗೆ ನಿದ್ರೆ ಬಂದ್ರೂ ಅಶ್ವತ್ಥಾಮನಿಗೆ ಮಾತ್ರ ನಿದ್ರೆ ಬರೋದಿಲ್ಲ. ಅವನಿಗೆ ಆತಂಕ, ಭಯ, ಕೋಪ, ದುಃಖ, ಏನು ಹೇಗೆ ನಾನು ಆಡಿದ ಮಾತನ್ನು ನಡೆಸಲಿ ಅಂತ ದುರ್ಯೋಧನ ಮಾತು ಕೊಟ್ಟಿದ್ದಾನಲ್ಲ. ಆವಾಗ ನೋಡ್ತಾನೆ ದೊಡ್ಡ ಮರ, ಭಾರಿ ರೆಂಬೆಗಳು, ಟೊಂಗೆಗಳು, ಬಳ್ಳಿಗಳು ಎಲ್ಲ ಇವೆ. ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ಕಾಗೆಗಳ ಗೂಡಿದೆ, ಕಾಗೆಗಳು ಗೂಡಿನಲ್ಲಿ ಇವೆ. ಕತ್ತಲ ಆದಮೇಲೆ ಅಲ್ಲೊಂದು ಗೂಬೆ ಬಂದುಬಿಡುತ್ತೆ, ದೊಡ್ಡ ಗೂಬೆ. ಆ ಗೂಬೆ ಬಂದು ಕಾಗೆಗಳ ಗೂಡನ್ನು ಹೊಡೆದು ತನ್ನ ಕೊಕ್ಕಿನಿಂದ ಅದನ್ನು ಒಡೆದು ಹಾಕಿ ಕಾಗೆಗಳನ್ನು ಹೊರತೆಗೆದು ಒಂದೊಂದಾಗಿ ಚುಚ್ಚು ಚುಚ್ಚು ಕೊಲ್ಲೋಕೆ ಶುರು ಮಾಡಿಬಿಡುತ್ತೆ. ಏನಾಗುತ್ತೆ ಅಂದರೆ ಗೂಬೆಗೆ ರಾತ್ರಿ ಹೊತ್ತು ಕಣ್ಣು ಕಾಣುತ್ತೆ, ಕಾಗೆಗಳಿಗೆ ಸಹಜವಾಗಿ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣದೇನೆ ಕಾಗೆಗಳಿಗೆ ಎಲ್ಲಿ ಹೋಗ್ತೀವಿ ಗೊತ್ತಾಗ್ತಿಲ್ಲ, ಯಾರು ಬಂದರೂ ಗೊತ್ತಾಗ್ತಿಲ್ಲ, ಯಾರು ಹೊಡಿತಿದ್ದಾರೆ ಗೊತ್ತಾಗಲಿಲ್ಲ. ಒಂದೊಂದಾಗಿ ಎಷ್ಟು ಜ್ವರ ಹೊಡೆಯುತ್ತೆ ಅಂದರೆ ಅಶ್ವತ್ಥಾಮನ ಎದುರಿನಲ್ಲಿ ನೂರಾರು ಕಾಗೆಗಳು ಸತ್ತು ಬಿದ್ದುಬಿಡ್ತವೆ. ಇದನ್ನು ನೋಡಿ ತಕ್ಷಣ ಅವನಿಗೆ ಹೊಳೆದು ಬಿಡ್ತು ಉಪಾಯ. ಓ, ಇನ್ನು ಪಾಂಡವರನ್ನ ಸಾಯಿಸುವ ಕ್ರಮ ಗೊತ್ತಾಯಿತು, ಇದೇ ಉಪಾಯ, ಇದು ಮದೀಯ ಮನೋರಥದ ಸೌಹೃದದ ಒಲು ಸಂಕಲ್ಪ ಕಾರ್ಯಾಭ್ಯುದಯ ಸೂಚಕವಾಯಿತು. ಅವನು ಅಂದ್ಕೊಂಡಂತೆ ನನ್ನ ಮನೋರಥ, ನನ್ನ ಮನಸ್ಸಿನ ಇಷ್ಟ, ನನ್ನ ಉದ್ದೇಶ ಏನಿದೆಯೋ ಅದಕ್ಕೆ ಸರಿಯಾಗೋ ಹಾಗೆ ಸಂಕಲ್ಪ ಕಾರ್ಯಾಭ್ಯುದಯ, ನನ್ನ ನಿರ್ಧಾರಕ್ಕೆ ದೃಢ ನಿರ್ಧಾರ ಏನು ನಾನು ಮಾಡಿದ್ದೀನಿ ಅದರ ಕಾರ್ಯಾಭ್ಯುದಯ, ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಇದು ಸೂಚನೆಯಾಯಿತು, ಇದು ನನಗೆ ಕೊಡ್ತು, ಏನು ಮಾಡಬೇಕು ಅನ್ನೋದಂತ ನನಗೆ ಸುಳುವನ್ನು ಕೊಡ್ತು ಅಂದ್ಕೊಂಡು ತಕ್ಷಣ ನಿದ್ರೆ ಮಾಡಿರೋ ಕೃಪಾಚಾರ್ಯ ಕೃತವನ್ನು ಎಬ್ಬಿಸ್ಬಿಡ್ತಾನೆ. ಅವ್ರು ಗಾಬರಿಯಿಂದ ಹೇಳ್ತಾ ಏನಾಯಿತು ಏನಾಯಿತು ಅಂತ ಅವನು ಅವಾಗ ಹೇಳ್ತಾನೆ, ಮಾವ, ಕೃಪಾಚಾರ್ಯ ಅವನು ಮಾವ ತಾನೆ, ಮಾವ ಇಲ್ಲೊಂದು ಗೂಬೆ ಬಂದು

ಕಾಗೆಗಳನ್ನ ಇರಿದಿರು ಸಾಯಿಸ್ತಾ ಇದೆ. ನಾವು ಹಾಗೆ ಮಲಗಿರೋ ಪಾಂಡವನ ಗೊಲೆ ಮಾಡಿದ್ರೆ ಏನು ಪಾಪುವೆ ಅಂತಾನೆ ಕೃಪಾಚಾರ್ಯ. ಹೌದಪ್ಪ, ಅವ್ರಿಗೆ ನಾವು ಅವ್ರಿಗೆ ಏಟು ಕೊಡೋದಕ್ಕೆ ಅವ್ರನ್ನ ಸಾಯಿಸೋದಕ್ಕೆ ರಾಜಾಜ್ಞೆ ಪಡೆದು ಬಂದಿದ್ದೀವಿ, ಅದು ನಿಜ. ಆದರೆ ಒಂದು ನೆನ್ಪಿಟ್ಕೋ, ಕೃಷ್ಣನ ಕೃಪೆ ಎಷ್ಟು ದೊಡ್ಡದು ಅಂದರೆ ಅವ್ರು ಉಳಿತಾರೆ, ಅವನು ನಾವೇನೂ ಮಾಡೋಕ್ಕಾಗೋದಿಲ್ಲ. ಹೇಳ್ದ ಅವನು ಅಭಿಷೇಕ ಮಾಡಿದ್ದಾಯ್ತು ಬಂದಿದ್ದಾಯ್ತು, ನಿಜ. ನಿಮಗೆ ವರ್ಕ್ ಆರ್ಡರ್ ಅಂತಾರಲ್ಲ ಅಂದ್ ಕೊಟ್ಟಿದ್ದಾನೆ ಅವನು, ಕೊಂದು ಬನ್ನಿ ಅಂದ್ಕೊಂಡು, ನಿಜ. ಆದರೆ ಕೊಲ್ಲೋಕ್ಕಾಗೋಲ್ಲ, ಕೃಷ್ಣ ಅದನ್ನು ಮಾಡೋಕ್ಕೆ ಬಿಡೋಲ್ಲ. ಹಾಗಾದ್ರೆ ನಮಗೆ ನಮಗೆ ಅಪಕೀರ್ತಿ ಒಂದು ಉಳಿಯುತ್ತೆ, ಕತ್ಲಲ್ಲಿ ಹೋಗಿ ಹೊಡೆಯೋಕೆ ಹೋದ್ರು ನಿಂತು ಉಳಿಯುತ್ತೆ ಅಷ್ಟೇ. ಇದುವರೆಗೂ ಅವರ ಜಯಕ್ಕೆಲ್ಲ ಕಾರಣ ಕೃಷ್ಣ. ನೆನ್ಪಿಟ್ಕೋ, ಅವನು ಎಷ್ಟು ಎಚ್ಚರಿಕೆ ವಹಿಸ್ತಾನೆ ಅವ್ರ ವಿಷಯದಲ್ಲಿ ಅಂತಂದ್ರೆ, ಬಹಳ ಎಚ್ಚರಿಕೆ ವಹಿಸ್ತಾನ ಅವನು. ಪಾಂಡವರನ್ನ ಇಲ್ಲಿ ಇಟ್ಟಿರೋದೇ ಇಲ್ಲ, ಅವನು ಇರೋಕೆ ಬಿಟ್ಟಿರೋದಿಲ್ಲ ನೋಡು ಅವನು ಅಂಥ ಇದು ಅಂತ. ಅದು ಕೃತವರ್ಮ ಕೃಪಾಚಾರ್ಯರು ಹೇಳ್ತಿರೋ ಮಾತು ಸರಿ ಇದೆ, ಆದರೆ ಇದು ಶೂರರ ರೀತಿ ಅಲ್ಲ, ಇದು ನಾವು ಶೂರರಾದವ್ರು ಮಾಡೋ ಕ್ರಮ ಅಲ್ಲ. ಆಮೇಲೆ ಅದನ್ನು ತಪ್ಪಿಸೋ ರೀತಿನೂ ಕೃಷ್ಣನಿಗೆ ಗೊತ್ತಿರುತ್ತೆ, ಹಾಗಾಗಿ ಅದಾಗೋದಿಲ್ಲ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಜನಾಪವಾದದ ಭಯವಿಲ್ಲ. ಅಂದರೆ ಜನರು ಕೆಟ್ಟ ಮಾಡೋದಾದರೆ ಅಪಕೀರ್ತಿ ಬರುತ್ತೆ, ರಾತ್ರಿ ಹೊಡೆದು ಬಿಡ, ಏನಾದರೂ ಆಗಲಿ, ಏನು ತೊಂದರೆ ಇಲ್ಲ. ನಮ್ಮವ್ರನ್ನೆಲ್ಲ ಹಾಗೆ ಕೊಂದಿರೋದವರು, ನಾನು ಅದನ್ನೇ ಮಾಡ್ತೀನಿ ಅಂದ. ರಥದಲ್ಲಿ ಜೋಡಿಸ್ಕೊಂಡ, ಕತ್ತಿ ಬಾಣ ಬಿಲ್ಲು ಎಲ್ಲ ಇಟ್ಕೊಂಡ, ಅವ್ರು ಕೇಳಲೇ ಇಲ್ಲ, ನೀವು ಬಂದ್ರೆ ಬರ್ರಿ ನಾನಂತೂ ಹೊರಟೆ ಅಂತ ಹೊರಟೆ ಬಿಟ್ಟ. ಆವಾಗ ಅಯ್ಯೋ ನೀನು ಒಬ್ಬನೇ ಯಾಕೆ ಹೋಗ್ತೀಯ, ನಾವು ಬರ್ತೀವಿ ಅಂತ ಅವರು ಹತ್ಕೊಂಡು ಬರ್ತಾರೆ. ಬಂದರು ಪಾಂಡವರ ಬಾಳಿ, ಇಲ್ಲಿ ಬಾಳಿ ಅಂದ್ರೆ ದೊಡ್ಡ ಕೋಟೆನೇ ಇದ್ದು ಬಿಡುತ್ತೆ ಅಂತ, ಒಂದು ಊರ ಥರ ಕೋಟೆ ಅನ್ನೋ ಥರ ಇಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದಾನೆ. ಕೋಟೆಯನ್ನು ಒಂದು ಕಡೆ ಒಡೆದು ಮುರಿದು ಒಳಗಡೆ ಜಾಗ ಮಾಡಿಕೊಂಡು ಅದನ್ನು ತೆರೆಕೊಂಡು, ಯಾಕಂದ್ರೆ ರಥದ ಮೇಲೆ ಹೋಗ್ತಾರೆ, ಒಳಕ್ಕೆ ನುಗ್ಗು ಹೋಗ್ಬಿಟ್ರು. ಅಲ್ಲಿ ಎರಡು ಬಾಗಿಲನ್ನ ಕೃಪಾಚಾರ್ಯನಿಗೆ ಹೇಳ್ದ, ಅಲ್ಲಿ ಕತ್ತಿ ಹಿಡ್ಕೊಂಡು ಕೂತು ಬಿಡು, ನಿಂತು ಬಿಡು, ನೀನು ಯಾರು ಬಂದರೂ ಕೊಚ್ಚಾಕು ಅಂತ. ಇನ್ನೆರಡು ಬಾಗಿಲು ಪೂರ್ವದ್ದು ಇನ್ನೊಂದು ದಿಕ್ಕಿಂದು, ಅಲ್ಲಿ ಕೃತವರ್ಮ ನೀನು ನಿಂತ್ಕೋ. ಆನೆ ಕೂದುರೆ ಶತ್ರುಗಳ ಸೈನಿಕರು ಅಥವಾ ಶತ್ರುಗಳ ಜನರು ಸೈನಿಕರೇ ಆಗ್ಬೇಕು ಅಂತ, ಯಾರು ಬಂದರೂ ಕತ್ತರಿಸಾಕಿ ನೀವು. ನಾನು ರಾಜರುಗಳು ಎಲ್ಲ ಒಳಗಡೆ ಇದ್ದಾರಲ್ಲ ಅವರಿಗೆ ನಾನು ಯಮ ಆಗ್ತೀನಿ, ಮೃತ್ಯು ಆಗ್ತೀನಿ, ಅವ್ರನ್ನ ಸಾಯಿಸ್ತೀನಿ. ತನ್ನ ಕೆಲಸವನ್ನ ಆರಂಭಿಸ್ತಾನೆ, ರಥವನ್ನು ಓಡಿಸ್ಕೊಂಡು ಹೋಗ್ತಾನೆ. ಅದು ಕೋಟೆ ತರ ಅಂತ ಮಾಡಿಟ್ಬಿಟ್ಟಿದ್ದಾರೆ ಇಲ್ಲಿ, ದೊಡ್ಡ ಜಾಗ, ಶಿಬಿರ ಆದ್ರೆ ಒಂದು ಸಣ್ಣ ಟೆಂಟ್ ತರ ಅಲ್ಲ ಅದು. ಹಾಗಾಗಿ ರಥವನ್ನು ಓಡಿಸ್ಕೊಂಡು ರಾಜ ಬೀದಿಯಲ್ಲಿ ಬಿಲ್ ಹಿಡಿದು ಬಿಟ್ಟಿದ್ದಾನಂತೆ, ಕೈಯಲ್ಲಿ ಬಾಣ ಇಟ್ಕೊಂಡು ತಿರುಗಿಸ್ತಾ ತಿರುಗಿಸ್ತಾ ಒಳಗಡೆ ಹೋಗ್ತಾ ಇದ್ದಾನು. ಆವಾಗ ಏನಾಗುತ್ತೆ, ಒಂದು ಅದ್ಭುತ ಆಗುತ್ತೆ, ಒಂದು ಭೂತ ಬಂದು ನಿಂತ್ಕೊಂಡ್ಬಿಡುತ್ತೆ. ಏನು ಅಂದ್ರೆ ಅದರ ಸ್ವರೂಪ ಶಿವನ ಜಡೆ ತರ ಜಡೆಗಟ್ಟಿದ ಕೂದಲಂತೆ, ಅದರ ಮೂಗಿನ ಹೊಳ್ಳೆಯಿಂದ ಭೂತ್ಕರಿಸ್ತಾ ಉರಿ ಹೊಗೆ ಕಾರ್ತಾ ಉರಿ ಹೊರಗೆ ಬರ್ತಾ ಇದೆಯಂತೆ. ಅದು ಅಡ್ಡನಾಗಿ ಜನಿವಾರ ತರ ಒಂದು ಹಾರವನ್ನು ಹಾಕೊಂಡ್ಬಿಟ್ಟಿದೆ, ಅದು ವಿಷ ಸರ್ಪದಂತೆ ಕಾಣಿಸ್ತಾ ಇದೆ, ಘೋರವಾದ ಶಬ್ದ. ಅಂತಹ ಅದನ್ನು ನೋಡಿ ಅಶ್ವತ್ಥಾಮನ ಹೆದರಿಕೆ ಆಗಲಿಲ್ಲ ಅವನಿಗೆ, ಎದುರಿಸ್ತಾನವನು ಏನು ಭೂತ ಅಂತ. ಅದಕ್ಕೆ ಬಾಣಗಳಿಂದ ಹೊಡೆಯೋಕೆ ಶುರು ಮಾಡ್ತಾನೆ, ಬಾಣಗಳೇ ಸುಟ್ಟು ಹೋಗ್ತವೆ, ಮಂತ್ರಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ನೋಡಿದ್ರೆ ಆ ಮಂತ್ರ ಅಸ್ತ್ರಗಳಿಗೆ ದೇವತೆಗಳಿರ್ತಾರೆ, ಆ ಶಸ್ತ್ರದ ದೇವತೆಗಳು, ಅಸ್ತ್ರ ದೇವತೆಗಳು ಆ ಭೂತಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಇವೆ. ಕತ್ತಿಯಿಂದ ಇವನು ಹೊಡೆದ್ರೆ ಕತ್ತಿನೇ ಜಾರಿ ಬಿದ್ದು ಹೋಗುತ್ತೆ. ಅಲ್ಲಿ ಬೇಕಾದಷ್ಟು ಭೂತಗಳು ಸೇರ್ಕೊಂಡಿವೆ, ಬೇರೆ ಬೇರೆ ಪಕ್ಷಿಗಳು, ನವಿಲು ಹಂಸ ಬಳಾಕ ಅಂದ್ಕೊಂಡು ಬೇರೆ ಬೇರೆ ಪಕ್ಷಿಗಳು ಈ ಥರದ್ದೆಲ್ಲ ಅದನ್ನು ಸೇರ್ಕೊಂಡ್ಬಿಟ್ಟಿವೆ. ಆವಾಗ ಗೊತ್ತಾಗುತ್ತೆ, ಓಹೋ ಇದು ಶಿವನ ಮನಃಕ್ಷೋಭೆಯಿಂದ, ಶಿವನ ಮನಸ್ಸಿನಲ್ಲಿ ಆಗಿರುವಂಥ ಅಲ್ಲೋಲ ಕಲ್ಲೋಲದ ಬಂದಿರುವಂಥ ಒಂದು ವಿಕಾರ ರೂಪು ಇದು. ಹಾಗಾದರೆ ಶಿವನನ್ನೇ ಪೂಜಿಸ್ತೀನಿ ಅಂತ. ಅಲ್ಲಿ ಅಗ್ನಿಯಲ್ಲಿದೆ, ಏನು ಮಾಡೋದಕ್ಕೆ ಅಗ್ನಿಯಲ್ಲಿದೆ, ಇನ್ನು ಹೋಮಕ್ಕೆ ಮಾಡೋಕ್ಕೆ ಬೇಕಾಗಿರುವಂಥದ್ದು, ಯಜ್ಞ ಮಾಡೋಕ್ಕೆ ಬೇಕಾಗಿರೋದ ವಸ್ತುಗಳು ಎಲ್ಲಿವೆ ಅವನಿಗಿದೆ. ಏನು ಮಾಡ್ತಾನೆ ಅಂದರೆ ಹೊಟ್ಟೆಯಲ್ಲಿ ಅಗ್ನಿ ಇದೆ ಅಂತ ನಮ್ಮ ಒಂದು ಕಲ್ಪನೆ. ಆ ಹೊಟ್ಟೆಯೊಳಗಿನ ಅಗ್ನಿಯಿಂದ ಮೂರು ವಿಧಗಳ ಅಗ್ನಿಗಳನ್ನು ಸ್ಥಾಪಿಸ್ಕೊಂಡಂಥವನು, ಮೂರು ವಿಧದ ಅಗ್ನಿಯನ್ನು ಸ್ಥಾಪಿಸ್ಕೊಂಡು ತನ್ನ ನರಗಳನ್ನೇ ದರ್ಭೆತರ ಹುಲ್ಕಡ್ಡಿ ಮಿದುಳು ಹವಿಸ್ಸು ಅಂದರೆ ಬೆಂಕಿಯೊಳ ಅಗ್ನಿಯೊಳಗೆ ಹಾಕಬೇಕಾದಂತ, ವಿಘ್ನೇಶ್ವರಿಗೆ ಹಾಕಬೇಕಾದಂತ ಏನು ನೈವೇದ್ಯ, ಕಪಾಲದ ತನ್ನ ತಲೆಯ ಕಪಾಲದ್ದನ್ನೇ ಪಾತ್ರೆ ಮಾಡಿಕೊಂಡು ಬೆರಳ ಮೂಳೆಗಳನ್ನು ಸಮಿತ್ತು ತರ ಕಟ್ಟಿಗೆ ಚೂರು, ಮಜ್ಜೇನೆ ತನ್ನ ಫ್ಯಾಟ್ ಅಂತೀವಲ್ಲ ಕೊಬ್ಬು ಅದನ್ನೇ ತುಪ್ಪ ಮಾಡಿ ಆಮೇಲೆ ರಕ್ತವನ್ನೇ ಆಹುತಿಯಾಗಿ ಕೊಟ್ಟು ಯಜ್ಞ ಮಾಡಿದಂತೆ. ವೇದ ಮಂತ್ರವನ್ನು ಉಚ್ಚರಿಸ್ತಾ ಎಲ್ಲ ಮಾಡಿ ಕಡೆ ಪೂರ್ಣಾಹುತಿ ಅಂತ ಕೊನೆಗೆ ಆಹುತಿ ಕೊಡಬೇಕು, ಅದಕ್ಕೆ ತನ್ನ ದೇಹವನ್ನೇ ಹಾಕ್ಬಿಟ್ಟ. ಆವಾಗ ಈಶ್ವರ ಮೆಚ್ಚಿ ಅನ್ನ ಆ ಹೋಮದ ಅಗ್ನಿ ಅವನ್ನು ಸುಡೋ ಮುಂಚೆನೆ ಅವನನ್ನು ಹೊರಗೆ ತೆಗೆದು ತನ್ನ ತಲೆಯಿಂದ ಗಂಗಾ ಚೆಲ್ಲವನ್ನು ತೆಗೆದು ಅದರಲ್ಲಿ ನೆನೆಸಿ ಅವನು ಹೇಳ್ತಾನೆ.

ತಗೋ, ನೀನು ನನ್ನ ಹಿರಿಯ ಮಗ ಇದ್ದ ಹಾಗೆ ನನಗೆ ಹೊಡೆದಿರೋ ಬಾಣಗಳನ್ನ ವಾಪಸ್ ತಗೋ, ನಿನ್ನ ಖಡ್ಗನ್ನ ಕತ್ತಿ ತಗೋ ವಾಪಸ್ಸು. ಇದುವರೆಗೂ ಭೂಭಾರವನ್ನ ಕಡಿಮೆ ಮಾಡುವ ಕೆಲಸಕ್ಕೆ ಕೃಷ್ಣ ಸಾರಥಿಯಾಗಿ ಮಾಡಿದ, ಅವನ ಕೆಲಸ ಅದಾಗಿತ್ತು. ಈಗ ಇನ್ನು ಇಷ್ಟು ಭಾರವನ್ನು ಕಡಿಮೆ ಮಾಡೋ ಹೊಣೆ ನನಗೆ ಬಂದಿದೆ, ಅದನ್ನ ನೀನ್ ಮಾಡು. ಈಗ ಶತ್ರು ಸಂಹಾರದ ಕೆಲಸವನ್ನ ನೀನ್ ಮಾಡು ಅಂತ ಹೇಳಿ ಕಳಿಸ್ಬಿಟ್ಟ. ಅಂದ್ರೆ ಈಶ್ವರನ ಶಕ್ತಿ ಅವನಿಗೆ ಬಂದುಬಿಡ್ತು. ಅವನನ್ನು ಆ ರಾತ್ರಿ ಅವನನ್ನು ತಡೆಯೋಕೆ ಆಗೋದೇ ಇಲ್ಲ, ಅವನಿಗೆ ಯಾರೂ ಎದುರಿಸೋಕ್ಕಾಗೋದಿಲ್ಲ. ಅದಕ್ಕೆ ಕೃಷ್ಣ ಕರ್ಕೊಂಡು ಹೋಗಿರೋದು ಪಾಂಡವರನ್ನ ಎಲ್ಲರನ್ನು. ಅವತ್ತು ಈಶ್ವರನ ವರಪ್ರಸಾದ ಇದೆ, ಅವತ್ತು ಅವನಿಗೆ ಏನು ಮಾಡೋಕ್ಕಾಗೋಲ್ಲ ಅನ್ನೋ ಗೊತ್ತು ಕೃಷ್ಣನಿಗೆ, ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಆ ಥರ ಆಗುತ್ತೆ ನೋಡಿ, ನಮ್ಮ ಈ 20-20 ಮ್ಯಾಚು, 50 ಓವರ್ಸ್ ಮ್ಯಾಚು, ಇದರಲ್ಲಿ ಒಂದೊಂದು ದಿನ ಒಬ್ಬ ಆಟಗಾರ ಭಾರಿ ಜೋರಾಗಿ ಆಡ್ಬಿಡ್ತಾನೆ, ಅವತ್ತು ಅವನೇನು ನಿಲ್ಲಿಸೋಕೆ ಆಗಲ್ಲ. ಆ ಥರ ಅಂತ ಮುಂದಿನ ಮ್ಯಾಚಲ್ಲಿ ಆಡೋಲ್ಲ, ಅದರಲ್ಲಿ ಆಡ್ತಾನೆ ಅವನು. ಅವತ್ತು ಅವನನ್ನು ಯಾವ ಬೌಲರ್ನು ಅವನನ್ನು ನಿಲ್ಸೋಕ್ಕಾಗೋದು, ಹಂಗೆ ಹೊಡೆಯೋಕ್ಷ ಮಾಡಿಬಿಡ್ತಾರೆ. ಆ ರೀತಿ ಅದು ಇವತ್ತು ಹಂಗೆ ವಿಶೇಷ. ಅವನು ನಮಸ್ಕಾರ ಮಾಡಿ ಅಶ್ವತ್ಥಾಮ ಒಳಗೆ ಹೋಗ್ತಾನೆ. ಮೊದಲು ಯುಧಿಷ್ಠಿರನ ಮರಮನೆಯನ್ನು ನೋಡ್ತಾನೆ, ಅಲ್ಲಿ ಪಾಂಡವರು ಇಲ್ಲ ಅಂತ ಕಾಣುತ್ತೆ. ಆದರೆ ಮೊದಲು ನಮ್ಮ ಅಪ್ಪನ ಸೇಡನ್ನು ತೀರಿಸ್ತೀನಿ ಅಂತಂದ್ಬಿಟ್ಟು ಧೃಷ್ಟದ್ಯುಮ್ನ ಹುಡುಕ್ತೀನಿ ಅಂತ ಅರಮನೆಯೊಳಗೆ ಹೋಗ್ತಾನೆ. ಕಾವಲ್ನವರು ಇರ್ತಾರೆ, ಅವ್ರನ್ನ ಅಲ್ಲಿ ಕೊಚ್ಚಿ ಹಾಕಿದ, ಅಲ್ಲಿ ಒಳಗಡೆ ಹೋಗ್ತಾನೆ. ಮಂಚದ ಮೇಲೆ ಚೆನ್ನಾಗಿ ಸ್ನಾನ ಗಿನ ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡು ಆಭರಣ ಹಾಕ್ಕೊಂಡು ಧೃಷ್ಟದ್ಯುಮ್ನ ದ್ರುಪದನ ಮಗ ಸೇನಾಧಿಪತಿ ದ್ರೋಣನನ್ನ ಕೊಂದವನು ಮಲ್ಕೊಂಡಿದ್ದಾನೆ. ಇವನನ್ನು ಒದ್ದು ಬಿಡ್ತಾನೆ, ಅವನು ವದ್ರ ಧಡಕ್ ಅಂತ ಹೇಳ್ತಾನೆ. ನೋಡಿದ್ರೆ ಪ್ರಳಯ ಕಾಲದ ರುದ್ರನಂತೆ ಇರುವಂತಹ ಅಶ್ವತ್ಥಾಮ ಕಾಣ್ತಾನೆ. ಅವನು ಎಲ್ಲಿ ನನ್ನ ಕತ್ತಿ, ಎಲ್ಲಿ ನನ್ನ ಗುರಾಣಿ ಅಂತ ಹೀಗೆ ಹುಡುಕಿ ತಡಕಿ ತಗೋಷ್ಟರಲ್ಲಿ ಅವನ ಮುಂದಲಿಯನ್ನ ಹಿಡಿದು, ಅವನ ತಲೆ ಕೂದಲ ಹಿಡಿದು ಅಡ್ಡ ಬೀಳಿಸಿ ಅವನನ್ನ ಅಗಸ ಬಟ್ಟೆ ಒಗೆಯುವಂತೆ ಸದೆ ಬಡಿದ್ನಂತೆ, ಹಿಂಗೆ ಒಡೆದು ಹಾಗೆ ಒಗೆದು ಬಿಟ್ಟನಂತೆ ಅವನನ್ನ. ಆಮೇಲೆ ಏನ್ ಮಾಡ್ತಾನೆ, ತನ್ನ ಬಿಲ್ಲಿನ ಹಗ್ಗವನ್ನ ಎಳ್ಕೊಂಡು, ಹಗ್ಗ ಬಿಲ್ಲಲ್ಲ ಹಗ್ಗನ್ನು ಎಳೆದು ಅವನ ಕೊರಳಿಗೆ ಬಿಗಿದು ಬಿಟ್ಟು ಚೆನ್ನಾಗಿ ಬಿಗಿದು ಬಿಡ್ತಾನೆ. ಆವಾಗ ಧೃಷ್ಟದ್ಯುಮ್ನ ಬೇಡ್ಕೋತಾನೆ, ದಯವಿಟ್ಟು ನನ್ನ ಕತ್ತಿಯಿಂದ ನನ್ನ ತಲೆ ಕತ್ತರಿಸಪ್ಪ, ನನಗೆ ವೀರ ಸ್ವರ್ಗ ಸಿಕ್ಕುತ್ತೆ, ಅಥವಾ ಕತ್ತಿ ಕೊಟ್ಟರು ಸಾಕು ಯುದ್ಧ ಮಾಡ್ಕೊಂಡು ಸಾಯ್ಬಹುದು ಅಂತ ಹೇಳ್ತಾನೆ. ಇಲ್ಲ, ನೀನು ಗುರುಹತ್ಯೆ ಮಾಡಿದಂತಹ ಮಹಾಪಾಪಿ, ನಿನಗೆ ಸ್ವರ್ಗ ಪ್ರವೇಶ ಇಲ್ಲ. ಏನಾದರೂ ಸ್ವರ್ಗಕ್ಕೆ ದೇವತೆಗಳು ನಿನಗೆ ಏನಾದರೂ ಒಳಗೆ ಬಾ ಅಂತ ಬಿಟ್ಟರೆ ಸ್ವರ್ಗಕ್ಕೆ ಬೆಂಕಿ ಇಟ್ಬಿಡ್ತೀನಿ, ತಿಳ್ಕೊಂಡಿರು ಅಂತ ಹೇಳಿ, ನಿನಗೆ ನರಕದ ಪಾಕಗಳೇ ನಿನಗೆ ಅರಮನೆ, ಅಂದರೆ ನರಕದಲ್ಲಿ ಬೇರೆ ಬೇರೆ ಪಾಪಗಳಿರ್ತಾವಲ್ಲ, ನಿನ್ನನ್ನು ಖಡ್ಗದಿಂದ ಹೊಡೆಯೋದು ಸಾಯಿಸೋದು ಉಂಟೆ ಅಂತ ಹೇಳ್ಬಿಟ್ಟು ಬಿಲ್ಲಿನ ಹಗ್ಗದಿಂದ ಅವನು ಕಟ್ಟಿ ಅದನ್ನು ಗಟ್ಟಿಯಾಗಿ ಉರುಳು ಹಾಕಿ ಕುತ್ತಿಗೆಗೆ ಗರ ಗರ ಗರ ಅನ್ನುತ್ತಾ ಅವನು ಎಳೆದು ಬಿಗಿ ಮಾಡ್ತಾನೆ. ಗರ್ ಗರ್ ಗರ್ ಗರ್ ಗರ್ ಗುರು ಗುರು ಅಂದ್ಬಿಟ್ಟು ಅವನ ಪ್ರಾಣ ಹೋಗ್ಬಿಡುತ್ತೆ. ಅಲ್ಲಿ ಶಿಖಂಡಿಯ ಅರಮನೆ ಹೋಗ್ತಾನೆ, ಅವನನ್ನು ಕತ್ತರಿಸಾಕ್ತಾನೆ. ಇನ್ನು ಉಳಿದವ್ರು ಏನು ಶಬ್ದ ಏನು ಶಬ್ದ ಅಂತ ಬರ್ತಾ ಇದ್ರೆ ಹೇಳೋ ಮುಂಚೆನೆ ಎಲ್ಲರನ್ನೂ ತೆರೆದು ಹಾಕ್ಬಿಡ್ತಾನೆ, ಕತ್ತರಿಸೋಗದು ಬಿಡ್ತಾನೆ ಎಲ್ಲರನ್ನು ಒಂದ್ ಕಡೆ. ಅಲ್ಲಿ ಪಾಂಡವರು ಸಿಗ್ತಾರೆ, ಪಾಂಡವರ ಮಕ್ಕಳು, ಅವ್ರನ್ನೆಲ್ಲ ಕತ್ತರಿಸಿ ಹಾಕ್ಬಿಡ್ತಾನೆ. ಏನಿದು ಶಿವನ ಕೋಪ ಕಾರಣವೋ, ಇವನು ಯಮನ ಕೋಪ ಕಾರಣವೋ, ಕೃಷ್ಣ ಅವರೆಲ್ಲ ಎಲ್ಲಿ ಹೋದ್ರು, ಹೀಗೆ ಮಾಡ್ಬಿಟ್ನಲ್ಲ. ಈ ತರ ಹತ್ಯೆ ಮಾಡಿದ ಅಶ್ವತ್ಥಾಮ ನೋಡೋದು ಭಯಂಕರ ಸ್ವರೂಪನಾಗಿದ್ದಂತೆ, ರಕ್ತ ಸೋರುವಂತಹ ಕತ್ತಿ, ಕೊಬ್ಬು ಮೆತ್ತಿದ ಗೊಂಚಲುಗಳು ಬಟ್ಟೆಯಲ್ಲಿವೆ, ಉಗ್ರವಾದ ಹುಬ್ಬು, ಕಚ್ಚಿದ ತುಟಿ, ಈ ತರ ಇದೆಲ್ಲವನ್ನ ಹೇಳ್ತಾ ಇದ್ದಾನೆ ಇವನಿಗೆ. ಆಮೇಲೆ ಕೃಪಾಚಾರ್ಯನಿಗೆ ಹೇಳ್ತಾನೆ, ಹೀಗೆ ಎಲ್ಲರನ್ನು ಕೊಂದಿದ್ದೀನಿ ನಾನು, ಎಲ್ಲರನ್ನು ಆಗಿದೆ, ಹಾಗಾದ್ರೆ ಪಾಂಡವರಲ್ಲಿ ಹುಡುಕ್ತೀನಿ ಅಂದಾಗ ಕೃಪಾಚಾರ್ಯ ಹೇಳ್ತಾನೆ, ಇಲ್ಲಪ್ಪ, ಅವರು ಕೃಷ್ಣ ರಕ್ಷಣೆಯಲ್ಲಿರೋರು ಸಿಗ್ತಾರೆಯೇ ಅಂತ ಕೇಳ್ತಾನೆ. ಮುಂದಿನ ನೋಡೋಣ.

ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಅಶ್ವತ್ಥಾಮನ ಭಯಂಕರ ಯುದ್ಧ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ ಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ ಶೇಕಡ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ತಜ್ಞರು ಮತ್ತು ಅಧಿಕಾರಿಗಳ ತಾಂತ್ರಿಕ ಸಮಿತಿಯ ವರದಿ ಶಿಫಾರಸಿನ ಅನ್ವಯ ಬಂಡೀಪುರ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಂಗಲ್ ಸಫಾರಿ ಪುನರಾರಂಭಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ತಾಂತ್ರಿಕ ಸಮಿತಿಯ ವರದಿಯನ್ನು ಅಂಗೀಕರಿಸಲಾಗಿದ್ದು, ವೈಜ್ಞಾನಿಕ ಮೌಲ್ಯಮಾಪನದ ಬಳಿಕ ಪರಿಣಾಮಕಾರಿ ಸಾಗಣೆ ಸಾಮರ್ಥ್ಯದ ಆಧಾರದ ಮೇಲೆ ಜಂಗಲ್

0: ಕಾಮಗಾರಿಗೆ ಹಸಿರು ನಿಶಾನೆ ನೀಡಲಾಗಿದೆ. ಪರಿಸರ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸುವ ಜೊತೆಗೆ ಪರಿಸರ ಪ್ರವಾಸೋದ್ಯಮವು ವನ್ಯಜೀವಿ ಸಂರಕ್ಷಣೆ, ಸ್ಥಳೀಯರ ಜೀವನೋಪಾಯ ಮತ್ತು ಪ್ರವಾಸಿಗರ ಉತ್ತಮ ಅನುಭವಕ್ಕೆ ಪೂರಕವಾದ ಪರಿಸರ ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿಯ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯಾವುದೇ ವ್ಯಕ್ತಿಯ ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ಅಥವಾ ವಿಡಿಯೋ ಪ್ರಸಾರ ಮಾಡುವ ಪ್ರಕರಣಗಳನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತಂತೆ ಎಫ್ಐಆರ್ ದಾಖಲಿಸಲು ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಎಲ್ಲಾ ಪೊಲೀಸ್ ಆಯುಕ್ತರು, ವಲಯ ಐಜಿಪಿಗಳು ಮತ್ತು ಪೊಲೀಸ್ ಅಧೀಕ್ಷಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಂತ್ರಸ್ತರು ವಿಡಿಯೋ ಅಥವಾ ಚಿತ್ರ ಸೆರೆಹಿಡಿಯಲು ಒಪ್ಪಿಗೆ ನೀಡಿದ್ದರೂ ಪ್ರಸಾರ ಮಾಡಲು ಒಪ್ಪಿಗೆ ಇರದೇ ಇದ್ದ ಪಕ್ಷದಲ್ಲಿ ಅದನ್ನು ಪ್ರಚಾರಪಡಿಸುವುದು ಸಂಜ್ಞೆಯ ಅಪರಾಧವಾಗಲಿದೆ. ಬ್ಲಾಕ್ಮೇಲ್ ವಿಡಿಯೋಗಳು ಮತ್ತು ದ್ವೇಷಪೂರಿತ ಅಶ್ಲೀಲ ವಿಡಿಯೋಗಳು ಎಂದು ಕರೆಯಲ್ಪಡುವ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೊದಲ ಅಪರಾಧಕ್ಕೆ 1-3 ವರ್ಷ ಹಾಗೂ ಪುನರಾವರ್ತಿತ ಅಪರಾಧಕ್ಕೆ 3-7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ನಿರ್ಧರಿಸಲಾಗಿದೆ. ಈ ಮೂಲಕ ಸಂವಿಧಾನಬದ್ಧ ಖಾಸಗಿತನದ ಹಕ್ಕನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಂತ್ರಸ್ತರ ಪರ ಕಾನೂನುಬದ್ಧ ಹಾಗೂ ಏಕರೂಪದ ಕ್ರಮವನ್ನು ಖಚಿತಪಡಿಸಲಿದೆ. ಬಿಡದಿಯ ಪ್ರಸ್ತಾವಿತ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರೊಂದಿಗೆ ಮಾತುಕತೆ ನಡೆಸಲು ನಾಳೆ ಮುಖ್ಯಮಂತ್ರಿ ಆಗಮಿಸುವವರೆಗೆ ಕಾಯುವುದಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಡ್ಡಿಯಾಗಲು ಬಯಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಭೂಸ್ವಾಧೀನಕ್ಕೆ ರೈತರ ಆಕ್ಷೇಪ ಇಲ್ಲದೇ ಇದ್ದರೆ ನನಗೂ ಯಾವುದೇ ಆಕ್ಷೇಪ ಇಲ್ಲವೆಂದು ಹೇಳಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರೂ ಸರ್ಕಾರ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾಕೆ ಮುಂದುವರಿಸುತ್ತಿದೆ ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಹೈವೋಲ್ಟೇಜ್ ಮತ್ತು ಎಕ್ಸ್ಟ್ರೀಂ ಹೈವೋಲ್ಟೇಜ್ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಯಲ್ಲಿ ಸಿಬ್ಬಂದಿ ವರ್ಗದ ಸುರಕ್ಷತೆಯನ್ನು ಹೆಚ್ಚಿಸುವ ಹಾಗೂ ನಿಖರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಅತ್ಯಾಧುನಿಕ ಡ್ರೋನ್ ತಂತ್ರಜ್ಞಾನದ ಮೂಲಕ 11,000ಕ್ಕೂ ಹೆಚ್ಚು ಟವರ್ಗಳನ್ನು ತಪಾಸಣೆ ನಡೆಸಿದೆ. 1.5 ಲಕ್ಷಕ್ಕೂ ಹೆಚ್ಚು ತಾಂತ್ರಿಕ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಲಾಗಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಡ್ರೋನ್ ತಪಾಸಣೆಯಿಂದಾಗಿ 85%ರಷ್ಟು ವಿದ್ಯುತ್ ವ್ಯತ್ಯಯ ಕಡಿತವಾಗಿದೆ. ಸಂಭಾವ್ಯ ಮತ್ತು ನಿರ್ಣಾಯಕ ಸಮಸ್ಯೆಗಳನ್ನು ವಿದ್ಯುತ್ ಕಡಿತಗೊಳ್ಳುವ ಮುನ್ನವೇ ಪತ್ತೆ ಹಚ್ಚಲಾಗಿದೆ. ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮೊಬೈಲ್ ಆಪ್ ಮೂಲಕವೇ ನೈಜ ಸಮಯದಲ್ಲಿ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನೂತನ ತಂತ್ರಜ್ಞಾನದ ಮೂಲಕ ರೈತರು, ಕೈಗಾರಿಕೆಗಳು ಮತ್ತು ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಾತ್ರಿಪಡಿಸುವುದರ ಜೊತೆಗೆ ಲೈನ್ಮ್ಯಾನ್ಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಕೆಪಿಟಿಸಿಎಲ್ನ ವ್ಯವಸ್ಥಾಪಕ ನಿರ್ದೇಶಕ ಡಾ ವಿ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತೆರಿಗೆ ಸಂಗ್ರಹ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತೀಕ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಹಾಗೂ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯ ಕುರಿತಂತೆ ಮಾತುಕತೆ ನಡೆಸಿದರು. ಶಾಸಕರಾದ ಪೊನ್ನಣ್ಣ, ರಾಘವೇಂದ್ರ ಹಿಟ್ನಾಳ್, ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ

0: ಬಗ್ಗೆ ಚರ್ಚೆ ನಡೆಸಿದರು. ನಮ್ಮ ಮೆಟ್ರೋದ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ನಿಲ್ದಾಣದಲ್ಲಿ ನಿನ್ನೆ ಸಂಜೆ ರೈಲಿನ ಬಾಗಿಲು ಮುಚ್ಚದಿರುವುದಕ್ಕೆ ಬಿಎಂಆರ್ಸಿಎಲ್ ಸ್ಪಷ್ಟನೆ ನೀಡಿದೆ. ರೈಲಿನಲ್ಲಿ ಯಾವುದೇ ತಾಂತ್ರಿಕ ದೋಷವಿರಲಿಲ್ಲ ಎಂದು ತಿಳಿಸಿರುವ ಬಿಎಂಆರ್ಸಿಎಲ್ ಪ್ರಾಥಮಿಕ ವರದಿಯಲ್ಲಿ ರೈಲಿನ ಬಾಗಿಲಿನ ಡೋರ್ ಗೈಡ್ವೇಯಲ್ಲಿ ಲೋಹದ ಸರ ಸಿಲುಕಿಕೊಂಡಿದ್ದರಿಂದ ರೈಲಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ಮುಚ್ಚಲಿಲ್ಲ ಎಂದು ತಿಳಿಸಿದೆ. ಘಟನೆಯ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಕಾರ್ಯಾಚರಣೆ ಮತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಸಮಗ್ರ ಪ್ರಾಥಮಿಕ ತನಿಖೆ ನಡೆಸಿದ್ದು ಘಟನೆಗೆ ಕಾರಣವಾದ ಹಿನ್ನೆಲೆಯನ್ನು ಬಹಿರಂಗಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಇಂದು ಅಶೂರಾ ಎ ಮೊಹರಂ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಹೊಸಕೋಟೆ, ದೇವನಹಳ್ಳಿ ಹಾಗೂ ನೆಲಮಂಗಲ ತಾಲೂಕುಗಳಲ್ಲಿ ಮುಸ್ಲಿಂ ಸಮುದಾಯದವರು ಶ್ರದ್ಧಾಭಕ್ತಿ ಸಡಗರದಿಂದ ಆಚರಿಸಿದರು. ದೊಡ್ಡಬಳ್ಳಾಪುರದ ಬಾಬಯ್ಯ ದೇವಾಲಯದಲ್ಲಿ ಕಳೆದ ರಾತ್ರಿ ಕೆಂಡ ಹಾರುವ ಆಚರಣೆ ನಡೆಯಿತು. ಜಿಲ್ಲೆಯ ಹೊಸಕೋಟೆ ಸೂಲಿಬೆಲೆಯಲ್ಲಿ ಬಾಬಯ್ಯನ ಜಾತ್ರಾ ಮಹೋತ್ಸವ ನಡೆಯಿತು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಬಿಂಬಿಸುವ ಮೊಹರಂ ಆಚರಣೆಯಲ್ಲಿ ಹಿಂದೂ ಸಮುದಾಯದವರು ಭಾಗವಹಿಸಿ 10 ದಿನಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದು ವಾಡಿಕೆ. ಕೋಲಾರ ಜಿಲ್ಲೆಯಲ್ಲಿಯೂ ಮೊಹರಂ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹಬ್ಬದ ಅಂಗವಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೋಲಾರದ ಕ್ಲಾಕ್ ಟವರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಭಾರತೀಯ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಬಳ್ಳಾರಿ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ನಾಳೆ ಅಂತಾರಾಷ್ಟ್ರೀಯ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಸಚಿವ ಶರಣಪ್ರಕಾಶ್ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು 400 ಜನ ಸೂಕ್ಷ್ಮ ಮೈಕ್ರೋ ಉದ್ದಿಮೆದಾರರು, ಸಾವಯವ ಕೃಷಿಕರು ಭಾಗವಹಿಸಲಿದ್ದಾರೆ. ರಾಷ್ಟೀಯ ಎಂಎಸ್ಎಂಇ ದಿನಾಚರಣೆ 2026ರ ಅಂಗವಾಗಿ ಗದಗ ಜಿಲ್ಲೆಯಲ್ಲಿ ಜಾಗೃತಿ ಅಭಿಯಾನಕ್ಕೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು. ಎಂಎಸ್ಎಂಇ ಕ್ಷೇತ್ರವು ಉದ್ಯೋಗ ಸೃಷ್ಟಿ, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಾಳೆ ನಡೆಯುವ ಎಂಎಸ್ಎಂಇ ದಿನಾಚರಣೆಯಲ್ಲಿ ಉದ್ಯಮಿಗಳು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಕರೆ ನೀಡಿದರು. ಇನ್ನು ಸಂಕ್ಷಿಪ್ತ ಸುದ್ದಿ. ರಾಯಚೂರು ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಪೋಷಕರು ಬಾಲಕಿಯ ಮದುವೆ ಮಾಡಲು ಮುಂದಾಗಿದ್ದ ಖಚಿತ ಮಾಹಿತಿಯೊಂದಿಗೆ ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ. ಬಾಲಕಿಯನ್ನು ರಕ್ಷಣೆ ಮಾಡಿ ಸರ್ಕಾರಿ ಬಾಲಕಿಯರ ಮಂದಿರಕ್ಕೆ ಸೇರಿಸಲಾಗಿದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಾದಕ ದ್ರವ್ಯಗಳ ವ್ಯಸನವು ಸಮಾಜಕ್ಕೆ ಹಾಗೂ ಯುವ ಸಮುದಾಯದ ಭವಿಷ್ಯಕ್ಕೆ ಗಂಭೀರ ಸವಾಲಾಗಿದ್ದು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಬೇಕು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಹಾಗೂ ಕಾಲಜ್ಞಾನಿ ಕೈವಾರ ತಾತಯ್ಯನವರ 300ನೇ ಜಯಂತ್ಯೋತ್ಸವದ ಅಂಗವಾಗಿ ನಾಳೆಯಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಸಂಗೀತೋತ್ಸವ ಹಾಗೂ ಗುರುಪೂಜಾ ಮಹೋತ್ಸವ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಂಡೀಪುರ ನಾಗರಹೊಳೆ ಜಂಗಲ್ ಸಫಾರಿ ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಲು ರಾಜ್ಯ ಸರ್ಕಾರ ಆದೇಶ. ಅನುಮತಿ ಇಲ್ಲದೆ ಖಾಸಗಿ ಚಿತ್ರ ವಿಡಿಯೋ ಪ್ರಸಾರಕ್ಕೆ ನಿರ್ಬಂಧ. ಕಡ್ಡಾಯ ಎಫ್ಐಆರ್ ದಾಖಲಿಸಲು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರ ಸಮಸ್ಯೆ ಬಗೆಹರಿಸಲು ಮಧ್ಯಪ್ರವೇಶ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಕೆಪಿಟಿಸಿಎಲ್ನಿಂದ ವಿದ್ಯುತ್ ಪ್ರಸರಣ ಮಾರ್ಗಗಳ ತಪಾಸಣೆಗೆ ಡ್ರೋನ್ ತಂತ್ರಜ್ಞಾನ ಬಳಕೆ. ವಿದ್ಯುತ್ ವ್ಯತ್ಯಯದಲ್ಲಿ 85% ಕಡಿತ. ತೆರಿಗೆ ಸಂಗ್ರಹ ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿ ಬರೋಣ, ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ

0: ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿಸೇಲ್ ರವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇತ್ತೀಚಿನ ದಿನಗಳನ್ನು ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ. ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಸಾಕಷ್ಟು ನೋವುಗಳು ನಲಿವುಗಳು ಕೂಡ ಆದವು. ಸೊ ಆ ಒಂದು ನಿಟ್ಟಿನಲ್ಲಿ

0: ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದ್ರೆ ಏನು? ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
1: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು. ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ತಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತಲೇ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
1: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆನಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ ಸರಿಗೆ, ತಾವು ಮೊದಲೇ ಹೇಳಿದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
1: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದಾಗ ಬಂದ ದಿನದಿಂದ ಇವತ್ತಿನವರೆಗೂ ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪ್ ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಆ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು ಸೊ ಅದರ ಒಂದು ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದ್ದಾವೆ. ಮತ್ತೆ ಕಾರಿಡಾರ್ ಅಂತ ಏನು ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂಥ ವೃದ್ಧಿ ಆಗ್ತಿರ್ತಾರೆ.

0: ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡಿಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ವರ್ಷದ ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಡ್ರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡಿಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ, ಅಂದರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನು ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು, ಕಬ್ಬು ಇರ್ಬೋದು, ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಂದೆ ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರಿಗೆ ಕೇಳೋದಂದ್ರೆ ಸರ್, ಅದನ್ನು ಕಾಡಿಗೆ ಸೌದೆ ತರಕ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಯಥೇಚ್ಛ ಬೆಳಿತಿತ್ತು. ಈಗ ಪ್ರಾಣಿಗಳ ಸಂಖ್ಯೆನು ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದ್ ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋದಕ್ಕೇನು ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂತ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾರ್ಡ್ ಹಂಚಿನವರೆಗೂ ಗ್ರಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವು ಇದ ಏನು ನಮಗ್ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವ್ ಎಲ್ಲಿ ಓಡಾಡ್ಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದೂ ಅಂದ್ರೆ ಪ್ರಕೃತಿ

0: ಎಲ್ಲಾ ಜಾಗನೂ ಅವು ಓಡಾಡುವಂತ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
1: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಫೆನ್ಸಿಂಗ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತ ಅಂತಂದ್ರೆ,
1: ಕಿಲೋಮೀಟರ್
0: ಅದೇ ಕಾಡಂಚಿನಿಂದನಾ? ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ.
1: ಮತ್ತೆ ನಾವು ಅರ್ಜಿ ಹಾಕಿದ್ರೆ ಸ್ವಲ್ಪ ಕಳಿಸ್ತಾರೆ ಒಂದ್ಸರಿ, ನಮಗೆ ಬಂದ ಇಲ್ಲ ಅದಕ್ಕೆ. ನಮ್ಗೆ ಯಾವ ಪ್ರದೇಶ ಬರ್ತದೆ
0: ಆ ತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವುದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು
1: ಯಾವ ವಲಯಕ್ಕೆ ಬರ್ತದೆ ಸರ್? ನಮ್ಮ ಸಾಗರ
0: ಸಾಗರ ಅಂತನಾ? ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು. ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಓಕೆ, ಧನ್ಯವಾದಗಳು.
1: ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಂತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರಿ. ಸರ್, ಈಗ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100-150 kg ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೈಟ್ನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100-200 liters ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನು ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ ಕಾಡ್ ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡ ಮತ್ತೆ ಕರೆ ಇದೆ. ಹಲೋ
3: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು?
3: ನಾನು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ಬ್ಯಾಂಡಿ ಅಂತ.
2: ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ, ನಂದೀಶ್ ಸರ್.
3: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡೋಣ.
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ. ಹೇಳಿ, ಏನು ಭೂಮಿಯ ಸಮಸ್ಯೆ?
3: ಇದು ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
3: ಇಲ್ಲಿ 5 ಆಡಿಗಳು ನಮ್ಮ ಕಂದಾಯ ಭೂಮಿನ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ರು.

0: ಇಲಾಖೆ
1: 2017 ತನಕ ಅರಣ್ಯ ಇಲಾಖೆದವರು ಟ್ಯಾಂಕ್
0: ಹೊಡೆದ್ರು.
1: ಆದಿವಾಸಿಗಳೆಲ್ಲ ಅಸಂತೋಷ ಸ್ಥಿತಿ ಆಗ್ಯಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದಾಯ ಸಾಹೇಬರ ಗಮನಕ್ಕಿದೆ. ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೆ ಮಾಡಿದ್ರು. ಸರ್ವೆ ಜಂಟಿ ಸರ್ವೆ ಎಲ್ಲ ಆಯ್ತು. ಅದಕ್ಕೆ ಮೊನ್ನೆನೂ ತುಂಬಾ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ. ಅದಕ್ಕೆ ಇದನ್ನ ತಾವು ಯಾವ ರೀತಿ ಇದು ಮಾಡ್ತೀರಾ?
0: ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ನಾಗರಾಜರೆ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಅವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿಂತ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದು ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
2: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್. ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಮತ್ತೆ ನನ್ನ ಕರೆ ಇದೆ. ಹಲೋ,
3: ನಮಸ್ತೆ.
2: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
2: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನಂದೀಶ್ ಸರ್ನ. ಸರ್ ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದ್ದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋತಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು, ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ರು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. 1/2 ಲೀಟರ್ ಬಾಟ್ಲು, 1 ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದು ಸರ್?
0: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದ್ರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಅಲ್ಲಿ ಅಂದ್ರೆ ಒಂದು ಕಡೆ ಎಂಟರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆಕ್ಚುಲಿ ಅವೇರ್ನೆಸ್ ನ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟ್ ಅಲ್ಲಿ ಏನು ಎಂಟರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದ್ರೆ ಆ ಚೆಕಿಂಗ್ ಪಾಯಿಂಟ್ ಅಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮನ ಇನ್ ಮುಂದೆ ತಗೊಳ್ಲಿಕ್ಕೆ ನಾನು ಅಂದ್ರೆ ಕ್ರಮ ಜರುಗಿಸ್ತೀವಿ ಇನ್ ಮುಂದೆ.
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಏನು ಒಂದು ಶಾಶ್ವತ ಪರಿಹಾರವನ್ನ ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು.
0: ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ

0: ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನ ಪಡ್ಕೊಂತ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಎಸ್ಪೆಷಲಿ ಈ ಒಂದು ಆನೆಯಿಂದ ಆಗ್ತಾ ಇರತಕ್ಕಂಥ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
2: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಕೆಲವು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ಕೆ ಸ್ಥಳಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದೂ ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂಥ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದರೆ ಅದು ಕೊರತೆನ ನೀಗಿಸೋ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗಿಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋಂತ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತೇಳಿ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ತೆ ಟ್ರಾನ್ಸಿಟ್ ಅಲ್ಲ ಅವು ಮೂಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದರೆ BRT ಸೈಡ್ ಹೋಗುತ್ತೆ. ಈ ಥರ ಅವು ಯಾವಾಗಲೂ ಮೂಮೆಂಟಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ಥರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ಸಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲಲ್ಲೇ ಇದೆ ಅಂತೇಳಿ ನಾವು ಅಂದರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನು ಮಾಡ್ತೀವಿ ಹುಲಿ ಇದನ್ನ ಏನು ಸೆನ್ಸಸ್ ಅಂತೇಳಿ, ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ಫಸ್ಟ್ ಇದೊಂದು ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
2: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್, ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ, ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ,

0: ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
1: ಬೇರೆ ಪ್ರಶ್ನೆ ಆಯ್ತಾ ನಾಗರಾಜ್ರೆ?
2: ಕ್ಯಾಮ್ರಾ ಫಿಕ್ಸ್ ಮಾಡಿ ನಾವು ಎತ್ತರವಾದ ಬೆಟ್ಟದಲ್ಲಿ ಜಲಮಾರ್ಗಗಳನ್ನ ನೋಡಕ್ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
2: ಒಬ್ರು ಆಫೀಸರ್ ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎಐ ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ಲು ಅಂತೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಅಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತೆ ಇಂಪಾರ್ಟೆಂಟ್ ಅಲ್ಲಿ ಅಂದ್ರೆ ಯಾವ್ಯಾವ ಯಾರ್ಯಾರು ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿನಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎ ಐ ಕ್ಯಾಮ್ರಾದಾಯ್ತು. ಅದೇ ರೀತಿ ಜಿ ಎಸ್ ಎಂ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಂ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತೆ ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂತ ಬರಕ್ಕಿನ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸುವಂತ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂತ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದ್ದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಿಲ್ಲೇನಾದ್ರೂ ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಐಡೆಂಟಿಫೈ, ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
1: ಮಾಡ್ತೀವಿ. ಧನ್ಯವಾದಗಳು ನಾಗರಾಜ್ರೆ, ಕರೆ ಮಾಡಿದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್, ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಮಾತು. ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ, ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ, ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತಿನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಸರ್, ಬೇಜ್ಬಟ್ಕೆರೆ ಟ್ರೈಬಲ್ ಆಡಿಂದ ಮಾತಾಡ್ತಾ
1: ಇದ್ದೀನಿ. ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿ ಸರ್ ಇದ್ದಾರೆ.
3: ಸರ್, ಸರ್ ಸಿ ಎಸ್ ಐ ಅವರ ಎಸ್ ಎಫ್ ಸಿ ಅವ್ರ ಗೊತ್ತಾಗಿಲ್ಲ ನಂಗೆ, ಈಗ ಮಾಡಿದ್ದೀನಿ.
1: ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ.
3: ಎಸ್ ಎಫ್ ಸಿ ಅವರ?
1: ಇಲ್ಲ ಇಲ್ಲ, ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ. ನಂದಿ ಸರ್.
3: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಾಕಿಂಗ್ ಕ್ಯಾಂಪ್ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ಗಳು,
0: ಹೌದು,
3: ಅದರಲ್ಲಿ ಆಲ್ಮೋಸ್ಟ್ ಸಮಾನ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
0: ಹೌದೌದು.
3: ಅವ್ರಗಳಿಗೆ

0: ಕೆಲವು 40 ವರ್ಷ 30 ವರ್ಷ ದುಡಿದಿರುವಂತವ್ರು ಇದಾರೆ.
1: ಹೌದು,
0: ಅವ್ರಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಎಲ್ಲ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರಾ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್.
1: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದರೂ ಕೂಡ 10 ವರ್ಷ 20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್,
1: ಹೌದೌದು,
0: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ, ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರಂತ ಸುಮಾರು ಸಂಗತಿಗಳಿದಾವೆ.
1: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೆ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
0: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸ್ ಬರ್ತಾರೆ ಸರ್, ಅದಕ್ಕೆ ನಮ್ಗೆ ಸ್ವಲ್ಪ ಬೇಜಾರಾಗುತ್ತೆ.
1: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ.
0: ಸರಿ ಸರಿ,
1: ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
0: ಸರಿ ಸರ್, ಅದೊಂದು ಆಮೇಲೆ ಇನ್ನೊಂದು ಪ್ರಶ್ನೆ
1: ಹೇಳಿ ಹೇಳಿ
0: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಹೇಳಿದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
1: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತೀರಿ. ಈಗ ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
1: ಸಿ, ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಹಾನಿಗೆ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣ ಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸೆಬಿಲಿಟಿಗೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಈ ಚಿಕಿತ್ಸೆಯ ವೆಚ್ಚನು ಭರಿಸುವಂತ ಎಲ್ಲ ಕ್ರಮನು ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
1: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
1: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು. ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು, ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ ಅದೇನಾದ್ರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣ ಹಾನಿ ಆಗುವಂತ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅವರು ಏನು ವೃದ್ಧರು ಮತ್ತೆ ಮಕ್ಕಳನ್ನ ಸೇಫರ್ ಇದಕ್ಕೆ

0: ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದು ಮಾಡಬೇಕು ಹೊರತು ಇವರೇ ಅಂದ್ರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ತರ ಆಗುವಂತ ಸಾಧ್ಯತೆ ಇರುತ್ತೆ.
1: ಸರಿ, ತಾವು ಹೇಳ್ದಂಗೆ ಈ ತರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ತರ ಒಂದು ಸಂಘರ್ಷವನ್ನ ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ತರ ಬೇಕು ಸರ್?
0: ಇದೇ ಬಹಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎಬಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತೆ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು, ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇದು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್. ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿ ಆಗಿದೆ ಸರ್. 17 ಜನದ ದುರಸ್ತಿಯಾಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದೀವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು?
2: ನುಗು ವ್ಯಾಪ್ತಿ ಸರ್, ನುಗು ವ್ಯಾಪ್ತಿ ಬರುತ್ತೆ ಸರ್. ಸ್ವಲ್ಪ ದಯವಿಟ್ಟು ತಾವು ಗಮನಿಸ್ಬಿಟ್ಟು ನಮ್ಗೆ ಇದ್ ಮಾಡ್ಕೊಡ್ಬೇಕು ಸರ್, ದಯವಿಟ್ಟು.
0: ನೋಡ, ಅಲ್ಲಿ ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರ್ಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನೂ ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ
1: ಇದೆ
0: ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದು ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾವು ಉರ್ಲಳ್ಳಿ ಹಾಡಿಂದ, ಮಣಿಕಂಠ ಅಂತ.
1: ಮಣಿಕಂಠ ಅವ್ರೆ ಹೇಳಿ, ನಮ್ ಜೊತೆ ನಂದಿ ಸರ್ ಇದ್ದಾರೆ, ತಮ್ಮ ಪ್ರಶ್ನೆ ಏನಂತ?
3: ಸರ್, ನಾವು ಅರಣ್ಯದಲ್ಲಿ ಕಸ ಮಾಡ್ತಿದ್ದ ಅಲ್ಲಿ ಜಮೀನ್ ಮಾಡ್ತಿದ್ದ ಸರ್, ಉಳುಮೆ ಮಾಡ್ತಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಟ್ರೆಂಚ್ ಹೊಡೆದ್ಬಿಟ್ಟು ಅದನ್ನ ನನ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರ
0: ಯಾವ ಯಾವ ಜಾಗದಲ್ಲಿ
3: ಸರ್? ಲಕ್ಷ್ಮಣಪುರ.
0: ಲಕ್ಷ್ಮಣಪುರ
3: 31 32
0: ಸರ್ವೆ ನಂಬರ್. ಸರ್ವೆ ನಂಬರ್ 31.

0: 32.
1: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನು ಮಾಡ್ಕೊಂಡು ಬರ್ತಿರೋ. ಡಿಪಾರ್ಟ್ಮೆಂಟ್ ಅವರು
0: ಟ್ರೈಬಲ್ ಇದಕ್ಕೆ ಬರ್ತೀರಾ? ಏನು ಆಗುವಾಗ ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ ಎಫ್ ಆರ್ ಎನ್ ಎಲ್ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಎಫ್ ಆರ್ ಎನ್ ಅಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ ಎಫ್ ಆರ್ ಎ ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಣಿಕಂಠ ಕರೆ ಮಾಡಿದ್ದಕ್ಕೆ. ಸರಿ, ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
0: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತಾ
2: ಇದ್ದೆ
0: AI ಕ್ಯಾಮ್ರಾ ಮತ್ತೆ GSM ಕ್ಯಾಮ್ರಾ. ಸೊ ಅದನ್ನ ಉಪಯೋಗಿಸಿ ನಾವು ಅರ್ಲಿ ಅಲರ್ಟ್ ಅನ್ನ ನಾವು ಜನರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ತರ ಇತ್ತೀಚೆಗೆ ನಾವು ಈ ಡ್ರೋನ್ ತಂತ್ರಾಂಶನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ್ಮಲ್ ಡ್ರೋನ್ಸ್ ಅಂತಂದ್ರೆ ಈ ಶಾಖನ ಯಾವ ಇದು ಅಂದ್ರೆ ಪ್ರಾಣಿಗಳ ಮೈಯಲ್ಲಿ ಶಾಖ ಇರುತ್ತಲ್ಲ ಅದರ ಆಧಾರದ ಮೇಲೆ ಕ್ಯಾಮ್ರಾಸ್ ಕ್ಯಾಪ್ಚರ್ ಮಾಡುತ್ತೆ ಇಮೇಜ್ ನ. ಸೊ ಇದರ ಒಂದು ಅಂದ್ರೆ ಎಕ್ಸ್ಪರ್ಟೈಸ್ನು ನಾವು ನಮ್ಮ ಎಸ್ಪೆಷಲಿ ಏನು ಫ್ರಂಟ್ ಲೈನ್ ಸ್ಟಾಫ್ ಅಂತೇನು ಹೇಳ್ತೀವಿ, DRFOಗಳು ಇರ್ಬೋದು ಮತ್ತೆ ಗಾರ್ಡ್ಸ್ ಇರ್ಬೋದು, ಅವ್ರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಡ್ರೋನ್ಗಳ ಯೂಸ್ ಮಾಡುವಂತ ಅವ್ರಿಗೆ ಇದು ಇದೆ, ಏನು ಪೈಲಟ್ ಲೈಸೆನ್ಸ್ ಕೊಡ್ಸಿದೀವಿ. ಜೊತೆನಲ್ಲಿ ಅವ್ರಿಗೆ ಡ್ರೋನ್ಗಳ ಸೌಲಭ್ಯನೂ ಒದಗಿಸ್ಕೊಟ್ಟಿದೀವಿ. ಎಲ್ಲಾದರೂ ಅಕಸ್ಮಾತ್ ಈ ತರ ಒಂದು ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
2: ಸರಿ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳಿದ್ನಲ್ಲ, ಫಸ್ಟ್ ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ
2: ಸರ್. ಹಾಗೆ ಈಗ ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಸಹಾಯವಾಣಿ ಅಥವಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಸರ್, ಯಾವ ತರ ಒಂದು ವ್ಯವಸ್ಥೆ ಇಲಾಖೆಯಿಂದ ಮಾಡಲಾಗಿದೆ ಸರ್?
0: ಈಗ ನಮ್ಮ ಇಲಾಖೆ ಏನು ವೆಬ್ಸೈಟ್ ಅಲ್ಲೇ ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ. ಸೊ 1976 ಅನ್ನೋ ಅಂತ ಒಂದು 1926 ಒಂದು ಇದಿದೆ, ಸಹಾಯವಾಣಿ ಇದೆ. ಸೊ ಅದಕ್ಕೆ ಯಾರು ಬೇಕಾದರೂ ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಥರ ವಾಟ್ಸಪ್ ನಂಬರ್ ಒಂದಿದೆ, 6363080 ಅಂತೇಳಿ. ಸೊ ಈ ವಾಟ್ಸಪ್ ನಂಬರ್ಗೂ ಅವರು ಏನಾದರೂ ಅವರ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಾಗ ಸೊ ಯಾವ ಜಾಗದಲ್ಲಿ ಆ ಒಂದು ಸಮಸ್ಯೆ ಇದೆ ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
2: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
0: ದಿನ ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
2: ಇರುತ್ತೆ. ಸರಿ, ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನ ಕಾಯ್ತಕ್ಕಂಥ ಈ ತರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ. ಯಾಕೆಂದ್ರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ

0: ನಿರ್ಮಾಣ ಮಾಡಿದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPFನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡರ್ ಅಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದರೂ ಯಾವ್ದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ, ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳು ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು.
1: ಹೌದು,
0: ಅಂದರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವು ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನ ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಹಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದೀಶ್ ಎಲ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.

ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪುಸ್ತಕದಿ ದೊರೆತರಿವು,
5: ಪುಸ್ತಕದಿ ದೊರೆತರಿವು,
4: ಮಸ್ತಕದಿ ತಳೆದ ಮಣಿ,
5: ಮಸ್ತಕದಿ ತಳೆದ ಮಣಿ,
4: ಚಿತ್ತದೊಳು ಬೆಳೆದರಿವು,
5: ಚಿತ್ತದೊಳು ಬೆಳೆದರಿವು,
4: ತರು ತಳೆದ ಪುಷ್ಪ,
5: ತರು ತಳೆದ ಪುಷ್ಪ,
4: ವಸ್ತು

0: ಸಾಕ್ಷಾತ್ಕಾರ,
1: ವಸ್ತು ಸಾಕ್ಷಾತ್ಕಾರ,
0: ಅಂತರೀಕ್ಷಣೆಯಿಂದ
1: ಅಂತರೀಕ್ಷಣೆಯಿಂದ
0: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ,
1: ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ.
0: ನನಗೆ ಅತ್ಯಂತ ಪ್ರಿಯವಾದಂಥ ಮುಕ್ತಕಗಳಲ್ಲಿ ಬಹುಶಃ ಇದು ಒಂದು ಅಂತ ಅನಿಸುತ್ತೆ. ಬಹಳ ಸುಂದರವಾದಂಥ ಪದ ಜೋಡಣೆ, ಅರ್ಥ ಕೂಡ ಹಾಗೆ ನೇರವಾಗಿ ನಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಎಷ್ಟೋ ಜನ ಪುಸ್ತಕದ ಬದನೆಕಾಯಿಗಳು ಅಂತ ಇರ್ತಾರೆ. ಎಲ್ಲ ಚೆನ್ನಾಗಿ ಓದ್ಕೊಂಡಿರ್ತಾರೆ, ಎಲ್ಲ ಉರು ಹೊಡ್ಕೊಂಡಿರ್ತಾರೆ. ಒಂದು ಹಂತದವರೆಗೆ ಅಂಥವರೇ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತಾರೆ. ಯಾರು ಚೆನ್ನಾಗಿ ಉರು ಹೊಡಿತಾರೋ ಅವ್ರು ಫಸ್ಟ್ ರ್ಯಾಂಕ್ ಬಂದರು. ಒಂದನೇ ಕ್ಲಾಸಿಂದ ಬಹುಶಃ ಐದನೇ ಕ್ಲಾಸ್ವರೆಗೂ ಇದು ಖಂಡಿತ ಈ ಥರ ನಡೆಯುತ್ತೆ, ಉರು ಹೊಡೆದ್ರೆ ಫಸ್ಟ್ ರ್ಯಾಂಕು ಅಂತ. ಆರನೇ ಕ್ಲಾಸ್ ಆದಮೇಲೆ ಸ್ವಲ್ಪ ಅದಕ್ಕಿಂತ ವಿಭಿನ್ನವಾದಂಥ ರೀತಿಯ ಪರೀಕ್ಷೆಗಳು ಶುರುವಾಗುತ್ತೆ. ಬರೀ ಉರು ಹೊಡೆದು ಪಾಸ್ ಮಾಡೋಕ್ಕಾಗಲ್ಲ, ಯೋಚನೆ ಮಾಡುವಂಥ ಶಕ್ತಿ ಬೇಕಾಗತ್ತೆ. ಹಾಗೆ ಮುಂದುವರಿತಾ ಹತ್ತನೇ ಕ್ಲಾಸು ದಾಟಿದ ಮೇಲೆ ಸುಮ್ಮನೆ ಉರು ಹೊಡ್ಕೊಂಡು ಬಂದು ನಾನು ಪರೀಕ್ಷೆ ಬರೀತೀನಿ ಅಂತಂದರೆ ಒಂದು ಮಾರ್ಕು ಕೂಡ ನನಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಜೀವನದಲ್ಲೂ ಕೂಡ ನಾವು ನೋಡ್ತೀವಿ. ಡಿ ವಿ ಜಿಯವರು ಅದನ್ನು ಹೇಳ್ತಿರೋದು. ಇದರ ಹಿಂದಿನ ಮುಕ್ತಕದಲ್ಲೇ ಹೇಳಿದರು, ವಿಚಾರ ಯುಕ್ತಿಗಳು ಒನಕೆಯನ್ನಾಗಿಸ್ಕೊಂಡು ನಾವು ವಸ್ತುಗಳನ್ನು ನೋಡಬೇಕು, ವಿಚಾರಗಳನ್ನು ನೋಡಬೇಕು. ಸೊ ಅದು ಮಾಡಬೇಕಾಗಿರೋದು ನಾವು ನಮ್ಮ ಆಂತರ್ಯದ ಒಂದು ವಿಶೇಷ ಶಕ್ತಿಯನ್ನು ಉಪಯೋಗಿಸ್ಕೊಂಡು. ಪುಸ್ತಕದಲ್ಲಿರುವಂಥ ಅನೇಕ ವಿಚಾರಗಳನ್ನು ನಾವು ಓದ್ತೀವಿ, ಅದನ್ನು ಓದಿದಾಗ ಓ ತುಂಬ ಚೆನ್ನಾಗಿದೆಯಪ್ಪ ಅಂತಲೂ ಅನಿಸುತ್ತೆ. ಬಹುಶಃ ಡಿ ವಿ ಜಿ ಅವರ ಈ ಕಗ್ಗದ್ದೇ ನಾವು ಉದಾಹರಣೆ ಅಂತ ತಗೋಬೋದು. ನಾನು ಕೂಡ ಕಗ್ಗವನ್ನು ಓದ್ತಾ ಇದ್ದಾಗ ಮೊದಲದು ಪುಸ್ತಕದಲ್ಲಿ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ಇತ್ತು, ಅದು ಹೊರಗಿತ್ತು. ಈಗ ಸ್ವಲ್ಪ ಸ್ವಲ್ಪ ಒಳಗಡೆ ಬರೋದಕ್ಕೆ ಪ್ರಾರಂಭ ಆಗಿದೆ. ಈಗ ಅದರ ಸೌಂದರ್ಯವನ್ನು ನಾವು ಅರ್ಥ ಮಾಡಿಕೊಂಡು ಸವಿಯೋದಕ್ಕೆ ಹೆಚ್ಚು ಸಾಧ್ಯವಾಗುತ್ತೆ. ಸೊ ಹಾಗೆ ಹೊರಗಿನ ಪುಸ್ತಕದಲ್ಲಿ ನಾನು ಓದಿ ಕೇವಲ ಆ ಮಟ್ಟದಲ್ಲಿ ಮಾತ್ರ ನಾನು ಪ್ರದರ್ಶನ ಮಾಡುವಂಥ ಶಕ್ತಿಯನ್ನು ಪಡ್ಕೊಂಡಾಗ ಆ ಜ್ಞಾನ ಎಲ್ಲಿರುತ್ತಪ್ಪ ಅಂದರೆ ಅದು ಹೊರಗೆ ಇರುತ್ತೆ, ಅದು ಒಳಗಡೆಗೆ ಬರಲ್ಲ ಅಂತ. ಆದರೆ ಹೊರಗಿನಿಂದ ನೋಡೋರಿಗೆ ಅದು ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಓ ಎಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ, ಓ ಎಷ್ಟೆಲ್ಲ ಹೇಳ್ತಾರಪ್ಪ, ಎಷ್ಟು ತಿಳ್ಕೊಂಡಿದ್ದಾರಪ್ಪ ಅಂತ. ಸೊ ಹೊರಗಿನಿಂದ ನೋಡೋರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ನಾವೇನೋ ಅಲಂಕಾರ ಮಾಡಿಕೊಂಡಾಗ. ಸೊ ಹಾಗೆ ಈ ಪುಸ್ತಕದಲ್ಲಿರೋದನ್ನು ಮಾತ್ರ ನಾನು ಉರು ಹೊಡ್ಕೊಂಡು ನಾಲ್ಕಾರು ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದರೆ ಅದು ನನ್ನ ತಲೆ ಮೇಲೊಂದು ಕಿರೀಟ ಇಟ್ಕೊಂಡಂಗೆ. ಸುಂದರವಾಗೇನೋ ಇದೆ, ಆದರೆ ಇದಿನ್ನು ಹೊರಗೆ ಇದೆ, ನನ್ನ ತಲೆಯಿಂದ ಹೊರಗೆ. ಮಸ್ತಕ, ಮಸ್ತಕ ಅಂದರೆ ತಲೆ, ತಲೆಯ ಮೇಲೊಂದು ಮಣಿ ಕೂಡಿಸ್ಕೊಂಡಿದ್ದೀನಿ ನಾನು ಅಷ್ಟೆ. ಅದು ನನ್ನ ಪ್ರಭೆಯಲ್ಲ, ಪುಸ್ತಕದಲ್ಲಿದ್ದಂಥದ್ದನ್ನು ನನ್ನ ಮೇಲೆ ಇಟ್ಕೊಂಡಿದ್ದೀನಿ. ಏನೋ ಅಕಸ್ಮಾತಾಗಿ ಅದು ಇಲ್ಲಿದೆ, ಅದನ್ನೇ ತೆಗೆದು ಇನ್ನೊಬ್ಬರು ಕೂಡ ಇಟ್ಕೋಬೋದು, ಮತ್ತೊಬ್ಬರು ಕೂಡ ಇಟ್ಕೋಬೋದು. ಮಣಿ ಪುಸ್ತಕದಲ್ಲಿದ್ದರೂ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ನಾವು ಯಾವುದಕ್ಕೆ ಕೊಡಬೇಕು ಅಂತಂದರೆ, ಚಿತ್ತದೊಳು ಬೆಳೆದರಿವು, ನಮ್ಮ ಚಿತ್ತದಲ್ಲಿ ಈ ಅರಿವು ಅನ್ನುವಂಥ ಬೆಳಕು ಮೂಡಬೇಕಂತೆ. ಆವಾಗ ಏನು ವ್ಯತ್ಯಾಸ ಏನು, ತಲೆಯ ಮೇಲೆ ಬರೀ ಕಿರೀಟವನ್ನು ಹೊತ್ತು ನಾನು ಈಗ ತಿರುಗಾಡ್ತಾ ಇಲ್ಲ, ನನ್ನ ಒಳಗೆ ಅದಿದೆ, ಕಿರೀಟ ಬಿದ್ದರೂ ತೊಂದರೆ ಇಲ್ಲ, ಅಂತರ್ಯದಲ್ಲಿ ಆ ಬೆಳಕು ಸದಾಕಾಲ ಬೆಳಗ್ತಾ ಇರುತ್ತೆ. ಇದರ ವಿಶೇಷತೆ ಹೇಗಪ್ಪ ಅಂತಂದರೆ, ತರು ತಳೆದ ಪುಷ್ಪ. ಒಂದು ಪ್ಲಾಸ್ಟಿಕ್ ಹೂವು, ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಹೂವು ಕೊಡ್ತಾರೆ, ಎಷ್ಟೋ ಸರ್ತಿ ಅದು ಪ್ಲಾಸ್ಟಿಕ್ ಹೂವು. ಆ ಪ್ಲಾಸ್ಟಿಕ್ ಹೂವಿನಲ್ಲಿ ಯಾವ ಗಂಧವೂ ಇಲ್ಲ, ಯಾವ ರಸವೂ ಇಲ್ಲ, ಕೇವಲ ನೋಟಕ್ಕಷ್ಟೇ ಹೂವು. ಆದರೆ ಬದಲಿಗೆ ಗಿಡದಿಂದ ಕಿತ್ತು ಒಂದು ಹೂವನ್ನು ನಾವು ನೋಡಿದರೆ ಆ ಹೂವಿನೊಳಗೆ ತರುವಿನ ರಸ ಇರುತ್ತೆ. ತರು ಅಂದರೆ ಗಿಡ, ಆ ಗಿಡದ ರಸ ಅದರಲ್ಲಿ ತುಂಬಿರುತ್ತೆ. ಗಿಡ ತನ್ನೆಲ್ಲ ಶಕ್ತಿಯನ್ನು ಧಾರೆ ಎರೆದು ಒಂದು ಹೂವನ್ನು ಸೃಷ್ಟಿ ಮಾಡುತ್ತೆ, ಎಲ್ಲ ಸುಗಂಧವನ್ನು ಹೂವಿನೊಳಗಡೆ ಶೇಖರಿಸಿಟ್ಟಿರುತ್ತೆ. ಸೊ ಅದು ತಾನಾಗಿಯೇ ತನ್ನ ರಸವನ್ನು ಅದರಲ್ಲಿ ಸೇರಿಸಿ ಮೂಡಿಸಿದಂತಹ ಒಂದು ವಿಶೇಷವಾದಂಥ ಸೃಷ್ಟಿಯ ಒಂದು ಸೃಷ್ಟಿಯದು. ಆ ಪರಿಕಲ್ಪನೆ ನಮ್ಮೆಲ್ರಿಗೂ ಆಂತರ್ಯದಲ್ಲಿ ಬರಬೇಕು. ಸೊ ನಮಗೆ ಜ್ಞಾನದ ಉದಯವಾಗಬೇಕು ಅಂತಂದರೆ ಯಾವುದೋ ಪುಸ್ತಕದಲ್ಲಿರೋದನ್ನು ಉರು ಹೊಡೆದ್ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಓಡಾಡೋದಲ್ಲ, ಆ ವಿಚ್

ವಿಚಾರ ನಮ್ಮ ಮನಸ್ಸಿನ ಒಳಗಡೆ ಹೋಗಬೇಕು. ತರು ತಳೆದ ಪುಷ್ಪವಾದಾಗ ಮಾತ್ರ ನಮ್ಮ ಒಳಗೆ ಅರಿವು ಬರುತ್ತೆ. ಇದು ಹೇಗೆ ಸಾಧ್ಯ ಅಂತಂದರೆ, ವಸ್ತು ಸಾಕ್ಷಾತ್ಕಾರವಾಗಬೇಕು ಅಂತಂದರೆ ಅಂತರೀಕ್ಷಣೆಯಿಂದ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಹಿಂದಿನ ಮುಕ್ತಕದಲ್ಲಿ ಹೇಳಿದಂತೆಯೇ ಹೊರಗಿನಿಂದ ಬಂದಂತಹ ವಿಚಾರಗಳನ್ನು ವಿಷಯಗಳನ್ನು ನನ್ನ ಸ್ವಂತದ ಆಲೋಚನೆಗಳಿಂದ ಸಂಸ್ಕರಿಸಿದಾಗ ನನ್ನ ಒಳಗಡೆ ಆ ವಿಚಾರಗಳು ಭದ್ರವಾಗಿ ಕೂತ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಬರೀ ಶಾಸ್ತ್ರೀತನ, ಬರೀ ಪಾಂಡಿತ್ಯ. ಇದು ಡಿ ವಿ ಜಿ ಅವರು ಈ ಮಾತನ್ನು ಹೇಳಿರೋವಂಥದ್ದು ನಮ್ಮ ಬಹುಶಃ ಎಲ್ಲ ಗ್ರಂಥಗಳಲ್ಲೂ ಪದೇ ಪದೇ ಉಲ್ಲೇಖವಾಗಿದೆ. ಉಪನಿಷತ್ತುಗಳಿಂದ ಮೊದಲುಗೊಂಡು ನಮ್ಮ ಎಲ್ಲ ಪುರಾಣಗಳು ಅದು ಇದು ಎಲ್ಲದರಲ್ಲೂ ಕೂಡ ಅನೇಕ ಬಾರಿ ಇದೇ ಮಾತನ್ನು ಬೇರೆ ಬೇರೆ ಮಹಾನ್ ಚಿಂತಕರು, ಬೇರೆ ಬೇರೆ ಮಹಾನ್ ಜ್ಞಾನಿಗಳು, ಋಷಿಗಳು ಇದನ್ನು ಹೇಳಿದ್ದಾರೆ. ಪದೇ ಪದೇ ಇದನ್ನು ಯಾಕೆ ಹೇಳ್ತಾರೆ ಅಂತಂದರೆ, ಈ ನಡವಳಿಕೆಯನ್ನು ನಾವು ಅನೇಕ ಸರ್ತಿ ನಮ್ಮ ಸುತ್ತಮುತ್ತಲೂ ಕಾಣ್ತೀವಿ. ಏನೋ ಚೂರುಪಾರೋ ತಿಳ್ಕೊಂಬಿಟ್ಟು ನಾನೇ ಎಲ್ಲವನ್ನೂ ತಿಳಿದಂಥ ಪರಮ

0: ನಾವು ಪಡ್ಕೊಳ್ಬೇಕಾಗತ್ತೆ. ಇದು ಶಂಕರಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಸುಮಾರು ಸರ್ತಿ ಬರೆದಿರ್ತಾರೆ. ವಿವೇಕ ಚೂಡಾಮಣಿ ಅನ್ನುವಂಥದ್ರಲ್ಲಿ ಒಂದು ಕಡೆ ಹೇಳ್ತಾರೆ, ವಾಗ್ವೈಖರಿ ಶಬ್ದಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷಂ ವಿದುಷಾಂ ತದ್ವದ್ ಭುಕ್ತಯೇ ನತು ಮುಕ್ತಯೇ ಅಂತ. ಅಂದರೆ ವಾಗ್ವೈಖರಿ, ಓಹ್ ಎಷ್ಟು ಚೆನ್ನಾಗಿ ಮಾತಾಡ್ತಾನಪ್ಪ, ನಿರರ್ಗಳವಾದಂಥ ಒಂದು ವಾಗ್ಝರಿ ನಡೀತಾ ಇದೆ, ಎಂಥ ಪಾಂಡಿತ್ಯ ಇರಬೇಕು ಇವನಿಗೆ ಅಂತ ಅನ್ಸೋ ರೀತಿಯಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ನಿಜವಾಗ್ಲೂ ಅವರು ತಿಳ್ಕೊಂಡಿದ್ದಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟೋ ಸರ್ತಿ ಆ ವೈದುಷ್ಯ, ಅವರಿಗಿರೋಂತಹ ಒಂದು ಪಾಂಡಿತ್ಯ ಭುಕ್ತಯೇ ಅಂದರೆ ಊಟಕ್ಕೋಸ್ಕರ, ಈ ಪ್ರವಚನ ಕೊಡ್ರಿ ನಿಮ್ಗೊಂದು ದುಡ್ಡು ಕೊಡ್ತೀವಿ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಪ್ರವಚನ ಕೊಡೋದು, ನತು ಮುಕ್ತಯೇ ಮುಕ್ತಿಗಾಗಿ ಅಲ್ಲ, ಮುಕ್ತಿಗಾಗಿ ಇರೋಂಥ ಪಾಂಡಿತ್ಯ ಈ ಥರದ ಪ್ರದರ್ಶನಕ್ಕೆ ಬಳಕೆಯಾಗಲ್ಲ. ಸಾಧಾರಣವಾಗಿ ತಮ್ಮಲ್ಲೇ ಅದನ್ನಿಟ್ಕೊಂಡು ಯಾರು ನಿಜವಾಗ್ಲೂ ಅದನ್ನು ಬಯಸ್ತಾರೋ, ಯಾರು ಅದನ್ನು ಬಳಸಿ ಉಪಯೋಗಿಸ್ಕೋತಾರೋ ಅಂಥವ್ರಿಗೋಸ್ಕರ ಅದು ವಿನಿಯೋಗ ಆಗುತ್ತೆ. ಹಾಗೆ ನಾವು ಕೊಡ್ಬೋದಾದಂಥ ನಮ್ಮಲ್ಲಿ ಉಲ್ಲೇಖ ಇರುವಂಥ ಇನ್ನೊಂದು ಸುಂದರವಾದಂಥ ಉದಾಹರಣೆ ಅಂತಂದರೆ, ಕತ್ತೆಗಳನ್ನು ಧೋಬಿಗಳು ಉಪಯೋಗಿಸ್ತಾ ಇದ್ರು ಮೊದಲು ಬೇರೆ ಎಲ್ಲರೂ ಉಪಯೋಗಿಸ್ತಾ ಇದ್ರು. ಯಾಕೆ? ಭಾರದ ಸರಕುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಅಂತ. ಆ ಕತ್ತೆ ಮೇಲೆ ಏನಿಟ್ಟರು ಹಾಗೇನೆ, ಒಂದು ದೊಡ್ಡ ಚೀಲದಲ್ಲಿ ಕಲ್ಲುಗಳನ್ನು ತುಂಬಿಸ್ಬಿಟ್ಟು ಆ ಕತ್ತೆ ಮೇಲಿಟ್ಟರೆ ಕತ್ತೆ ಅದನ್ನು ಹೊತ್ಕೊಂಡು ಹೊರಗಡೆ ಹೋಗಿ ನಡ್ಕೊಂಡು ಹೋಗುತ್ತೆ, ಎಲ್ಲಿಗೆ ಹೊಡಿತಾನೋ ಯಜಮಾನ ಅಲ್ಲಿಗೆ ಹೋಗುತ್ತೆ. ಅದೇ ಥರ ಚಂದನ, ಸುಗಂಧಭರಿತವಾದಂತಹ ಗಂಧದ ಕೊರಡುಗಳನ್ನು ಆ ಒಂದು ಮೂಟೆ ಕಟ್ಬಿಟ್ಟು ಅದನ್ನಿಟ್ಬಿಟ್ಟು ನಡಿ ಮುಂದಕ್ಕೆ ಅಂತಂದ್ರು ಅದು ನಡೆಯುತ್ತಂತೆ. ಅದಕ್ಕೆ ಇದು ಕಲ್ಲು ಮಣ್ಣು, ಇದು ಚಂದನ ಇದು ಮುಖ್ಯ ಅನ್ನೋಂಥ ವ್ಯತ್ಯಾಸ ಗೊತ್ತಿರಲ್ಲ. ಯಾಕೆ? ಅಂತರೀಕ್ಷಣೆಯಿಂದ ವಸ್ತು ಸಾಕ್ಷಾತ್ಕಾರವಾಗಿಲ್ಲ. ಸೊ ಹಾಗಾಗಿ ನಾವು ಯಾವುದೇ ವಸ್ತುವನ್ನು ಯಾವುದೇ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೂ ಕೂಡ ಕೇವಲ ಅದು ಮಸ್ತಕದಲ್ಲಿರುವಂಥ ಒಂದು ಮಣಿಯಾಗೋದು ಬೇಡ, ಅಲ್ಲಿಂದ ಪ್ರಾರಂಭವಾಗಲಿ, ಆದರೆ ಚಿತ್ತದಲ್ಲಿ ಬೆಳೆದ ಅರಿವಾಗಿ ಅದು ಬದಲಾವಣೆಗೊಳ್ಳಬೇಕಾಗುತ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 55 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನುಷ್ಯನ ಜೀವನದಲ್ಲಿ ಅನೇಕ ರೀತಿಯ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸುತ್ತಾನೆ. ಹಣ, ಆಸ್ತಿ, ಅಧಿಕಾರ ಮತ್ತು ಕೀರ್ತಿ ಎಲ್ಲವೂ ಜೀವನಕ್ಕೆ ಒಂದು ಮಟ್ಟಿನ ಸುಖ ನೀಡಬಹುದಾದರೂ ಅವೆಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಜ್ಞಾನ. ಏಕೆಂದರೆ ಭೌತಿಕ ಸಂಪತ್ತು ಕಳೆದು ಹೋಗಬಹುದು, ಕಳ್ಳತನವಾಗಬಹುದು ಅಥವಾ ಕಾಲಕ್ರಮೇಣ ನಶಿಸಬಹುದು. ಆದರೆ ಜ್ಞಾನವೆಂಬ ಸಂಪತ್ತು ಮನುಷ್ಯನೊಂದಿಗೆ ಸದಾ ಇರುತ್ತದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನವು ಶಕ್ತಿಯ ಚಿಂತನೆಗೆ ಬೆಳಕು ನೀಡುತ್ತದೆ, ವ್ಯಕ್ತಿತ್ವ ರೂಪಿಸುತ್ತದೆ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿ ನೀಡುತ್ತದೆ. ಮನುಷ್ಯನ ಬದುಕಿನಲ್ಲಿ ಬೆಲೆ ಕಟ್ಟಲಾಗದ ಸಂಪತ್ತು ಯಾವುದು ಎಂದರೆ ಅದು ಜ್ಞಾನ. ಹಣ, ಆಸ್ತಿ, ಚಿನ್ನಾಭರಣಗಳಂತೆ ಬೆಲೆ ಕಟ್ಟಲಾಗದ್ದು ಜ್ಞಾನ. ಜ್ಞಾನವಿದ್ದರೆ ನಾವು ಎಲ್ಲಿಯೇ ಹೋದರೂ ಅದಕ್ಕೆ ತಕ್ಕ ಮನ್ನಣೆ ಸಿಗುತ್ತದೆ. ಜ್ಞಾನಕ್ಕಿಂತ ಮಿಗಿಲಾದುದು ಮತ್ತೊಂದಿಲ್ಲ. ಜ್ಞಾನಕ್ಕಿರುವ ಮೌಲ್ಯವೇ ಅಂತದ್ದು.

ಕುರಿತು. ಇದನ್ನು ಅರಿತುಕೊಂಡೇ ಸರ್ವಜ್ಞ ಕವಿ ಜ್ಞಾನದ ಕುರಿತು ತನ್ನ ತ್ರಿಪದಿಯಲ್ಲಿ ಈ ರೀತಿ ಹೇಳಿದ್ದಾರೆ: ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೇಳಿಲ್ಲ, ಭಾನುಮಂಡಲಿದಿಂ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮೇಲು ಸರ್ವಜ್ಞ. ಸರ್ವಜ್ಞರ ಈ ತ್ರಿಪದಿಯು ಜ್ಞಾನದ ಮಹತ್ವವನ್ನು ಶ್ರೇಷ್ಠತೆಯನ್ನು ಸಾರುತ್ತದೆ. ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸಿ ವಿವೇಕವೆಂಬ ಜ್ಯೋತಿಯನ್ನು ಬೆಳಗಬಲ್ಲ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಸೂರ್ಯನ ಕಿರಣಗಳು ಹೇಗೆ ಇಡೀ ಜಗತ್ತನ್ನು ಬೆಳಗುವುದೋ ಹಾಗೆಯೇ ಜ್ಞಾನವು ನಮ್ಮ ಬದುಕನ್ನು ಬೆಳಗುತ್ತದೆ. ಜ್ಞಾನವಿಲ್ಲದವನು ನಾಯಿಗಿಂತ ಕೀಳು ಎಂಬ ಮಾತು ಜ್ಞಾನವೆಂಬುದು ಎಲ್ಲ ಕಾಲದಲ್ಲಿಯೂ ಎಷ್ಟು ಪ್ರಮುಖವಾದುದು ಎಂಬುದನ್ನು ತಿಳಿಸುತ್ತದೆ. ಜ್ಞಾನದಿಂದಾಗುವ ಪ್ರಯೋಜನಗಳು: ಮನುಷ್ಯನ ಜೀವನವೇ ಲೆಕ್ಕಾಚಾರದಿಂದ ಕೂಡಿದೆ. ಪ್ರತಿಯೊಂದರಲ್ಲಿಯೂ ದೊರಕುವ ಫಲವನ್ನು ಅಪೇಕ್ಷಿಸಿಯೇ ಆ ಕಾರ್ಯದಲ್ಲಿ ತೊಡಗಿಕೊಳ್ಳುವುದು ಸರ್ವೆ ಸಾಮಾನ್ಯ. ಇಂತಹ ಗುಣವುಳ್ಳ ಮನುಷ್ಯರಿಗೆ ಜ್ಞಾನದಿಂದ ಸಿಗುವ ಪ್ರಯೋಜನಗಳೇನು ಎಂಬ ಪ್ರಶ್ನೆ ಎದುರಾದರೆ ಅದಕ್ಕಿರುವ ಉತ್ತರಗಳು ಹೀಗೆ ವಿಭಿನ್ನವಾಗಿರುತ್ತವೆ. ಅಜ್ಞಾನ ನಿವಾರಿಸುತ್ತದೆ. ಯಾವುದೇ ವಿಷಯದ ಕುರಿತು ನಮಗಿರುವ ಅಜ್ಞಾನವನ್ನು ನಿವಾರಿಸುವ ಬಗೆಯನ್ನು ಜ್ಞಾನ ನಮಗೆ ತಿಳಿಸಿಕೊಡುತ್ತದೆ. ಅಜ್ಞಾನವೆಂಬ ಕತ್ತಲೆ ಹೋಗಲಾಡಿಸಿ ಅರಿವಿನ ಜ್ಯೋತಿಯ ಬೆಳಕ ನೀಡಿ ಸನ್ನಡತೆ ಹಾದಿಯಲ್ಲಿ ನಡೆಸುತ್ತದೆ. ಇದನ್ನು ತಿಳಿದುಕೊಂಡಾಗ ಸಿಗುವ ಆತ್ಮತೃಪ್ತಿ ಸಂತೋಷ ನಮ್ಮನ್ನು ಮತ್ತಷ್ಟು ಕಲಿಯಲು ಪ್ರೇರಣೆ ನೀಡಬಲ್ಲದು. ಹುಟ್ಟಿನಿಂದ ಯಾರು ಮೇಧಾವಿಗಳಾಗಿರಲು ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಕಲಿಯುತ್ತಾ ಹೋದಂತೆ ಜ್ಞಾನ ತನ್ನ ವ್ಯಾಪ್ತಿ ಹೆಚ್ಚಿಸಿಕೊಂಡು ವಿಸ್ತಾರಗೊಳ್ಳುತ್ತಾ ಸಾಗುತ್ತದೆ. ಜ್ಞಾನದಿಂದ ಸರಿ ತಪ್ಪುಗಳ ವ್ಯತ್ಯಾಸ ತಿಳಿದು ಸರಿಯಾದ ದಾರಿಯಲ್ಲಿ ಸಾಗಲು ಸಹಾಯವಾಗುತ್ತದೆ. ಅಜ್ಞಾನದಿಂದ ಉಂಟಾಗುವ ಭಯ ಮೂಢನಂಬಿಕೆಗಳನ್ನು ತರ್ಕಬದ್ಧವಾಗಿ ವಿವೇಚನಾಶೀಲತೆಯಿಂದ ಚರ್ಚಿಸಿ ಚಿಂತಿಸಿ ಭಯ ಆತಂಕಗಳನ್ನು ನಿವಾರಿಸುವ ಕೆಲಸವನ್ನು ಜ್ಞಾನ ನಮಗೆ ನೀಡುತ್ತದೆ. ಜ್ಞಾನವು ಅಹಂಕಾರವನ್ನು ಕಳೆಯುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನಂತೆ ಜ್ಞಾನವನ್ನು ಸರಿಯಾದ ಮಾರ್ಗದಲ್ಲಿ ಪಡೆದು ಅದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಅಹಂಕಾರ ಕಳೆದುಕೊಂಡು ಸಾಮಾನ್ಯರಂತೆ ವರ್ತಿಸುತ್ತಾರೆ. ಅರೆಬರೆ ತಿಳಿದವರು ತಾವೇ ಪ್ರವೀಣರೆಂದು ಬೀಗಿ ಎಲ್ಲರ ಮುಂದೆ ವೈಭವೀಕರಣದೊಂದಿಗೆ ಪ್ರದರ್ಶನ ಮಾಡಿ ಅಹಂಕಾರದ ತುತ್ತ ತುದಿಯನ್ನೇರುತ್ತಾರೆ. ಜ್ಞಾನಿಯಾದವನು ತನ್ನ ಪಾಂಡಿತ್ಯವನ್ನು ಇತರರನ್ನು ಮೆಚ್ಚಿಸಲೆಂದೋ ಅಥವಾ ಮತ್ತೊಬ್ಬರ ಮುಂದೆ ಪ್ರದರ್ಶನ ನೀಡಲೆಂದೋ ಬಯಸುವುದಿಲ್ಲ. ಬದಲಾಗಿ ನಾನು ಎಂಬ ಅಹಂಕಾರವನ್ನು ನೀಗಿಸಿಕೊಂಡು ಎಲ್ಲರೊಳಗೊಂದಾಗಿ ಬಾಳುವ ಕೆಲಸವನ್ನು ಮಾಡುತ್ತಾನೆ. ಆದರೆ ಈ ತರಹದ ಜನರು ಪ್ರಸ್ತುತ ದಿನಗಳಲ್ಲಿ ಸಿಗುವುದು ಅತಿ ವಿರಳವಾಗಿದೆ. ತಾವೇ ಹರಿ ಸರ್ವೋತ್ತಮರೆಂಬ ಕಾಣದ ಕಿರೀಟವನ್ನು ತಮ್ಮ ತಲೆ ಮೇಲೆ ಧರಿಸಿಕೊಂಡು ತಮಗಿಂತ ತಿಳಿದವರು ಮತ್ಯಾರು ಇರುವುದಿಲ್ಲವೆಂಬ ಅಹಂಕಾರ ವ್ಯಕ್ತಪಡಿಸಿ ಬಡಾಯಿ ಕೊಚ್ಚಿಕೊಳ್ಳುವವರು. ಆದರೆ ನಿಜವಾದ ಜ್ಞಾನಿಯಾದವರು ಮಾತ್ರ ಎಲ್ಲವನ್ನು ತಿಳಿದು ಏನು ತಿಳಿದವನಂತೆ ತನ್ನ ತಿಳುವಳಿಕೆಯನ್ನು ಮಾತ್ರ ವಿಸ್ತರಿಸಿಕೊಂಡು ಜೀವನ ನಡೆಸುತ್ತಾರೆ. ಅಹಂಕಾರ ಕಳೆದುಕೊಂಡು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಪ್ರತಿಭೆಗೆ ಮನ್ನಣೆ ನೀಡುತ್ತಾ ಮುನ್ನಡೆಯುತ್ತಾರೆ. ನಿಜವಾದ ಜ್ಞಾನ ಅಹಂಕಾರವನ್ನು ಕಳೆಯುವ ಕೆಲಸವನ್ನು ಮಾಡಿದರೆ ತೋರ್ಪಡಿಕೆಯ ಜ್ಞಾನ ಪಾಂಡಿತ್ಯದ ಪ್ರದರ್ಶನ ಮಾಡಿ ನಾನು ಎಂಬ ಅಹಂಕಾರವನ್ನು ಹೆಚ್ಚಿಸಿಕೊಂಡು ಹಿಂದೆ ಕೆಳೆಯುತ್ತದೆ. ನಿಜವಾದ ಜ್ಞಾನವು ವ್ಯಕ್ತಿಗೆ ವಿನರ್ಮತೆ ಕಲಿಸುತ್ತದೆ. ತಗ್ಗಿಬಗ್ಗಿ ನಡೆಯುವ ವಿಚಾರಗಳನ್ನು ತಿಳಿದುಕೊಳ್ಳುವ ಕಲಿಯುವುದು ಇನ್ನೂ ಇದೆ ಎಂಬ ವಿಶಾಲ ದೃಷ್ಟಿಕೋನವನ್ನು ಹೊಂದುವ ವಿನರ್ಮತೆಯನ್ನು ಕಲಿಸುತ್ತದೆ. ಜ್ಞಾನ ತಾಳ್ಮೆಯನ್ನು ಎಲ್ಲರೊಂದಿಗೂ ಸಮಭಾವನೆಯಿಂದ ನಡೆದುಕೊಳ್ಳುವುದನ್ನು ಕಲಿಸುತ್ತದೆ. ವಿದ್ಯಾದ ದಾತಿ ವಿನಯಂ ಶ್ಲೋಕವು ವಿದ್ಯೆಯೊಂದಿಗೆ ನಿಜವಾದ ಜ್ಞಾನವನ್ನು ಪಡೆದವನು ಒಳ್ಳೆಯ ಸಂಸ್ಕಾರವನ್ನು ಪಡೆದು ವಿನರ್ಮನಾಗಿರುತ್ತಾನೆಂದು ತಿಳಿಸುತ್ತದೆ. ಜ್ಞಾನವು ಬೆಳಗುತ್ತದೆ ಮತ್ತು ಬೆಳೆಯುತ್ತದೆ. ಜ್ಞಾನವು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತದೆ. ಹೊಸದಾಗಿ ತಿಳಿಯುವ, ಭಿನ್ನವಾಗಿ ತರ್ಕಿಸುವ, ಸ್ವಯಂ ಆಲೋಚನೆ ಮಾಡುವ ಪ್ರತಿಯೊಬ್ಬರಿಂದಲೂ ಮಾಹಿತಿಗಳನ್ನು ಗ್ರಹಿಸುವ ಮೂಲಕ ನಿರಂತರ ಪ್ರಕ್ರಿಯೆಯಿಂದ ಬೆಳವಣಿಗೆಯನ್ನು ಹೊಂದುತ್ತದೆ. ತಾನು ಪಡೆದ ಜ್ಞಾನವನ್ನು ಇತರರಿಗೆ ಹಂಚುವ ಮೂಲಕ ಮತ್ತಷ್ಟು ಅನುಭವಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. ಇಷ್ಟು ಕಲಿತಿದ್ದು ಸಾಕು, ಇನ್ನು ಕಲಿಯುವಂತ

ಇದ್ದೇನಿಲ್ಲ ಎಂದುಕೊಂಡರೆ ಅಂದೆ ಜ್ಞಾನವು ಕುಂಠಿತಗೊಳ್ಳುತ್ತದೆ. ಅಜ್ಞಾನ ಸಂಪಾದನೆ ಮಾಡುವವರು ನಿರಂತರವಾಗಿ ಕಲಿಯುವ ಗುಣವನ್ನು ಬೆಳೆಸಿಕೊಂಡಾಗ ಜ್ಞಾನವು ಬೆಳವಣಿಗೆ ಹೊಂದುತ್ತದೆ. ಸಾಮಾಜಿಕ ಜಾಲತಾಣಗಳಲ್ಲಿಯೇ ಮುಳುಗಿ ಹೋಗಿರುವ ಪ್ರಸ್ತುತ ದಿನಗಳಲ್ಲಿ ಪುಸ್ತಕ ಓದುವ ಅಭಿರುಚಿ ಬೆಳೆಸಿಕೊಳ್ಳಬೇಕಿದೆ. ಪ್ರಪಂಚದ ಎಲ್ಲ ಜ್ಞಾನವನ್ನು ಕೈಯಲ್ಲಿರುವ ಫೋನಿನಲ್ಲೇ ತಿಳಿದುಕೊಳ್ಳಬಲ್ಲನೆಂಬ ಹುಂಬತನ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿದ್ದಷ್ಟು ಜನಪ್ರಿಯತೆ ಗಳಿಸಿಕೊಳ್ಳಬಹುದೆಂಬ ಭ್ರಮೆಗಳಿಗಿಂತ ಪುಸ್ತಕಗಳನ್ನು ಓದಿ ಗಳಿಸುವ ಜ್ಞಾನ ಶಾಶ್ವತವಾದುದು ಎಂಬ ವಾಸ್ತವಾಂಶವನ್ನು ತಿಳಿದುಕೊಳ್ಳಬೇಕಿದೆ. ನಿರ್ದಿಷ್ಟವಾಗಿ ಯಾವ ಕ್ಷೇತ್ರದಲ್ಲಿ ಸಾಗಬೇಕೆಂಬ ಗುರಿಯುಳ್ಳವರು, ಹಿರಿಯರು, ಸಂಶೋಧಕರು, ವಿದ್ವಾಂಸರು ಬರೆದಿರುವ ಕೃತಿಗಳನ್ನು ಓದಿ ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಸಂಪಾದಿಸಿಕೊಳ್ಳಬಹುದು. ಪುಸ್ತಕ ಓದುವ ಅಭಿರುಚಿ ಉಳ್ಳವರಿಗೆ ಸಾಮಾನ್ಯವಾಗಿ ಒಂಟಿತನ ಕಾಡುವುದಿಲ್ಲ. ಅಗತ್ಯವಾದ ಎಲ್ಲ ವಿಷಯಗಳನ್ನು ಗ್ರಹಿಸುವ, ಹೊಸತನ್ನು ಕಲಿಯುವ, ತಿಳಿಯದಿರುವ ವಿಚಾರಗಳ ಬಗ್ಗೆ ಜ್ಞಾನವನ್ನು ಪಡೆಯುವ ಅವಕಾಶ ಇರುತ್ತದೆ. ಉದಾಹರಣೆಗೆ ಕನ್ನಡದ ಸಾಹಿತಿಗಳಾದ ಶಿವರಾಮ ಕಾರಂತರು, ಕುವೆಂಪುರವರು, ಎಸ್ಎಲ್ ಭೈರಪ್ಪರವರು, ದರಾ ಬೇಂದ್ರರವರು ಹೀಗೆ ಅನೇಕರ ಸಾಹಿತ್ಯವನ್ನು ಓದುವುದರಿಂದ ಅಪಾರ ವಿಷಯ ಸಂಗ್ರಹವಾಗಿ ಜ್ಞಾನ ಹೆಚ್ಚುತ್ತದೆ. ದುರಂತ ಎಂದರೆ ಇಂದು ಪಠ್ಯ ಪುಸ್ತಕವನ್ನೇ ಓದದೆ ಕಾಲ ಕಳೆಯುತ್ತಿರುವ ಯುವ ಪೀಳಿಗೆಗೆ ಸಾಹಿತ್ಯದ ಪುಸ್ತಕ ಓದುವ ಮಹತ್ವವನ್ನು ಅನಿವಾರ್ಯವಾಗಿ ತಿಳಿಸಿಕೊಡಬೇಕಾಗಿದೆ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜ್ಞಾನವೇ ಸಂಪತ್ತು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ. ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಹಂಚಿಕೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕಿನ ಹರನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಮಗುವಿನ ಒಂದು ಸಮಸ್ಯೆ ಬಗ್ಗೆ ಅವರಿಂದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್, ಒಂದು ಸಿಪಿ ಮಗುವಿನ ಪೋಷಣೆಯಲ್ಲಿ ನೀವು ತೊಡಗಿಸ್ಕೊಂಡ್ರೆ ನಮಗೆ ತುಂಬಾ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡ್ಕೊಡಿ ಮೇಡಮ್.
3: ನನ್ನ ಹೆಸರು ಯಾಸ್ಮಿನ್ ಅಂತ. ನಾವು ಅರನಹಳ್ಳಿ ತಾಲೂಕಿನಲ್ಲಿ ವಾಸವಾಗಿದ್ವಿ. ನಮ್ಮ ಮಗುಗೆ ಇವಾಗ 13 ವರ್ಷ. ಅವನ್ಗೆ 12 ದಿನದ ಕಾಪು ಇಂದಾನು ತೋರಿಸ್ತಿದೀವಿ. ನಮ್ಗೆ ಮದ್ದು ಸ್ಕ್ಯಾನಿಂಗ್ ಅಲ್ಲೆಲ್ಲ ಗೊತ್ತಿರ್ಲಿಲ್ಲ ಈ ತರ ಮಗುಗಿದೆ ಅಂತ. ಸ್ಕ್ಯಾನಿಂಗ್ ಅಲ್ಲೆಲ್ಲ ನಾರ್ಮಲ್ ಐತೆ, ಪಾಪು ವೇಟ್ ಕಮ್ಮಿ ಐತೆ ಅಷ್ಟೇ ಅಂತ ಹೇಳಿದ್ರು. ಆಮೇಲೆ ಪಾಪು 8 ತಿಂಗಳು 10 ದಿನಕ್ಕೆ ಹುಟ್ಟಿದ್ಮೇಲೆ 1 kg 200 gram ಇತ್ತು. 10 ದಿನ ಐಸಿನಲ್ಲಿ ಇಟ್ಟಿದ್ರು. ಆಮೇಲೆ 11 ದಿನದಲ್ಲಿ ಕೈ ಕೊಟ್ರು. ಆಮೇಲೆ ಪಾಪು ಈ ತರ ಹುಟ್ಟಾಗ ಫಿಟ್ಸ್ ಬಂದಿತ್ತು ಅಂತ ಹೇಳಿದ್ರು ಅವರು. ಇದು ಬತ್ಕಲ ಮಗು, ತಕೊಂಡೋಗ್ಬಿಡಿ ಮನೆಗೆ ಅಂತ ನಮ್ಗೆ ಕೊಟ್ಟಿದ್ದು. ಅವಾಗ ನಾವು

0: ಸರ್ಜರಿ ಮಾರನೆ ದಿನ ಮೋತಿ ಡಾಕ್ಟರ್ ಅಂತ ಮೈಸೂರಲ್ಲೇ ತೋರಿಸ್ತು. ಅವ್ರು ಏನಿಲ್ಲ, ಪಾಪು ಚೆನ್ನಾಗೈತೆ, ಸ್ವಲ್ಪ ಮೈಂಡ್ ಪ್ರಾಬ್ಲಮ್ ಇರ್ಬೋದೇನೋ ಅಂತ ರಾಧಾಕೃಷ್ಣನ್ ಹತ್ರ ತೋರಿಸಿ ಅಂತ ಬರ್ಕೊಟ್ರು. ಅಲ್ಲಿ ತೋರ್ಸಿದ್ಮೇಲೆ ಮಗು ಹ್ಯಾಂಡಿಕ್ಯಾಪ್ ತರಾನೇ ಇರೋದು ಅಂತ ಅಲ್ಲಿ ಹೇಳಿದ್ರು. ಹೆಂಗಾದ್ರಿರ್ಲಿ ಮುಂದೆ ಚೆನ್ನಾಗಾಗ್ಬೋದೇನೋ ಅಂತ ನಾವು ಅಲ್ಲಿ ತೋರಿಸ್ದ ಪಾಪುಗೆ. ಅಲ್ಲಿಂದ ಒಂದು 5 ವರ್ಷದ ತನಕ ಮೈಸೂರಲ್ಲೇನೆ ತೋರಿಸ್ತು ಸೂರಜ್ ಡಾಕ್ಟರ್ ಹತ್ರ. ಅವರು ನೆರೋ ಇದು ನರ ಡಾಕ್ಟರ್ನೇ. ಆಮೇಲೆ ಇವಂದು ಏನು ಸ್ವಲ್ಪ ಬೆಳವಣಿಗೆ ಆಗಿಲ್ಲ, ಕತ್ತು ನಿಲ್ಲೋದು, ಎದ್ ಕುತ್ಕೊಳ್ಳೋದು ಅದೆಲ್ಲ ಏನು ಮಾಡಿಲ್ಲ ಪಾಪು 3 ವರ್ಷದ ತನಕ. ಆಮೇಲೆ ನಾವು ಬೆಂಗ್ಳೂರ್ಗ ಹೋಗಿ ಇಂದಿರಾಗಾಂಧಿ ಆಸ್ಪತ್ರೆಯಲ್ಲಿ ತೋರಿಸ್ತು. ಅಲ್ಲೂ ಅವನ್ಗೆ ಆ ತರನೇ ಹೇಳಿದ್ರು, ಮಗುಗೆ ನರಗಳು ಮೆದುಳು ಬೆಳವಣಿಗೆ ಆಗಿಲ್ಲ ಅಂತ. ಆಮೇಲೆ ಅದಾದ್ಮೇಲೆ ಒಂದು 8 ವರ್ಷದಿಂದ ಶಿವಮೊಗ್ಗ ತೋರಿಸ್ತಿದ್ದು. ನಾವು ಅದಕ್ಕಿಂತ ಮುಂಚೆ ಮಾನಸ ಗಂಗೋತ್ರಿ ಮೈಸೂರಲ್ಲಿ ಅಲ್ಲೇನೆ ಮನೆ ಮಾಡ್ಕೊಂಡು 1 ವರ್ಷ ತೋರಿಸಿದ್ವಿ. ಅವನು ಕೂತ್ಕೊಳ್ಳೋದು ನಿಂತ್ಕೊಳ್ಳೋದೆಲ್ಲ ಅಲ್ಲೇನೆ ಕಲ್ತಿದ್ದು. ಕತ್ತೇನು ನಿಂತಿರ್ಲಿಲ್ಲ, ಎತ್ಕೊಂಡು ಹೋಗ್ಬೇಕಾಗಿತ್ತು ನಾವೇನೇ. ಆಮೇಲೆ ಅಲ್ಲಿ ಸ್ಪೀಚ್ ಥೆರಪಿ ಕೊಡಿಸಿದ್ಮೇಲೆ ಅವನು ಕೂತ್ಕೊಳ್ಳೋದು ನಡೆಯೋದು ಎಲ್ಲ ಅಲ್ಲೇನೆ ಅಜ್ಜಿ ಹಾಕೋದೆಲ್ಲ ಕಲ್ತಿದ್ದು. ಅದಾದ್ಮೇಲೆ ನಾವು ಮೆದುಳು ಬೆಳವಣಿಗೆಗೆ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ತೋರಿಸ್ತು. ಅಲ್ಲಿ ಇವಾಗ ಗಂಟ 8 ವರ್ಷದಿಂದ ತೋರಿಸ್ತಿದೀವಿ. ಅವನ್ಗೆ ಟ್ಯಾಬ್ಲೆಟ್ ಅಂತ ಜಾಸ್ತಿನೂ ಕೊಟ್ಟಿದ್ದಾರೆ, ಅದ್ರಲ್ಲಿ ಸ್ವಲ್ಪನೇ ಅವನ್ಗೆ ಇದಾಗಿರೋದು, ಜಾಸ್ತಿ ಏನು ಪಾಪ ಚೆನ್ನಾಗಾಗಿರ್ಲಿಲ್ಲ ನಮ್ದು. ಇವಾಗ 2 ತಿಂಗಳ ಹಿಂದೆ ಯಾರೋ ಹೇಳಿದ್ರು ಮಂಗಳೂರಲ್ಲಿ ಚೆನ್ನಾಗಿ ನೋಡ್ತಿದ್ದಾರೆ ಅಂತ, ಮಂಗಳೂರಲ್ಲಿ ತೋರಿಸ್ತಿದ್ವಿ ಇವಾಗ ನೆಹರು ಹಾಸ್ಪಿಟಲ್ ಅಲ್ಲಿ. ಅವನ್ಗೆ ಫಿಟ್ಸ್ ಸ್ವಲ್ಪ ಕಡಿಮೆ ಆಗೈತೆ ಇವಾಗ, ಬೀಳ್ತೇ ಇಲ್ಲ ಜಾಸ್ತಿ. ಯಾವಾಗ್ಲದು 2-3 ಸಲ ಬೀಳ್ತಾನೆ ಅಷ್ಟೇ, ಮೊದ್ಲು ಒಂದ್ ಸ್ವಲ್ಪ ಮುಟ್ರೆ, ಒಂದ್ ತಟ್ಟೆ ಬಿದ್ರೆ ಲೋಟ ಬಿದ್ರೆ ಎಲ್ಲ ಬಿದೋಗ್ತಿದ. ಇವಾಗ ಅಷ್ಟೇನು ಬೀಳ್ತಾ ಇಲ್ಲ, ನೆರೋ ಹಾಸ್ಪಿಟಲ್ ಅಲ್ಲಿ ಮಂಗಳೂರಲ್ಲಿ ತೋರಿಸ್ತಿದೀವಿ ಈಗ. ಇವಾಗ ಪುನಃ ಬರೋ ತಿಂಗಳು 7ನೇ ತಾರೀಕು ಅಪಾರ್ಟ್ಮೆಂಟ್ ಐತೆ, ಕರ್ಕೊಂಡು ಹೋಗ್ಬೇಕು. ನಮ್ದು ಪಾಪುಗೆ ಒಟ್ಟೆ ನಾವು ಬುಟ್ಟಿಲ್ಲ, 12 ದಿನ ಪಾಪಿಂದಾನು ತೋರಿಸ್ತಿದೀವಿ. ಅವಂಗೆ ಪಿಡಿಸು ತುಂಬಾನೇ ಇತ್ತು, ಬರ್ತಾನೆ ಇತ್ತು, ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅದೇನು ಅಂತ. ಆಮೇಲೆ ಇದು ಪಿಡಿಸ್ ಬರ್ತಾ ಇರೋದು ಅಂತ ಹೇಳಿದ್ಮೇಲೆ ನಾವಂತೂ ಎಲ್ಲಾ ಕಡೆನು ಟ್ರೀಟ್ಮೆಂಟ್ ಮಾಡ್ಸೋಂಗೆ ಎಲ್ಲೂ ಸೆಟ್ ಆಗಿಲ್ಲ. ಮೊದ್ಲು ಕೈ ಒಂದು ಬಿಡ್ತಾ ಇರ್ಲಿಲ್ಲ, ಇಂದಿರಾ ಗಾಂಧಿ ಹಾಸ್ಪಿಟಲ್ ತೋರಿಸಿದ್ಮೇಲೆ ಕೈನ ಮುಷ್ಟಿ ಇಡದ್ನ ಬಿಟ್ಟಿದ್ದಾಗ್ತಾನೆ. ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸ್ತು, ಸ್ವಲ್ಪ ಅಷ್ಟು ಏನು ಜಾಸ್ತಿ ಇದಾಗಿರ್ಲಿಲ್ಲ, ಅವನು ಬೀಳ್ತಾನೆ ಇದ್ದ, ಎಷ್ಟಿದ್ದು ಮಾತ್ರ ಬೀಳ್ತಾನೆ ಇದೆ ಅವನ್ಗೆ. ಇವಾಗ 13 ವರ್ಷ ಇಷ್ಟು ನಮ್ದಿದ್ದು. ನಾವು ಸರ್ಗೂರ್ಗುನು ಕ್ಯಾಂಪ್ ಹೋಗಿರೋ ಥೆರಪಿಗಂತ ಯಾವ ತರ ಹೇಳ್ಕೊಡ್ತಾರೆ, ಅದಕ್ಕಿಂತ ಮುಂಚೆ ನಾನು ಮೈಸೂರಲ್ಲೂ ನೋಡ್ಕೊಂಡಿದ್ದೆ ಯಾವ ತರ ಮಾಡಿಸ್ಬೇಕು ಏನು ಅಂತ. ಅವನ್ಗೋಸ್ಕರ ನಲ್ಲಿ ಮನೆ ಮಾಡ್ಕೊಂಡಿದ್ದು 1 ವರ್ಷ. ಅವನ್ ಅಲ್ಲೇ ಕೂತ್ಕೊಳ್ಳೋದು ನಡೆಯೋದು ಅಜ್ಜಿ ಹಾಕೋದೆಲ್ಲ ಅಲ್ಲೇ, ಕತ್ತೆಲ್ಲ ನಿಂತಿದ್ದು ಅವನ್ಗೆ ಅಲ್ಲೇನೆ.
1: ಅಂದ್ರೆ ಸಂಪೂರ್ಣವಾಗಿ ಅವನ ಬೆಳವಣಿಗೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಾಕಷ್ಟು ಚಿಕಿತ್ಸೆಗೆ ಮುಂದಾಗಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು.
0: ಹೌದು ಬೇಡ.
1: ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು?
0: ನಮ್ಮ ಅತ್ತೆ ಇದಾರೆ, ನಮ್ಮ ಯಜಮಾನ್ರು, ಅವನ್ ಸೇರಿಸಿ ನಮ್ಗೆ 3 ಮಕ್ಳಿದಾರೆ, 2 ಹೆಣ್ಮಕ್ಳು, ಅವನೊಬ್ಬ ಗಂಡ ಮಗ, ಇವನು ದೊಡ್ಡ ಮಗ, ಆಮೇಲೆ 2 ಹೆಣ್ಮಕ್ಳು. ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ಅವನ್ಗೆ ಬಿಡ್ತಾ ಎಲ್ಲ ತೋರಿಸಿದ್ವಿ, ಚೆನ್ನಾಗ್ ಆಗ್ತೇನೇನೋ ಅನ್ನೋ ನಂಬಿಕೆ.
1: ಅಂದ್ರೆ ಇದು ವಂಶ ಪಾರಂಪರ್ಯ ಏನಾದ್ರು ಬಂದಿದೆಯಾ ಮೇಡಮ್?
0: ಆತರ ಏನೂ ಇಲ್ಲ ಮೇಡಮ್, ವಂಶದಲ್ಲಿ ಯಾರು ಇಲ್ಲ, ಇವನೊಬ್ಬನೇ ಆತರ.
1: ಮ್ಯಾಮ್, ಈ ತಕ್ಷಣ ಈ ಒಂದು ಸಮಸ್ಯೆ ಇದೆ ಅಂತಂದಾಗ ಸಾಕಷ್ಟು ರೀತಿಯ ಚಿಕಿತ್ಸೆಗೆ 12 ದಿನದ ಪಾಪುನೇ ನೀವು ಚಿಕಿತ್ಸೆಗೆ ಒಳಪಡಿಸಿದ್ರಿ ಅಂತ ಹೇಳಿದ್ರಿ. ಈ ನಿಟ್ಟಿನಲ್ಲಿ ಅವನ ಬೆಳವಣಿಗೆ ಹೇಗ್ ಹಂತ ಹಂತವಾಗಿ ಸಾಕ್ತಾ ಬಂತು?
0: ಸ್ವಲ್ಪ ಸ್ವಲ್ಪನೇ ಮೇಡಮ್, ಅವ್ನು ಜಾಸ್ತಿ ಏನು ಒಂದೇ ಸಲ ಕುತ್ಕೊಳ್ಳೋದು ಮಾಡೋದು ಎಲ್ಲ ಏನು ಮಾಡಿಲ್ಲ. ಅವನ್ಗೆ ಸ್ವಲ್ಪ ಸ್ವಲ್ಪನೇ ತೋರಿಸಿ ನಾವು ಅವ್ರು ಹೇಳ್ಕೊಟ್ಟಂಗೆಲ್ಲ ಮಾಡಿ ಟ್ಯಾಬ್ಲೆಟ್ ಅದು ಇದು ಥೆರಪಿ ಎಲ್ಲ ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದೀವಿ. ನಾವು ಏನೋ ಒಂದು ಆಗೋಯ್ತು, ದೇವ್ರ ಕೊಟ್ಟಿರೋ ಮಗು, ಇವಾಗ ನಾವಾಗೆ ಸಾಯ್ಸಕ್ಕಾಗಲ್ಲ, ಹೆಂಗೋ ಚೆನ್ನಾಗ್ ಆಗ್ಲಿ, ಅವನ್ ಕಾಲ ಮೇಲೆ ಅವ್ನ್ ನಿಂತ್ಕೊಳ್ಳಿ, ಅವನೇನು ನಮ್ಗೆ ದುಡ್ಡು ತಂದು ಹಾಕೋದೇನಿಲ್ಲ, ಅವನ್ ಕೈಯಿಂದ ಅವ್ನ್ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂದ್ಬಿಟ್ಟು ನಾವು ಎಲ್ಲಾ ಕಡೆ ತೋರಿಸ್ತು. ಮೈಸೂರಲ್ಲಿ ಒಂದು 5 ವರ್ಷ ಸುರೇಶ್ ಡಾಕ್ಟರ್ ಅನ್ನ ತೋರಿಸ್ತು, ಆಮೇಲೆ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಅಲ್ಲೂ ತೋರಿಸ್ತು, ಆಮೇಲೆ ಶಿವಮೊಗ್ಗದಲ್ಲಿ ತೋರಿಸು. ಶಿವಮೊಗ್ಗದಲ್ಲಿ ಇದ್ದು ಈ ವರ್ಷಕ್ಕೆ 8 ವರ್ಷ ಆಯ್ತು ತೋರಿಸಿ ಅವನ್ಗೆ. ಅಲ್ಲಿ ಏನು ಮೆಡಿಸಿನ್ ಇಂದ ಅವನು ಸ್ವಲ್ಪ ಸಣ್ಣ ಇದ್ದ ಪಾಪು, ಸ್ವಲ್ಪ ದಪ್ಪ ಆದ ಅಷ್ಟೇನೆ, ಜಾಸ್ತಿ ಏನು ಪಿಡಿಸೋನ್ಗೆ ಕಡಿಮೆ ಆಗಿರ್ಲಿಲ್ಲ. ಸೊ ಎಲ್ಲಿ ಹೋದ್ರು ಬೀಳಕ್ ಬಿದ್ಬಿಡೋದು, ಒಂದ್ ಲೋಟ ಸವಂಡು, ಒಂದ್ ಸ್ಕೂಟರ್ ಸವಂಡು ಏನ್ ಬಂದ್ರು ಬೀಳ್ತಿದ. ಇವಾಗ 2 ತಿಂಗಳಿಂದ ಅಲ್ಲಿ ನೆರೋ ಹಾಸ್ಪಿಟಲ್ ತೋರಿಸಿದ್ರೆ ಬೀಳ್ತಿಯಲ್ಲ ಅವನು, ಸ್ವಲ್ಪ ಕಡಿಮೆ ಇದೆ. ಇವಾಗ 15 ದಿನದಿಂದ ಅವ್ನಿಗೆ ಜ್ವರ ಬರ್ತೈತೆ, ಜ್ವರ ಬರ್ತಾ ಇರೋದು ಸ್ವಲ್ಪ ಸುಸ್ತಿದಾನೆ, ಜಾಸ್ತಿ ಏನು ಓಡಾಡೋದು ಮಾಡೋದೆಲ್ಲ ಮಾಡ್ತಾರೆ ಅಷ್ಟೇ.
1: ಈಗ ಸತತವಾಗಿ 13 ವರ್ಷ ಆಗಿದೆ ಅಂತ ಹೇಳಿದ್ರಿ, ಈಗ್ಲೂ ಅದೇ ತರ ಇದಾನ ಮೇಡಮ್?
0: ಇಲ್ಲ ಮೇಡಮ್, ಇವಾಗ ಅಷ್ಟು ಏನಿಲ್ಲ, ಚೇಂಜ್ ಆಗಿದ್ದಾನೆ. ನಡ್ಕೊಂಡು ಬರ್ತಾನೆ ಕೈ ಕೊಟ್ರೆ, ಕೂತ್ಕೊಂಡು ಆಟ ಆಡ್ತಾನೆ, ಮಕ್ಳು ಆಟ ಆಡ್ಸಿದ್ರೆ ಆಟ ಆಡ್ತಾನೆ, ನೋಡ್ತಾನೆ, ಅವನೇನೆ ಕೇಳ್ತಾನೆ, ಏನಾದ್ರು ಬೇಕು ಅಂದ್ರೆ

0: ಮೊಟ್ಟೆ ಚಿಕನ್ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಅವನ್ಗೆ ತೋರಿಸ್ತಾನೆ ಆತರ ತಿಂತೀನಿ ಅಂತ. ಆಮೇಲೆ ಹೊರಗಡೆ ಹೋಗ್ತೀವಿ ಅಂದ್ರೆ ನಾವು ಊರಿಗೆನೆ ಹೋಗ್ತಿದೀವ ಅಂತ ಗೊತ್ ಮಾಡ್ಕೊಳ್ತಾನೆ. ಬಾತ್ರೂಮ್ ಹೋಗೋದಾದ್ರೆ ಹೇಳ್ತಾನೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಅದೇ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಪೂರ್ತಿ ಇದ್ ಮಾಡಕ್ ಆಗಲ್ಲ, ಗುಣ ಮಾಡಕ್ ಆಗಲ್ಲ, ಅರ್ಧಕ್ಕೆ ಸ್ವಲ್ಪ ಗುಣ ಮಾಡಬಹುದು ಅಂತ ಹೇಳ್ತಾರೆ. ನಮ್ಗೆ ಏನು ಅಂದ್ರೆ ಅವನೇನು ನಮ್ಗೆ ದುಡ್ಡು ತಂದಾಕೇನು ಬೇಡ, ಅವನು ಅವ್ನ ಕೈಯಿಂದ ಊಟ ಮಾಡ್ಕೊಂಡು ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ನಾವ್ ಅನ್ಕೊಂಡಿದೀವಿ ಅಷ್ಟೇ. ಸ್ವಲ್ಪ ನಡ್ಕೊಂಡ್ ಬರ್ತಾನೆ, ಏನಾದ್ರು ಕಾಲ್ಗೇನಾದ್ರು ಎಟ್ಕೊಳಂಗಾದ್ರೆ ಏನಾದ್ರು ಅವ್ನ್ಗೆ ಇದಾದ್ರೆ ಬಿದ್ದು ಬಿಡ್ತಾನೆ, ಆ ತಕ್ಷಣನೇ ಬಿದ್ದು ಬಿಡ್ತಾನೆ. ಹೆಂಗ್ ನಿಂತಿರ್ತಾನೆ ಹಂಗೆ ಬಿದ್ದು ಬಿಡ್ತಾನೆ.
1: ಯಾರ ಮೇಲೂ ಡಿಪೆಂಡ್ ಆಗದೆ ಅವನೇ ಸ್ವಂತವಾಗಿ ಎದ್ ನಿಂತ್ಕೊಳ್ಳೋದು
0: ಅಷ್ಟೇನೆ ನಾವ್ ಕೇಳ್ಕೊತಿರೋದು ಮೇಡಮ್. ಅವನಿಗೆ ಸ್ವಲ್ಪ ನಡೆದಂಗಾದ್ರೆ ಸಾಕು ಅಂತ ಅದನ್ನೇ ಕೇಳ್ಕೊಳ್ತಿರೋದು. ಇವಾಗ ನಾವು ಊಟ ಅವನ್ಗೆ ನಾವೇನೆ ಮಾಡಿಸ್ತೀವಿ, ಬಾತ್ರೂಮ್ ಹೋದ್ರೆ ನಾವೇನೆ ವಾಶ್ ಮಾಡ್ಬೇಕು, ಅವನ್ಗೆ ಟೈಮ್ ಟೇಬಲ್ ಆಗಿ ನಾವೇನೆ ತಿನ್ಸ್ಬೇಕು ಅವನ್ಗೆ. ಅವನೇನು ಅವನ್ ಕೈಯಿಂದ ತಿನ್ನಕ್ ಆಗಲ್ಲ, ಕೈಯಲ್ಲಿ ಹಿಡಿಯಕ್ ಹೋಗ್ತಾನೆ, ಬಾಯಿಗೆ ಹೋಗಲ್ಲ, ನಡ್ಕೊಂಡು ಸ್ವಲ್ಪ ದೂರ ಬರ್ತಾನೆ, ಕೈ ಕೊಟ್ರೆ ನಾವು ನಡ್ಕೊಂಡ್ ಬರ್ತಾನೆ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನು ಅವ್ನ್ ಅವನಾಗಿ ಏನು ಮಾಡ್ಕೊಳ್ಳೋದಿದ್ರಲ್ಲ ಅವನಿಲ್ಲ.
1: ಸಂಪೂರ್ಣವಾಗಿ ಆಸ್ತಿ ಮಲಗಿದ್ದಾನೆ.
0: ಇಲ್ಲ ಮೇಡಮ್, ಆಸ್ತಿಯಲ್ಲೇನು ಅಷ್ಟೇ ಮಲಗಿಲ್ಲ, ಆಟ ಆಡ್ತಾನೆ, ಫೋನ್ ನೋಡ್ತಾನೆ, ಮೊಬೈಲ್ ನೋಡ್ತಾನೆ, ಹಾಡ್ ಕೇಳ್ತಾನೆ. ಅದಕ್ಕೆ ಹಾಡ್ ಇರ್ಬೇಕು, ಎಷ್ಟೊತ್ತಲ್ಲೂ ಅವ್ನ್ಗೆ ಹಾಡ್ ಇರ್ಬೇಕು. ಅಷ್ಟು ಏನು ಬೆಡ್ಡಲ್ಲೇ ಮಲಗಿರ್ಬೇಕಂತ ಏನಿಲ್ಲ. ಇವಾಗ ಸ್ವಲ್ಪ ಜ್ವರ ಇದೆ ಅವನ್ಗೆ, ಹಲ್ ನೋವ್ಗೆ, ಅದ್ರಿಂದ ಮಲಗಿದ್ದಾನೆ ಅಷ್ಟೇನೆ. ನಾವೇನೆ ಮಲ್ಗಕ್ಕೆ ನಾವೇ ಹಿಂಸೆ ಮಾಡ್ತೀವಿ, ಮಲ್ಗಲ್ಲ. ಆಟ ಆಡೋದೆಲ್ಲ ಮಾಡ್ತಾನೆ ಮೇಡಮ್, ಅದೆಲ್ಲ ಮಾಡ್ತಾನೆ. ಆಮೇಲೆ ಬಾಲ್ ನಲ್ಲಿ ಯಾವ ಕಲರ್ ಹಾಕ್ಬೇಕು ಅಂತ ಹಾಕೊಟ್ರೆ ಅವನೇನೆ ಹಾಕ್ತಾನೆ ನೋಡ್ಕೊಂಡು. ಸ್ವಲ್ಪ ಕೂತ್ಕೊಂಡು ಆಟ ಆಡೋದೆಲ್ಲ ಮಾಡ್ತಾನೆ.
1: ಮ್ಯಾಮ್, ಈಗ ಮಾನಸ ಗಂಗೋತ್ರಿಲಿ ಅವನಿಗೆ ಥೆರಪಿಯನ್ನ ಕೊಡ್ಸಿದ್ರಿ, ಮೊದಲಿಗೆ ಎಲ್ಲಿ ಯಾವ ಕಡೆ ಅವನಿಗೆ ಥೆರಪಿ ಅನ್ನೋದನ್ನ ಶುರು ಮಾಡಿದ್ರಿ ಮೇಡಮ್ ನೀವು?
0: ಅವನ್ಗೆ ಕತ್ ನಿಂತಿರ್ಲಿಲ್ಲ, ಅದು ಕತ್ ನಿಂತಿರ್ಲಿಲ್ಲ ಅಂದ್ಮೇಲೆ ಅದನ್ನ ಬಾಪನ ಸ್ವಲ್ಪ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು. ಅದನ್ನ ಸ್ವಲ್ಪ ಇದ್ ಮಾಡಿ ಕೂರ್ಸೋದನ್ನ ಹೇಳ್ಕೊಟ್ಟಿದ್ರು. ಅವ್ರೇನೆ ಕೂತ್ಕೊಳ್ಳೋದು, ಅಲ್ಲೇನೆ ಐತೆ ವಸ್ತುಗಳು, ಅದ್ರಲ್ಲಿ ಸ್ವಲ್ಪ ಕೂತಿಡ್ಸ್ಕೊಂಡು ಕೂತ್ಕೊಳ್ಳೋದೆಲ್ಲಾನು ಮಾಡಿಸ್ತು. ಆಮೇಲೆ ಸ್ವಲ್ಪ ಕೂತ್ಕೊಂಡು ಆಮೇಲೆ ನಿಂತ್ಕೋತಾ ಇರ್ಲಿಲ್ಲ, ನಿಲ್ಸ್ಬಿಟ್ಟು ಪಟ್ಟಿ ಹಾಕೋದನ್ನ ಕಾಲ್ಗೆ ತೋರಿಸ್ಕೊಟ್ಟಿದ್ರು. ಅದೊಂದು ಸ್ವಲ್ಪ ದಿನ ಮಾಡಿಸ್ತು. ಆಮೇಲೆ ಅಜ್ಜಿ ಹಾಕೋದು ಎಲ್ಲ ಅಲ್ಲೇನೆ ಆಯ್ತಲ್ಲ, ಅದ್ರಲ್ಲೆಲ್ಲ ತೋರಿಸಿದ್ದೆಲ್ಲಾನು ಅಲ್ಲಲ್ಲೇ ಮಾಡಿಸ್ತು. ಅವನ್ಗೆ ಸ್ವಲ್ಪ ಮಾತಾಡೋ ಥೆರಪಿ ಕೊಡ್ಸ್ಬೇಕಾಗಿತ್ತು. ನಾವು ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಬಂದ್ಬಿಟ್ಟೆ ಅವಾಗ, ಇನ್ನ ಆ ಕಡೆ ಹೋಗಕ್ಕೆ ಆಗಿಲ್ಲ ನಮ್ಗೆ. ಆಮೇಲೆ ಇಲ್ಲಿ ಪ್ರಿಯಾಪಣದ ಸ್ವಲ್ಪ ದಿನ ಮಾಡಿಸಿ, ಇವಾಗ ಒಂದ್ ಸ್ವಲ್ಪ ದೊಡ್ಡವನಾಗ್ಬಿಟ್ಟು ಇವಾಗ ಹೋಗಕ್ ಆಗ್ತಿಲ್ಲ ಅಷ್ಟೇ ಮೇಡಮ್. ಅದು ಥೆರಪಿ ಮಾತ್ರ ನಿಲ್ಸಿದೀವಿ, ಮಿಕ್ಕಿದೆಲ್ಲ ನಾವು ಅವ್ನ್ಗೆ ಏನು ಮೆಡಿಸಿನ್ ಬೇಕು, ಅವ್ನ್ಗೆ ಯಾವಾಗ ಕರ್ಕೊಂಡು ಹೋಗ್ಬೇಕು, ಯಾವ ಟೈಮ್ ಅಲ್ಲಿ ಅದೇನು ನಿಲ್ಸಿಲ್ಲ, ಅದೇ ಟೈಮ್ಗೆ ಕರ್ಕೊಂಡು ಹೋಗ್ತಿವಿ, ಅದೇ ಟೈಮ್ಗೆ ತೋರಿಸ್ತೀವಿ. ಅವ್ರು ಯಾವ ತರ ಹೇಳಿದ್ರು ಟೇಬಲ್, ನಾವು ಒಂದಿನ ಊಟ ಮಿಸ್ ಮಾಡಿದ್ರು ಅವ್ನ್ಗೆ ಟ್ಯಾಬ್ಲೆಟ್ ಮಿಸ್ ಮಾಡಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವು ಬೇರೆಯವ್ರ ಹತ್ರ ಇಸ್ಕೊಂಡು ಹೋಗಿ ಮೆಡಿಸಿನ್ ತಂದು ಹಾಕ್ತಿವಿ ಮೇಡಮ್ ಅವ್ನ್ಗೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಇದೆ ಅಂತಂದ್ರೆ ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ, ಈ ನಿಟ್ಟಿನಲ್ಲಿ ನೀವೊಂದು ಸಾಮಾಜಿಕ ಸಮಸ್ಯೆ ಎದುರಿಸೋದು ಉಂಟಾ?
0: ನಾವು ಆತರ ಯಾರ ಬಗ್ಗೆ ಏನು ಮಾಡ್ಕೊಂಡು ಹೋಗಲ್ಲ, ನಮ್ಗೆ ನಮ್ ಪಾಪು ಚೆನ್ನಾಗಾದ್ರೆ ಸಾಕು, ಯಾರ್ದು ಏನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಮೇಡಮ್. ಯಾಕೆಂದ್ರೆ ನಮ್ಗೆ ಆತರ ಮಗು ಐತೆ ಅಂತ ನಾವೇನೆ ಇವಾಗ ಅವನ್ಗೆ ಬಿಟ್ಬಿಟ್ರೆ

0: ಮೇಡಮ್ ನಮ್ಗೆ ಕೊಟ್ಟೈತೆ ಮಗು, ನಾವು ನೋಡೋ ಧರ್ಮ ನೋಡ್ತಿದೀವಿ, ಅವ್ನ್ಗೆ ಏನ್ ಬೇಕು ನಮ್ಮ ಹತ್ರ ಇಲ್ಲ, ಸಾಲ ಮಾಡಿ ಆದ್ರೂ ತೋರಿಸ್ತಿದೀವಿ, ಅವನೊಬ್ಬ ಚೆನ್ನಾಗದ್ರೆ ನಮ್ಗೆ ಸಾಕು, ಮಾತ್ರಗೂ ಯಾರು ಇದಕ್ಕೂ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಗೆ ಕೋಟೆ ಸರ್ಗೂರಲ್ಲೂ 5 ದಿನ ಇದ್ದು ಹೇಳಿದ್ರು ಇವ್ಗೆ ಫಿಸಿಯೋಥೆರಪಿಗೆ, ಅಲ್ಲೂ 5 ದಿನ ಹೋಗಿ ಅಲ್ಲೂ ಮಾಡಿಸ್ಕೊಂಡ್ ಬಂದು ಹುಣಸೂರ್ಗೂನು ಹೋಗಿದ್ದು, ಅಲ್ಲೂ 5 ದಿನ ಇದ್ದು, ಇವಾಗ ಪಿರಿಯಾಪಟ್ಟಣಗೆ ಕರೆದ್ರು, ನಮ್ಗೆ ಬರಕ್ ಆಗಲ್ಲ ಸರ್, ನಮ್ ಪಾಪಗೆ ಹುಷಾರಿಲ್ಲ ಅಂತ ನಾವ್ ಹೇಳಿ ಸುಮ್ನೆ ಪಾಪಗ್ ಹುಷಾರಿಲ್ದೆ ತಗೊಂಡೋಗಿ ನಾವ್ ಕೂರಿಸ್ಕೊಂಡು, ಅವ್ನು ಚೆನ್ನಾಗಿದ್ರೆ ಚೆನ್ನಾಗ್ ಆಟ ಆಡ್ತಾನೆ, ಎಂಜಾಯ್ ಮಾಡ್ತಾನೆ, ನೋಡಿ ಮಕ್ಳಿಗೆಲ್ಲ ಚೆನ್ನಾಗಿ ಇದ್ ಮಾಡ್ತಾನೆ, ಅವನ್ಗೇನು ಹುಷಾರಿಲ್ಲ, ಕರ್ಕೊಂಡೋಗಿ ನಾವೆಲ್ಲ ಏನ್ ಮಾಡೋದು, ಸುಮ್ನೆ ಅವ್ ಕೊಟ್ಟಿದ್ ಊಟ ಮಾಡ್ಕೊಂಡು ಇರ್ಬೇಕ, ಅದಕ್ಕೆ ನಾನು ಈ ಸಲ ಬರಕಾಗಲ್ಲ ಅಂತ ಹೇಳಿದ್ರೆ
1: ಇವನ ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದ್ರಿ ಅಂತ ಹೇಳಿದ್ರು. ಮ್ಯಾಮ್ ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಯಾವಾಗ ಪರಿಚಯ ಆಯ್ತು ನಿಮ್ಗೆ?
0: ನಮ್ಗೆ ಆಗ್ಲೇ 4 ವರ್ಷ ಆಯ್ತೆ ನೋಡಿ. ನಮ್ಗೆ ಮನೆ ಹತ್ರನೇ ಬಂದು ಸರ್ ಹೇಳಿದ್ರು ಈ ತರ ಒಂದು ಪಾಪುಗೆ ಇದ್ದಾಯ್ತು ಥೆರಪಿ ಕೊಡ್ತಿದಾರೆ ಬನ್ನಿ ಅಲ್ಲಿ ಅಂತ. ನಾವು ಮೊದ್ಲೆಲ್ಲ ನಾನು ಮೊದ್ಲೇ ಮೈಸೂರಲ್ಲಿ ಮಾಡ್ಸಿದ್ನಲ್ಲ, ಇವಾಗ ಪಾಪ ಅವರೇ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತೀವಿ ಅಲ್ಲಿ ಕ್ಯಾಂಪ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ಮೇಲೆ, ನಮ್ದು ಇನ್ನೊಬ್ಳು ದೊಡ್ಡ ಮಗಳು ಇದ್ಲು ಇವಳು ಹಿಂದೆ ಆದ್ಮೇಲೆ, ನಾವು ಆ ಪಾಪುನು ಕರ್ಕೊಂಡ್ ಬಂದ್ ಇರ್ಬೋದ ಅಂತ ಹೇಳಿ ಇರ್ಬೋದು ಅಂತ ನಾವು 4 ಜನನು ಹೋಗಿದ್ದು, ನಮ್ಮ ಅತ್ತೆ ನನ್ನ ಮಗಳು ನನ್ನ ಮಗ ನಾನು 4 ಜನನು ಇದ್ದು 5 ದಿನ ಇದ್ದು ಥೆರಪಿ. ಅವರು ಸ್ವಲ್ಪ ಅದೇ ಆಯಲ್ ಮಸಾಜ್ ಹೆಂಗ್ ಮಾಡೋದು ನಡ್ಸೋದ್ ಹೆಂಗೆ ಅದೆಲ್ಲಾನು ಸ್ವಲ್ಪ ಹೇಳ್ಕೊಟ್ರು, ಕಾಲೆಲ್ಲ ಉಜ್ಜೋದು ಎಲ್ಲಾನು ಹೇಳಿದ್ರು. ಅವಾಗ ನಾವು ಅಲ್ಲಿಗೆ ವಿವೇಕಾನಂದ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು, ಆಮೇಲೆ ನಾವು ಪಿರಿಯಾಪಟ್ಟಣದಲ್ಲಿ ಥೆರಪಿ ಮಾಡಿಸ್ತಿದ್ದೆ. ಪಿರಿಯಾಪಟ್ಟಣದಲ್ಲಿ ಆದ್ಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ಎತ್ಕೊಂಡು ಹೋಗೋದು ನಮ್ಗೆ ಬಸ್ಗಳು ಕಷ್ಟ, ನಮ್ಮ ಹಸ್ಬೆಂಡ್ ಡ್ರೈವರು ಎಲ್ಲಾರಿಗ ಹೋಗ್ತಾರೆ, ಅವ್ರ ಮನೇಲೇನು ಇರಲ್ಲ, ಮೈದಿಂದಿಯರು ಯಾರು ಇಲ್ಲ ನಮ್ಮ ಮನೇಲಿ, ನಮ್ಗೆ ಕರ್ಕೊಂಡು ಹೋಗೋದು ಕಷ್ಟ ಹಳ್ಳಿ ಅಲ್ವಾ ಮೇಡಮ್, ಜಾಸ್ತಿ ರಶ್ ಬಸ್ಗಳಲ್ಲಿ ಎತ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರಕ್ ಆಗಲ್ಲ ಅನ್ಬಿಟ್ಟು ನಿಲ್ಸಿದೀನಿ ಅಷ್ಟೇ.
1: ಅಂದ್ರೆ ಸಾಕಷ್ಟು ರೀತಿಯ ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿ ಅಲ್ಲಿನ ಒಂದು ಚಿಕಿತ್ಸೆಗಳನ್ನ ನಿಮ್ಮ ಮಗನಿಗೆ ಉಪಯುಕ್ತವಾಗ ನಿಟ್ಟಿನಲ್ಲಿ ತಗೊಂಡಿದ್ದೀರಾ. ಸಂಸ್ಥೆಯಿಂದ ಏನಾದ್ರು ಸಾಧನ ಸಲಕರಣೆಗಳನ್ನು ತಗೊಂಡಿದ್ದೀರಾ ಮೇಡಮ್?
0: ಮೇಡಮ್ ಕೊಟ್ಟಿದ್ದಾರೆ.
1: ಯಾವ ತರ?
0: ಅಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಇದ್ರಲ್ಲಿ ಸರ್ಗೂರಲ್ಲಿ ಶೂ ಕೊಟ್ಟಿದ್ರು ಕಾಲ್ಗೆ, ಅದು ನಮ್ಗೆ ಶೂ ಯೂಸೇ ಆಗಿಲ್ಲ ಮೇಡಮ್, ಅದು ನಮ್ಗೆ ನಮ್ಮ ಪಾಪುಗೆ ಚಿಕ್ಕದಾಗ್ಬಿಡ್ತು, ಸುಮ್ನೆ ನಾನು ಅದು ಇಟ್ಕೊಳಕಿಂತ ಬೇರೆ ಮಕ್ಳಿಗೆ ಯಾರಿಗಾದ್ರೂ ಕೊಟ್ರೆ ಯೂಸ್ ಆಗ್ಬೋದಲ್ಲ
1: ಅಂದ್ಬಿಟ್ಟು
0: ಪಿರಿಯಾಪಟ್ಟಣದಲ್ಲಿ ಥೆರಪಿ ಕೊಡಿಸ್ತಾರಲ್ಲ ಅಲ್ಲಿ ಪುಟ್ರಾಜ್ ಸರ್ಗೆ ಅದು ಶೂ ತಗೊಂಡೋಗಿ ಕೊಟ್ಬಿಟ್ಟೆ ಮೇಡಮ್, ಯಾರಿಗಾದ್ರೂ ಯೂಸ್ ಆಗ್ಲಿ, ನಮ್ಮ ಮಗುಗೆ ಯೂಸ್ ಆಗಿಲ್ಲ ಅಂತ ನಾವು ಇದ್ ಮಾಡ್ಬಾರ್ದು, ಅದರಿಂದ ಬೇರೆ ಮಕ್ಳಿಗೆ ಯೂಸ್ ಆಗ್ಬೇಕು.
1: ಖಂಡಿತ.
0: ನಾವು ಒಂದಿನ ಹಾಕ್ದೆ ನಮ್ ಪಾಪುಗೆ ಅದು ಟೈಟ್ ಆಗ್ಬಿಡ್ತು, ನಾನು ಅಲ್ಲಿ ಪೂರ್ಣಿಮಾ ಮೇಡಮ್ಗೆ ಫೋನ್ ಮಾಡಿ ಹೇಳ್ದೆ ಚೇಂಜ್ ಮಾಡ್ಕೊಡ್ತೀನಿ ಮೇಡಮ್ ನನ್ ಕ್ಯಾಂಪ್ ಅಲ್ಲಿ ಅಂತ ಹೇಳಿದ್ರಿ, ಕರಿಲೇ ಇಲ್ಲ. ನಾನು ಅದನ್ನೇ ಇಟ್ಕೊಂಡು ಸುಮ್ನೆ ಏನ್ ಮಾಡೋದು, ನಮ್ ಮಗುಗಾಗಿಲ್ಲ ಅಂದ್ರೆ ಬೇರೆ ಮಕ್ಳಿಗೆ ಆಗ್ತವೆ
1: ಖಂಡಿತ
0: ಅಲ್ವಾ. ನಾವೇನ್ ದುಡ್ಡು ಕೊಟ್ಟು ತಂದಿರ್ಲಿಲ್ಲ, ನಮ್ಗೂನು ಒಬ್ರು ಕೊಟ್ಟಿದ್ರು, ನಾನು ತಕೊಂಡೋಗಿ ಬೇರೆ ಮಕ್ಳಿಗೆ ಯೂಸ್ ಆಗ್ತದೆ ಅಂತ ಕೊಟ್ಬಿಟ್ಟೆ. ಅದಾದ್ಮೇಲೆ ನಮ್ಗೆ ಅಲ್ಲಿ ಶೂ ಕೊಟ್ಟಿದ್ರು, ಇಲ್ಲಿ ಪಿರಿಯಾಪಟ್ಟಣದಿಂದ ಇಲ್ಲಿ ಥೆರಪಿ ಕೊಡ್ತಿದ್ರು, ಅಲ್ಲಿಂದ ಪಾಪುಗೆ ಕೊಟ್ಟಿದ್ರು ತಳ್ಳೋದು ವೀಲ್ ಚೇರ್. ಅಷ್ಟ್ ಬಿಟ್ರೆ ನಮ್ ಮಗುಗೆ ಏನೇನು ಆಗಿಲ್ಲ ಮೇಡಮ್. ನಾವು ಪಾಪುಗೆ ಬೆಡ್ ಬೇಕು ಅಂತ ಕೇಳಿದ್ವಿ ಮಲ್ಸಕ್ಕೆ, ಅದು ನಮ್ಗೆ ಯೂಸ್ ಆಗಿಲ್ಲ, ಏನು ಕೊಟ್ಟಿಲ್ಲ. ಆಮೇಲೆ ನಮ್ಗೇನಾದ್ರು ಮೆಡಿಸಿನ್ಗೆ ಏನಾದ್ರು ಸಹಾಯ ಮಾಡ್ಕೊಡಿ ಅಂತ ಹೇಳಿದ್ರು, ಯಾಕಂದ್ರೆ ಇವಾಗ ಇರೋದು ಒಬ್ರು ನಮ್ಮ ಮನೆಯವ್ರಿಗೆ ಶ್ಲೋಕ್ ಲಂಗ್ ಆಗ್ಬಿಟ್ಟಿ, ಒಂದ್ 2-3 ತಿಂಗಳು ತುಂಬಾನೇ ಹುಷಾರಿಲ್ದಂಗ ಆಗ್ಬಿಟ್ಟಿದ್ದು. ಆ ಟೈಮಲ್ಲೆಲ್ಲ ಮೆಡಿಸಿನ್ಗೆ ತುಂಬಾನೇ ಓಡಾಡ್ಬಿಟ್ಟು ನಾವು ಖರ್ಚು ಮಾಡಿದ್ವಿ ಮೇಡಮ್. ಇರೋದು ಒಬ್ರು ಆತರ ಆಗ್ಬಿಟ್ಟು ಏನ್ ಮಾಡೋದು ಮನೇಲಿ, ನಮ್ಗೆ ಸ್ವಲ್ಪ ಮೆಡಿಸಿನ್ಗೆ ಏನಾದ್ರು ಸಹಾಯ ಮಾಡಿ ಅಂತ ಹೋಗಿ 2 ಕಡೆನು ಹೇಳಿದೆ, ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ.
1: ಮೇಡಮ್ ಈಗ ಹಲವಾರು ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿದೀನಿ ಅಂತ ಹೇಳಿದ್ರಿ, ಆ ಕ್ಯಾಂಪ್ಗಳಿಗೆ ಹೋದಾಗ ನಿಮ್ಮ ಮಗುವನ ಬೆಳವಣಿಗೆಗೆ ಆ ಕ್ಯಾಂಪ್ ಸೂಕ್ತ ಅನಿಸ್ತಿತ್ತ ನಿಮ್ಗೆ?
0: ಹ್ಞೂ ಮೇಡಮ್, ಸ್ವಲ್ಪ ಅವ್ರು ಹೇಳಿದೆಲ್ಲ ಅವ್ರು ಹೇಳ್ಕೊಟ್ಟಂಗ ನಾವು ಮಾಡ್ದು, ನಮ್ಗೇನ್ ಗೊತ್ತಿಲ್ದೇ ಇರೋದು ಅವ್ರು ಹೇಳ್ಕೊಟ್ಟಿದ್ರು. ನಾವು ಪಾಪುಗೆ ಅಂದ್ರೆ ಮನೆಯಿಂದ ಬೇರೆ ಕಡೆ ಹೋದಾಗ ನಮ್ಗೂ ಒಂದು ಎಂಕರೇಜ್ಮೆಂಟ್ ಸಿಕ್ಕಂಗ ಆಯ್ತು. ಇವಾಗ ನಮ್ಮ ಮನೇಲಿ ನಮ್ ಪಾಪು ನೋಡ್ಕೊಂಡು ನಾವಿರ್ತಿದ್ದು, ಅವ್ನು ನಮ್ಗೆ ನೋಡ್ಕೊಂಡು ಇರ್ತಿದ್ದ. ನಾವು ಬೇರೆ ಕಡೆ ಹೋದಾಗ ಆ ಮಕ್ಳಿಗಿಂತ ನಮ್ ಮಗು ಎಷ್ಟೋ ಆಸೆ ಅನ್ನಂಗೆ ನಮ್ಗೆ ಅವಾಗ ಇದಾಯ್ತು ಮನ್ಸ್ಗೆ, ನಮ್ ಮಕ್ಳಿಗಿಂತ ಆ ಮಕ್ಳು ನೋಡಿದ್ರೆ ನಮ್ ಮಗುನೇ ಬೆಟರು ಅನ್ನಂಗೆ ನಮ್ ಮನ್ಸ್ಗೆ ಆಯ್ತು ಅವಾಗ.
1: ವಿವಿಧ ರೀತಿಯ ಪಾಪುಗಳನ್ನ ನೋಡಿದಾಗ ಆ ಮಗುವಿನ ಸಮಸ್ಯೆಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗುವಿನ ಪರಿಸ್ಥಿತಿ ಉತ್ತಮ ಅಂತ ನಿಮ್ಗೆ ಅನಿಸ್ತಿತ್ತು?
0: ಅನಿಸ್ತು. ನಾವು 5 ದಿನ ಅಲ್ಲಿದ್ದು ನಮ್ ತರನೇ ಮಕ್ಳುಗಳು, ಎಷ್ಟು ಮಕ್ಳು ಅಲ್ಲಿ ಒಂದು ಒಂದ್ 10-12 ಊರಿಂದ ಎಲ್ಲ ಮಕ್ಳು ಬಂದಿದ್ರು. ಆ ಮಕ್ಳು ನಮ್ ಮಕ್ಳಕ್ಕಿಂತ ಸ್ವಲ್ಪ ಇದಾಗಿದ್ ನೋಡಿ ನಮ್ ಮಕ್ಳು ಎಷ್ಟೋ ಬೆಟರ್ ಏನೋ ಅನಿಸ್ತು. ನಾವ್ ಮನೆ

0: ಇದ್ದಾಗ ಏನನ್ಸ್ತದೆ, ಅಕ್ಕಪಕ್ಕದ ಮನೆ ನೋಡಿ ನಮ್ಮ ಮಗುನೆ ತರ ಅಂತ ನಮ್ಮ ಮನಸ್ಸಲ್ಲಿ ಇರ್ತದೆ. ಅಲ್ಲಿ ನೋಡಿದ ಮೇಲೆ ನಮ್ಮ ಮಕ್ಕಳೇ ಎಷ್ಟೋ ಬೆಟರ್ ಅನ್ನಂಗೆ ನಮ್ಗ ಅವಾಗ ಅನ್ಸ್ತು. ಐದ್ ದಿನ ಇದ್ದು ಎಲ್ಲ ನಮ್ಮವ್ರೇ ನಮ್ ಕಡೆಯವ್ರೆ ಅಂತ ಅನ್ನಂಗೆ ನಮ್ಗೆ ಫೀಲ್. ಅವಾಗ ನಮ್ಮ ಮಗುಗೆ ತೋರಿಸ್ಕೊಂಡೆ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮೇಡಮ್.
1: ಚೆನ್ನಾಗಿತ್ತ?
0: ಚೆನ್ನಾಗಿತ್ತು ಅಲ್ಲಿ ಮಂಗಳೂರಲ್ಲಿ ಕೋಟೆಯಲ್ಲಿ.
1: ಓಕೆ ಮ್ಯಾಮ್, ಈ ನಿಟ್ಟಿನಲ್ಲಿ ಈಗ ಕುಟುಂಬದ ಸಹಕಾರ ಮಕ್ಕಳು ಬೆಳವಣಿಗೆ ತುಂಬಾ ಮುಖ್ಯ ಆಗುತ್ತೆ. ನೀವು ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಕುಟುಂಬ?
0: ನಮ್ಮ ಮನೆಯಲ್ಲಿ ಎಲ್ಲಾ ಸಪೋರ್ಟ್ ಮಾಡ್ತಾರೆ ನಮ್ಗೆ. ನಮ್ಮ ಅತ್ತೆ ಒಬ್ಬರೇನೆ ಇರೋದು, ನಮ್ಮ ಹಸ್ಬೆಂಡ್ ಏನ್ ಹೊರಗಡೆ ಹೋಗ್ತಾರೆ, ಬಂದಾಗ ಸ್ವಲ್ಪ ಪಾಪುಗೆ ನೋಡ್ಕೋತಾರೆ. ನಮ್ಮ ಮನೇಲಿ ಬೇರೆಯವ್ರ ತರ ಅಯ್ಯೋ ಈ ತರ ಬಿಟ್ಟೈತೆ ತೋರ್ಸೋದೇನು ಬೇಡ ಆ ತರ ಎಲ್ಲ ಏನಿಲ್ಲ ಮೇಡಮ್, ನಾವ್ ಎಲ್ಲಿ ಯಾರು ಹೇಳಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ ನಮ್ಮ ಪಾಪುಗೆ, ಎಲ್ಲಾ ಕಡೆನು ತೋರಿಸಿದೀವಿ. ನಮ್ಮ ಕೈಯಲ್ಲ ಆಗದಷ್ಟು ನಾವು ನಮ್ಮ ಮಗುಗೆ ತೋರಿಸಿದೀವಿ, ಯಾಕೆಂದ್ರೆ ಚೆನ್ನಾಗ್ ಆಗ್ಬೋದು ಏನೋ ಅನ್ನೋದು ನಂಬಿಕೆ ನಮ್ಗೆ. ಆ ನಂಬಿಕೆಯಿಂದ ನಾವು ನಮ್ಮ ಮಗುಗೆ ಎಲ್ಲಾ ಕಡೆ ತೋರಿಸಿದೀವಿ, MRI ಸ್ಕ್ಯಾನಿಂಗು EG ಎಲ್ಲಾ ಸ್ಕ್ಯಾನಿಂಗು ಮಾಡಿಸಿದ್ವಿ, ಪಾಪು ಇಂಪ್ರೂವ್ಮೆಂಟ್ ಆಗ್ಬೋದೇನೋ ಅಂತ. ನಮ್ಮ ಪಾಪು ಬೇರೆ ಮಕ್ಳಿಗೆ ಹೋಲಿಸಿದ್ರೆ ನಮ್ಮ ಪಾಪು ಇಂಪ್ರೂವ್ಮೆಂಟ್ ಇದ್ದಾನೆ.
1: ಅಂದ್ರೆ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿಮ್ಮ ಕುಟುಂಬದ ಪಾತ್ರ ಸಂಪೂರ್ಣವಾಗಿ ನಿಮ್ಮ ಬೆಂಬಲ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಅವ್ರ ಜೊತೆ ಪಾಪು ಹೇಗಿರ್ತಾನೆ ಮೇಡಮ್ ಮನೆಯವ್ರ ಜೊತೆಗೆ? ನಿಮ್ಮ
0: ಜೊತೆ ಚೆನ್ನಾಗಿರ್ತಾನೆ, ನಮ್ಮ ಮನೆಯವ್ರು ಅವ್ರ ಅಪ್ಪ ಬಂದ್ರೆ ಆಟ ಆಡ್ತಾನೆ, ಅವ್ರು ಆಟ ಆಡಿಸ್ತಾರೆ. ಅವ್ರ ಅಕ್ಕ ತಂಗಿ ಬಂದ್ರೆ ತಂಗಿ ಜೊತೆ ಇದ್ ಮಾಡ್, ಚಿಕ್ಕ ಪಾಪು ಇದ್ದಾಳಲ್ಲ ಅವ್ರ ಜೊತೆ ಆಟ ಆಡ್ತಾನೆ, ಚೆನ್ನಾಗಿ ಇದ್ ಮಾಡ್ತಾನೆ ಅವನು. ನನ್ನ ತಂಗಿ ಅಂತ ಅವನ್ಗೆ ಗೊತ್ತು, ನಿನ್ಗೆ ಎಷ್ಟು ತಂಗಿ ಇದ್ದೀರ ಅಂದ್ರೆ ಇಬ್ರೆ ಅಂತ ತೋರಿಸ್ತಾನೆ, ಇಬ್ರು ಇದನ್ನ ಅಂತ ತೋರಿಸ್ತಾನೆ, ನಿನ್ಗೆ ಎಷ್ಟು ತಂಗಿದಿರಿದ್ದಾರೆ ಅಂದ್ರೆ ಇಬ್ರು ಅಂತ ತೋರಿಸ್ತಾನೆ. ನಮ್ಮ ಅಕ್ಕನ ಮಗಳು ಬಂದು ಏ ನನ್ ಮಗಳು ನಿನ್ ತಂಗಿನೇ ಕಣೋ ಅಂದ್ರೆ ಇಲ್ಲ ಅಂತಾನೆ, ಕತ್ತಲ್ಲಾಡಿಸ್ತಾನೆ. ಅಜ್ಜಿ ಯಾರು ಅತ್ತೆ ಯಾರು ಅಂತ ಎಲ್ಲ ಗೊತ್ತಾಗ್ತದೆ.
1: ಅಂದ್ರೆ ಬೌದ್ಧಿಕ ಶಕ್ತಿ ತುಂಬಾ ಚೆನ್ನಾಗಿದೆ.
0: ಚೆನ್ನಾಗಿದೆ ಮೇಡಮ್, ಯಾರ ಮನೆಗ್ ಬಂದ್ರು ಟೀ ಇಟ್ಕೊಡಿ ಅಂತ ಹೇಳ್ತಾನೆ. ಸರ್ಗೂರಿಂದಾನೆ ಸರ್ಗಳು ಬಂದ್ರೆ ಅವ್ರ ಮುಂದಾನೆ ಹೇಳ್ತಾನೆ ಹೋಗು ಅಂತ ಅರ್ಜಿ ಕಳಿಸ್ತಾನೆ, ಟೀ ಇಡೋಗು ಅಂತಾನೆ, ಫೋಟೋ ತಗೊಳ್ಬೇಕಾದ್ರೆ ನಗಾಡ್ತಾನೆ, ಎಲ್ಲ ಚೆನ್ನಾಗಿದ್ ಮಾಡ್ತಾನೆ ಅವನು.
1: ಮೇಡಮ್, ಈ ನಿಟ್ಟಿನಲ್ಲಿ ಈಗ ಅವನ ಶಾರೀರಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ಯಾವ್ದಾರು ಚಿಕಿತ್ಸೆ, ಈಗ ಥೆರಪಿ ಒಂದೇ ಕೊಡಿಸ್ತಾ ಇದ್ದೀರಾ, ಇನ್ಯಾವ್ದರ ಚಿಕಿತ್ಸೆ ಕೊಡಿಸ್ತಾ ಬರ್ತಾ ಇದ್ರ ಅವನಿಗೆ?
0: ಅವನ್ಗೆ ಏನು ಥೆರಪಿಗೂ ಇವಾಗ ಜಾಸ್ತಿ ಕರ್ಕೊಂಡು ಹೋಗ್ತಿಲ್ಲ, ಥೆರಪಿ ಮೊದ್ಲೆಲ್ಲ ಕೊಡಿಸ್ತು, ಇವಾಗಂದ್ರೆ ಸ್ವಲ್ಪ ದೊಡ್ಡವನಾಗ್ಬಿಟ್ಟಿದ್ದಾನೆ ಕರ್ಕೊಂಡು ಹೋಗಕ್ಕೆಲ್ಲ ಹಿಂಸೆ. ಇದು ಮಾತ್ರ ಮೆಡಿಸಿನ್ ಮಾತ್ರ ರೆಗ್ಯುಲರ್ ಆಗಿ ಕೊಡ್ತಿದ್ವಿ ಮೇಡಮ್,
1: ಮೆಡಿಸಿನ್
0: ಮೆಡಿಸಿನ್ ಮಾತ್ರ ರೆಗ್ಯುಲರ್ ಕೊಡ್ತಿದ್ವಿ. ಅವನ್ಗೆ ಮರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದನ್ ಮಾತ್ರ ತೋರಿಸಿದ್ವಿ ಮೇಡಮ್.
1: ಮೇಡಮ್, ಈಗ ಮನೆ ಒಂದು ವಿಶೇಷ ಚೇತನ ಪಾಪು, ಈ ನಿಟ್ಟಿನಲ್ಲಿ ಅವ್ರು ಇಬ್ರು ಹೇಗೆ ನೀವು ಸಂಭಾಳಿಸ್ತಾ ಇದ್ರ ಮೇಡಮ್? ಈಗ ಇಬ್ರು ಮಕ್ಕಳು ಇದಾರೆ ಅಂತ ಹೇಳಿದ್ರಿ, ಅವ್ರಿಗೂ ಕಡೆಗೂ ಕೂಡ ಗಮನವನ್ನ ಕೊಡ್ಬೇಕು, ಈ ನಿಟ್ಟಿನಲ್ಲಿ ಹೇಗೆ ಸಂಭಾಳಿಸ್ತಾ ಇದ್ರ ಮನೇನ ನೀವು?
0: ನಾವು ಅಂದ್ರೆ ಮೇಡಮ್ ಇನ್ನೇನ್ ಮಾಡೋದು, ನಮ್ಮ ಮಗುಗೆ ಮೊದ್ಲು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡೋದು ನಮ್ಮ ಮಗುಗೆನೆ, ದೊಡ್ಡವನಿಗೆ ಅವನ್ಗೇನೆ ಮೊದ್ಲು, ಅವನು ತಿಂಡಿ ತಿಂದಿ ಅವನೇ ಮಲಗಿದ್ಮೇಲೆ ಬೇರೆ ಮಕ್ಕಳು ಆ ತರ ಮಾಡ್ಕೊಂಡು ನಮ್ಮ ಅತ್ತೆ ಇದ್ದಾರೆ ಅವ್ರು, ಇವನ್ಗೆ ನಾನು ಏನಾದ್ರು ಊಟ ಮಾಡಿಸಿದ್ರೆ ಚಿಕ್ಕ ಪಾಪುಗೆ ಅವ್ರು ತಿನ್ನಿಸ್ತಾರೆ. ಅವಳು ಎರಡನೇ ಮಗಳು ಸ್ವಲ್ಪ ದೊಡ್ಡವಳಿದೆ 10 ವರ್ಷ ಇವಾಗ ಅವಳಿಗೆ, ಅವಳು ಪಾಪ ಅವಳ ಕೆಲಸ ಅವಳೇನೆ ಮಾಡ್ಕೋತಾಳೆ. ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾವು ನಮ್ಮ ಮಗುಗೆ ಏನ್ ಮಾಡ್ಬೇಕು, ದಿನನಿತ್ಯದ್ದು ಎಲ್ಲಾ ಕೆಲಸ ಮಾಡ್ಕೊಂಡು ಇವನ್ಗೆನೆ ನೋಡ್ಕೊಂಡಿರ್ತೀವಿ ಅಷ್ಟೇನೆ ಮೇಡಮ್.
1: ಅಂದ್ರೆ ಅವನ ಒಂದು ಕೆಲಸದಲ್ಲಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಾಗ ಮುಂದಿನ ಹಂತಕ್ಕೆ ನೀವು
0: ಹೋಗ್ತೀವಿ ಮೇಡಮ್. ನಮ್ಮನೇಲಿ ಅವನ್ಗೆನೆ ಜಾಸ್ತಿ ಇದ್ ಮಾಡೋದು, ನಾವು ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆದ್ರೂ ಅವನ್ಗೆ ಕರೆಕ್ಟ್ ಟೈಮ್ಗೆ ತಿಂಡಿ ತಿನ್ಸಿ ಅವನು ಮಲಗಿದ್ಮೇಲೆ ನಾವು ತಿಂತೀವಿ.
1: ಅವ್ನ ದಿನನಿತ್ಯ ಕೆಲಸ ನೀವೇ ಮಾಡ್ಬೇಕು?
0: ನಾವೇ ಮಾಡ್ಬೇಕು. ಅವನು ಹೇಳ್ತಾನೆ ಆ ಟೈಮ್ಗೆ, ನಾವು ಅವ್ನು ಹೇಳಿದ್ಮೇಲೆ ತಕೊಂಡೋಗಿ ಕೂರಿಸಿದ್ರೆ ಅವನೇ ಮಾಡ್ಕೊತಾನೆ, ವಾಶ್ ಮಾತ್ರ ನಾವು ಮಾಡ್ಬೇಕು. ಬೇಕಾದ್ರೂ ಅವ್ನಿಗೆ ಬೇಕಾದ್ರೆ ತಿನ್ಬೇಕಂದ್ರೆ ಅನ್ಸಿದ್ರೆ ಅವ್ನು ಹೇಳ್ತಾನೆ.
1: ಮೇಡಮ್, ಈಗ ಒಂದು ವಿಶೇಷ ಚೇತನ ಮಗು ಅಂತಂದ್ರೆ ಅವ್ರನ್ನ ಕಡೆಗಣಿಸೋ ನಿಟ್ಟಿನಲ್ಲಿ ಸಾಕಷ್ಟು ಪೋಷಕರು ಮಾಡ್ತಾ ಇದ್ರೆ, ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
0: ಇವಾಗ ತರ ಆಗ್ಬಿಟೈತೆ ಮಗು ಅಂತ ನಾವು ಬಿಟ್ಬಿಟ್ರೆ ಅವನು ಪೂರ್ತಿ ಹಂಗೇನ ಆಗ್ಬಿಡ್ತಾನಲ್ಲ ಮೇಡಮ್. ಇವಾಗ ನಾವು ಆತರ ಐತೆ ಅಂತ ಹೇಳಿದ್ರೆ ಅವ್ನ್ಗೆ ಊಟ ಮಾಡಕ್ ಗೊತ್ತಾಗಲ್ಲ, ನಾವು ಅವ್ನ್ಗೆ ಟೈಮ್ಗೆ ತಿನ್ಸ್ಬೇಕು. ಅವ್ನೇ ಪಾಪ ಏನ್ ಹೇಳ್ತಾನೆ, ಊಟ ಮಾಡ್ತೀನಿ ಕೊಡಿ ಅನ್ನಕ ಅವ್ನ್ಗೆ ಆಗುತ್ತ? ನಾವ್ ಅವ್ರ ಅಪ್ಪ ಇದ್ರೆ ನಾವು ಕಾಲ್ ಮಾಡ್ಕೊಂಡು ಎಲ್ಲಾ ಕಡೆನೂ ತಿರ್ಸ್ಕೊಂಡ್ ಬರ್ತೀವಿ, ನಿಮ್ಗೆ ಕರ್ಕೊಂಡ್ ಹೋಗಿ ಎಲ್ಲಾ ನೋಡ್ಕೊಂಡು ಬರ್ತಾನೆ. ಕಾರಲ್ಲಿ ಹೋಗ್ಬೇಕಂದ್ರೆ ಇಷ್ಟ ಅವ್ನ್ಗೆ, ಸುತ್ತಾಡ್ಬೇಕಂದ್ರೆ ತುಂಬಾ ಇಷ್ಟ ಅವ್ನ್ಗೆ.
1: ಈ ನಿಟ್ಟಿನಲ್ಲಿ ನೀವ್ ಅವನ್ನ ಮನೆ ನಿಲ್ಸಲ್ಲ?
0: ರಜೆ ಇದ್ದಾಗ ಮಗಳಿಗೆ ದೊಡ್ಡವಳಿಗೆ ನಾವ್ಯಾದ್ರೂ ಊರ್ಗ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತೀವಿ, ಒಂದು ಜೊತೆಲಿ ನೋಡ್ಕೊಂಡು ಎಲ್ಲಾ ಬರ್ತಾನೆ.
1: ಮೇಡಮ್, ಈಗ ವಿಶೇಷ ಮಕ್ಕಳನ್ನ ಒಂದು ಶಾಪ ಅಂತ ಹೇಳೋ ನಿಟ್ಟಿನಲ್ಲಿ.

0: ಪೋಷಕರು ಹಲವಾರು ರೀತಿಯಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸ್ದೆ ಒಂದು ಯಾವ ಹಂತಕ್ಕೂ ಅವರು ಹೋಗಲ್ಲ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
1: ಅದು ಏನು ಗೊತ್ತಾ ಮೇಡಮ್, ನಾವು ಎಲ್ಲೂ ಹೋಗ್ದೇನೆ ಎಲ್ಲೂ ಮಾಡ್ದೇನೆ ಒಂದೇ ಕಡೆ ಇರ್ತೀವಲ್ಲ, ಅವ್ರಿಗೆ ಗೊತ್ತಾಗಲ್ಲ ಮಕ್ಕಳನ್ನ ಈ ತರ ಮಕ್ಕಳನ್ನ ಹೇಗ್ ನಾವು ನೋಡ್ಕೋಬೇಕು ಹೇಗ್ ಇದ್ ಮಾಡ್ಬೇಕಂತ. ಅವರು ಕೆಲವ್ರು ಜನ ಏನ್ ಅನ್ಕೋತಾರೆ, ಅಯ್ಯೋ ಈ ತರ ಐತೆ ಅವ್ರು ಸ್ವಲ್ಪ ತಿನ್ಸೋದು ಬಿಸಾಕೋದು ಎಲ್ಲಾದ್ರೂ ಒಂದ್ ಕಡೆ ಬಿದ್ದಿರ್ತಾನೆ ಏನಾದ್ರೂ ಆಗೋಗ್ಲಿ ಅಂತ ಇರೋರು ಇದಾರೆ. ನಾವು ನಾಲ್ಕು ಜನದ ಮಧ್ಯೆ ಹೋಗಿ ಈ ತರ ಥೆರಪಿಗಳನ್ನ ಈ ತರ ಇದನ್ನ ಅಟೆಂಡ್ ಮಾಡ್ತಿದ್ರೆ ನಮ್ಗೂ ಚೆನ್ನಾಗ್ ಆಗ್ಬೋದೇನೋ ನಮ್ಮ ಮಗು ಅನ್ನೋದು ಒಂದು ಆಸೆ ಇರುತ್ತೆ.
0: ಅಂದ್ರೆ ಸಾಕಷ್ಟು ರೀತಿಯ ಸೂಕ್ತ ಚಿಕಿತ್ಸೆಗಳನ್ನ ನೀವು ಮಕ್ಕಳಿಗೋಸ್ಕರ ಓಡಾಡಿ ಕೊಡ್ಸಿದ್ರೆ ಆ ಮಕ್ಕಳು ಕೂಡ ಸಮಾಜದ ಒಂದು ಉತ್ತಮ ವ್ಯಕ್ತಿ ಆಗ್ತಾರೆ ಅಂತ ಈ ಮಾತಿನ ಮೂಲಕ ತುಂಬಾ ಚೆನ್ನಾಗಿ.
1: ನಮ್ಮ ಕೈಯಲ್ಲಿ ಎಷ್ಟೈತದ ನಾವ್ ಅಷ್ಟು ಮಾಡ್ಬೇಕು. ಇವತ್ತು ನಾವ್ ಇರ್ತೀವಿ, ನಾಳೆ ನಾವು ಸತ್ತೋದ್ರೆ ಆ ಮಕ್ಕಳನ್ನ ನೋಡೋರು ಯಾರು ಇಲ್ಲ. ಸಾವು ಅನ್ನೋದು ಆಕಸ್ಮಿಕವಾಗಿ ಎಲ್ಲರಿಗೂ ಬಂದೇ ಬರುತ್ತೆ. ಇವಾಗ ನಾವ್ ನೋಡ್ಕೊಳಂಗೆ ಮಕ್ಕಳನ್ನ ಬೇರೆ ಯಾರು ನೋಡ್ಕೊಳಲ್ಲ.
0: ಹೌದು,
1: ಅದಕ್ಕೆ ನಾವೇನೋ ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ಹೆಂಗಾದ್ರು ಸ್ವಲ್ಪ ಗೊತ್ತಾ ಇದಂಗೆ ಇದ್ ಮಾಡಿದ್ರೆ ಹೆಂಗಾದ್ರು ಮಾಡ್ಕೊಂಡಿರ್ತಾರೇನೋ ಅನ್ನೋದು ಒಂದು ಇದು. ಬಿಟ್ಬಿಟ್ರೆ ಅವ್ರ ಪರ್ಗ ಇರ್ತಾರೆ, ಅವ್ರಿಗೇನ್ ಗೊತ್ತಾಗ್ತದೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅವ್ರಿಗೆ. ನಾವು ಊಟ ಮಾಡ್ತಾರೆ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಕೇಳೋಷ್ಟು ಬಾಯಿ ಇರೋ ಮಕ್ಳು ಕೇಳ್ತಾರೆ, ಬಾಯಿ ನಮ್ಮ ಇದ್ದಿರೋ ಮಕ್ಳು ಏನ್ ಕೇಳ್ತಾರೆ, ನಮ್ಮ ಪಾಪ ಏನು ಮಾತಾಡಕ್ ಹೋಗಲ್ಲ.
0: ಅಂದ್ರೆ ಸತತ ಪ್ರಯತ್ನವನ್ನ ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಾವು ಹಾಕಿದ್ರೆ ಆ ಮಗು ಒಂದು ತನ್ನ ಕಾಲ್ ಮೇಲೆ ತಾನು ಊಟ ಮಾಡುವಷ್ಟು ಸ್ವಶಕ್ತಿ ಬೆಳೆಯುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ರ. ಮೇಡಮ್, ಸರ್ಕಾರದಿಂದ ಏನಾದ್ರು ಸೌಲಭ್ಯ ತಗೋತಾ ಇದ್ರಾ?
1: ಪೆನ್ಷನ್ ಬರ್ತದೆ ಮೇಡಮ್, ರೂಪಾಯಿ
0: ಬರ್ತದೆ. ಯುಡಿಐಡಿ ಕಾರ್ಡ್ ಎಲ್ಲ ಆಗಿದೆಯಾ? ತುಂಬಾ ಖುಷಿ ಆಯ್ತು ಮೇಡಮ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಸೂಕ್ತ ಚಿಕಿತ್ಸೆ ಮತ್ತೆ ಪೋಷಕರಿಗೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಮಕ್ಕಳನ್ನ ಗಮನ ಹರಿಸಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಹಂಚಿಕೊಂಡವರು ಪಿರಿಯಾಪಟ್ಟಣ ತಾಲೂಕಿನ ಅರೇನಹಳ್ಳಿ ಗ್ರಾಮದ ಶ್ರೀಮತಿ ಯಾಸ್ಮಿನ್ ರವರು. ಇಲ್ಲಿಗೆ ಇವತ್ತಿನ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಪಿರಿಯಾಪಟ್ಟಣ ತಾಲೂಕಿನ ಬೋರೆ ಹೊಸಹಳ್ಳಿಯ ಶ್ರೀಮತಿ ಯಾಸ್ಮಿನ್ ರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಪ್ರಿಯಾ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900030013119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಗಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಹಳ್ಳಿಗಳ ಮತ್ತು ತೋಟದ ಮನೆಗಳ ಗೋಡೆಗಳಲ್ಲಿ ಅಲ್ಲಲ್ಲಿ ಸಣ್ಣ ಉಂಡೆಯಾಕಾರದ ಗುಂಡುಗಳು ಅಲ್ಲಲ್ಲಿ ಕಾಣಲು ಸಿಗುತ್ತವೆ. ಇವುಗಳನ್ನು ಸ್ಥಳೀಯ ಭಾಷೆಯಲ್ಲಿ ಕುಲ್ಫಿ ಗೂಡು ಎಂದು ಕರೆಯುತ್ತಾರೆ. ಪ್ರಾದೇಶಿಕವಾಗಿ ತಾಯಿಂದಿರು ತಮ್ಮ ಮಕ್ಕಳಿಗೆ ಇವುಗಳ ಗೂಡನ್ನು ತೋರಿಸಿ ಕುಲ್ಟಿ ಗೂಡು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಇವು ಹೇರಳವಾಗಿ ಎಲ್ಲೆಡೆ ಕಾಣಲು ಸಿಗುತ್ತವೆ. ಪಟ್ಟಣಗಳಲ್ಲಿ ಇವು ಕಾಣಸಿಗುವುದು ತುಸು ಅಪರೂಪದ ಸಂಗತಿ. ಇವುಗಳನ್ನು ಕುಂಬಾರ ಕಣಜ ಎಂದು ಕರೆಯುತ್ತಾರೆ. ಇವುಗಳನ್ನು ಆಂಗ್ಲ ಭಾಷೆಯಲ್ಲಿ ಪಾಟರ್ ಕಣಜ ಅಥವಾ ಮೆಷಿನ್ ಕಣಜ ಎನ್ನುತ್ತಾರೆ. ಕುಂಬಾರ ಕಣಜಗಳು ಮತ್ತಿತರ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸುಂದರವಾದ ಮಡಿಕೆ ಆಕಾರದಲ್ಲಿ ಗೂಡನ್ನು ರಚಿಸುತ್ತದೆ. ಈ ಗೂಡನ್ನು ಹತ್ತಿರದಿಂದ ನೋಡಿದರೆ ಕುಂಬಾರನು ಕೈಚಳಕದಿಂದ ತೋರಿ ತಯಾರಿಸಿದ ಸಣ್ಣ ಮಡಿಕೆ ಆಕಾರದಲ್ಲಿ ಇರುತ್ತದೆ. ಕುಂಬಾರ ಕಣಜಗಳು ಬ್ರೇಸ್ಲೆಟ್ ಕುಟುಂಬ ಮತ್ತು ಯುಮಿನಿಯಂ ಉಪಕುಟುಂಬದ ಹೈಮನೋಟೇಪ್ರ ವರ್ಗಕ್ಕೆ ಸೇರಿವೆ. ಪ್ರಪಂಚದಾದ್ಯಂತ ಇವುಗಳು ಸುಮಾರು 3794 ಜಾತಿಗಳಿದ್ದರೆ ನಮ್ಮ ದೇಶದಲ್ಲಿ 189 ಜಾತಿಯ ಕುಂಬಾರ ಕಣಜಗಳು ಕಂಡುಬರುತ್ತವೆ.

ಇವು ಮನೆಯ ಗೋಡೆ ಅಥವಾ ಚಾವಣಿ, ಕಿಟಕಿ ಇತ್ಯಾದಿ ಎಲ್ಲೆಂದರಲ್ಲಿ ತಮ್ಮ ಸಂತಾನೋತ್ಪತ್ತಿಗಾಗಿ ಮತ್ತು ಮಕ್ಕಳ ಪಾಲನೆಗಾಗಿ ಸಣ್ಣ ಮಣ್ಣಿನ ಮಡಿಕೆಗಳನ್ನು ಅಂಟಿಸಿದಂತೆ ರಚಿಸುವುದರಿಂದ ಇವುಗಳನ್ನು ಕುಂಬಾರ ಕಲೆ ಇರುವ ಕಣಚಿದ ಹುಳು ಎಂದು ಕರೆಯುತ್ತಾರೆ. ಹಳ್ಳಿಗಳಲ್ಲಿ ಅಜ್ಜಿಂದಿರು ತಮ್ಮ ಮರಿಮಕ್ಕಳಿಗೆ ಇವುಗಳ ಬಗ್ಗೆ ವಿಭಿನ್ನವಾದ ಕಥೆಗಳನ್ನು ಹೆಣೆದಿದ್ದಾರೆ. ಕುಳ್ಳಿಗೆ ಸ್ವಂತ ಮಕ್ಕಳು ಇಲ್ಲದ ಕಾರಣ ಬೇರೆಯವರ ಮಕ್ಕಳನ್ನು ಈಕೆ ತಂದು ತನ್ನ ಗೂಡಿನಲ್ಲಿ ಸಾಕುತ್ತಾಳೆ ಎಂದು ಈಗಲೂ ಹೇಳುತ್ತಾರೆ. ವಾಸ್ತವವಾಗಿ ಕುಳ್ಳಿಯು ತನ್ನ ಮರಿಗಳನ್ನು ತಿನ್ನಲು ವಿವಿಧ ಜಾತಿಯ ನಂತರ ಪತಂಗದ ಲಾರ್ವಗಳನ್ನು ಅಂದರೆ ಮರಿಗಳನ್ನು ಹುಡುಕಿ ತಂದು ತನ್ನ ಗೂಡಿನಲ್ಲಿ ಇರಿಸುತ್ತದೆ. ಕುಳ್ಳಿಯು ಗೂಡಿನೊಳಗೆ ಮೊಟ್ಟೆಯನ್ನು ಇಡುತ್ತದೆ. ಕುಳ್ಳಿಯ ಮರಿಗಳು ಹೊರಬಂದು ಪತಂಗದ ಲಾರ್ವಗಳನ್ನು ತಿಂದು ಬೆಳೆಯುತ್ತಾ ತೊಡಗುತ್ತವೆ. ಈ ಕುಳ್ಳಿ ಕೀಟವನ್ನೇ ಕುಂಬಾರ ಕಣಜ ಎನ್ನುತ್ತಾರೆ. ಕೀಟಗಳ ನಿಯಂತ್ರಣದಲ್ಲಿ ಕುಂಬಾರ ಕಣಜಗಳ ಪಾತ್ರವು ಮಹತ್ವವಾದುದು. ಸಾಮಾನ್ಯವಾಗಿ ಕುಂಬಾರ ಕಣಜಗಳು ಒಂಟಿ ಜೀವಿಗಳಾಗಿದ್ದರೂ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಇವು ಜೊತೆಯಾಗಿ ವಾಸಿಸುತ್ತವೆ. ತನ್ನ ಮೇಲೆ ದಾಳಿ ಮಾಡುವವರ ಮೇಲಷ್ಟೇ ತ್ವರಿತವಾಗಿ ದಾಳಿ ಮಾಡುವ ಇವುಗಳು ವಿರಳವಾಗಿ ಕುಟುಕುತ್ತವೆ. ಇವುಗಳ ಗಾತ್ರದಲ್ಲಿ 1 ಇಂಚಿಗಿಂತ ಸ್ವಲ್ಪ ಕಡಿಮೆ ಉದ್ದವಿರುತ್ತವೆ ಮತ್ತು ಹೆಚ್ಚಾಗಿ ಕಪ್ಪು ಮತ್ತು ಕೇಸರಿ, ಟ್ಯಾಂಗರಿನ್ ಅಥವಾ ಹಾರ್ಬನ್ ಗುರುತುಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ. ಇವು ನೋಡಲು ಹಾರುವ ಡೆಂಬಲ್ ಆಕಾರದಲ್ಲಿ ಕಾಣತೊಡಗುತ್ತವೆ. ಪಟಿಯೂಲ್ ಎಂಬ ಕಿರಿದಾದ ಸೊಂಟವು ಅವುಗಳ ಪ್ರಮುಖ ಎದೆ ಮತ್ತು ಹೊಟ್ಟೆಯನ್ನು ಪರಸ್ಪರ ಜೋಡಿಸುತ್ತದೆ. ಹೆಚ್ಚಿನ ಕುಂಬಾರ ಕಣಜಗಳ ದೇಹವು ಚಿಕ್ಕದಾಗಿದ್ದು ಹೊಟ್ಟೆ ಮತ್ತು ಎದೆಯ ಮೇಲೆ ಹಳದಿ ಗುರುತುಗಳೊಂದಿಗೆ ಕಪ್ಪು ಬಣ್ಣವಿರುತ್ತದೆ ಅಥವಾ ಕಪ್ಪು ಅಥವಾ ಕಂದು ಬಣ್ಣದಾಗಿದ್ದು ಸಾಮಾನ್ಯವಾಗಿ ಹಳದಿ, ಬಿಳಿ, ಕಿತ್ತಳೆ ಅಥವಾ ಕೆಂಪು ಬಣ್ಣವಿದ್ದರೆ ಉಷ್ಣವಲಯ ಪ್ರದೇಶಗಳ ಗಾಢ ನೀಲಿ ಅಥವಾ ಹಸಿರು ಲೋಹಿಯ ಬಣ್ಣಗಳಿಂದಲೂ ಕೂಡಿರುತ್ತವೆ. ವಿಶ್ರಾಂತಿ ಪಡೆಯುವಾಗ ಇವುಗಳ ಒಂದು ಜೋಡಿ ರೆಕ್ಕೆಗಳು ದೇಹದುದ್ದಕ್ಕೂ ಅರ್ಧ ಮರ್ಚಿಕೊಳ್ಳುತ್ತದೆ. ಪ್ರಬುದ್ಧ ಕುಂಬಾರ ಕಣಜಗಳು ಹೂಗಳ ಮಕರಂದ ಹಿರುತ್ತ ಹೂ ಬಿಡುವ ಸಸ್ಯಗಳ ಪರಾಗ ಸ್ಪರ್ಶ ಮಾಡಿದರೆ ಇವುಗಳ ಮರಿಗಳು ಪಕ್ಕ ಮಾಂಸಾಹಾರಿಗಳಾಗಿರ್ತವೆ. ಇವು ಜೇಡಿ ಮಣ್ಣಿನಿಂದ ವಿವಿಧ ಆಕಾರಗಳ ಕಲಾತ್ಮಕ ಗೂಡುಗಳನ್ನು ನಿರ್ಮಿಸುವುದರಿಂದ ಈ ಕಣಜಗಳಿಗೆ ಪಾಟರ್ ಕಣಜ, ಕುಂಬಾರ ಕಣಜ ಎಂಬ ಹೆಸರು ಬಂದಿದೆ. ಇವು ವಿವಿಧೆಡೆ ಇರುವ ಕುಳಿಗಳನ್ನು ಕಟ್ಟಡಗಳ ಇಟ್ಟಿಗೆ ಗೋಡೆಗಳಲ್ಲಿ, ಬಾಗಿಲಿನ ಕೀಲಿ ರಂಧ್ರಗಳಲ್ಲಿ, ಮರದಲ್ಲಿ, ಜೀರುಂಡೆ ಸುರಂಗಗಳು, ಇತರ ಕೀಟಗಳು ತ್ಯಜಿಸುವ ಗೂಡುಗಳು, ಟೊಳ್ಳಾದ ಕೊಂಬೆಗಳು ಅಥವಾ ಹಳಿಯ ಸಣ್ಣ ರಂಧ್ರ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸ್ಕ್ರೂ ಶಾಫ್ಟ್ಗಳಂತಹ ಮಾನವ ನಿರ್ಮಿತ ರಂಧ್ರಗಳನ್ನು ಬಳಸಿಕೊಂಡು ಮಣ್ಣಿನ ಗೂಡುಗಳನ್ನು ಹಲವಾರು ಡಿಗ್ರಿ ಕೋನಗಳಲ್ಲಿ ನಿರ್ಮಿಸತೊಡಗುತ್ತವೆ. ಅಷ್ಟೇ ಅಲ್ಲದೆ ಇವು ವಿಭಿನ್ನವಾದ ಭೂಗತ ಅಥವಾ ತೆರೆದ ಗೂಡುಗಳನ್ನು ನಿರ್ಮಿಸುತ್ತವೆ. ಈ ಗೂಡುಗಳಲ್ಲಿ ಒಂದು ಅಥವಾ ಹಲವಾರು ಪ್ರತ್ಯೇಕ ಸಣ್ಣ ವಿಭಾಗಗಳು ಅಂದರೆ ಕೋಣೆಗಳು ಇರುತ್ತವೆ. ಇವುಗಳು ಗೂಡನ್ನು ನಿರ್ಮಿಸಲು ಹೆಚ್ಚಾಗಿ ಉಡಿ ಮಣ್ಣು ಅಥವಾ ನೀರನ್ನು ಬಳಸಿದರೆ ಕೆಲವು ಪ್ರಭೇದಗಳು ಸಸ್ಯಜನ್ಯ ವಸ್ತುಗಳನ್ನು ಕೂಡ ನಿರ್ಮಿಸಿ ಬಳಸತೊಡಗುತ್ತವೆ. ಹೆಣ್ಣು ಕಣಜವು ತನ್ನ 2 ದವಡೆ ಅಥವಾ ಮುಂಭಾಗದ ಕಾಲುಗಳಿಂದ ಮಣ್ಣಿನ ಕೊರೆದು ನೀರು ಮತ್ತು ತನ್ನ ಬಾಯಿಯ ಲಾಲಾರಸದೊಂದಿಗೆ ಬೆರೆಸಿ ಮಣ್ಣಿನ ಚೆಂಡನ್ನು ನಿರ್ಮಿಸುತ್ತವೆ. ನಂತರ ಅವುಗಳು ನಿರ್ಮಾಣ ಹಂತದಲ್ಲಿ ಇರುವ ತನ್ನ ಗೂಡಿಗೆ ಈ ಚೆಂಡುಗಳನ್ನು ಕಚ್ಚಿಕೊಂಡು ಸಾಗಿಸತೊಡಗುತ್ತವೆ. ಕೆಲವೊಮ್ಮೆ ಹೂದಾನಿ ಅಥವಾ ನೀರಿನ ಜಗ್ ರೀತಿಯ ಮಣ್ಣಿನ ಗೂಡುಗಳನ್ನು ಮರಗಳ ಕೊಂಬೆಗಳಿಗೆ ಅಥವಾ ಇತರ ವಸ್ತುಗಳಿಗೆ ಅಂಟಿಕೊಂಡಿರುವ ರೀತಿ ನಿರ್ಮಿಸತೊಡಗುತ್ತವೆ. ಒಂದು ಖಾಲಿ ಗೂಡು ತಯಾರಾದಾಗ ವಯಸ್ಕ ಕಣಜವು ಸಾಮಾನ್ಯವಾಗಿ ಜೀರುಂಡೆಯ ಲಾರ್ವಗಳು, ಸಣ್ಣ ಗಾತ್ರದ ಜೇಡುಗಳು ಅಥವಾ ಮರಿ ಹುಳುಗಳನ್ನು ಸಂಗ್ರಹಿಸಿ ಈ ಗೂಡಿಗೆ ತರುತ್ತದೆ. ನಂತರ ಅವುಗಳಿಗೆ ಕುಟುಕಿ ಪಾರ್ಶ್ವವಾಯುಗೆ ಒಳಪಡಿಸಿ ಗೂಡಿನ ಒಳಗಿಡುತ್ತದೆ. ನಂತರ ಹೆಣ್ಣು ಕಣಜದ ಹುಳು ಈ ಗೂಡಿನ ಒಳಭಾಗದ ಮೇಲ್ಮೇಲೆ ಒಂದೇ ಮೊಟ್ಟೆಯನ್ನು ಇಟ್ಟು ಗೂಡನ್ನು ಪೂರ್ತಿಯಾಗಿ ಮಣ್ಣಿನಿಂದ ಮುಚ್ಚುತ್ತದೆ. ಈ ಮೊಟ್ಟೆ ಮುಂದೆ ಬೆಳೆದು ಲಾರ್ವ ಆದಾಗ ಅದಕ್ಕೆ ಆಹಾರ ಗೂಡಿನಲ್ಲೇ ದೊರೆಯಲಿ ಎಂಬ ಮುಂದಾಲೋಚನೆಯ ಕಾರಣಕ್ಕಾಗಿ ಈ ಹುಳು ಇತರ ಹುಳುಗಳನ್ನು ತಮ್ಮ ಗೂಡಿನೊಳಗೆ ತಂದಿರಿಸಿಕೊಳ್ಳುತ್ತದೆ. ಕಣಜದ ಮೊಟ್ಟೆ ಒಡೆದು ಅದರಿಂದ ಲಾರ್ವಗಳು ಹೊರಬಂದಾಗ ಅದು ಗೂಡಿನ ಒಳಗೆ ತಾಯಿಯ ಕಣಜವು ಇಟ್ಟಿದ್ದ ಬೇಟೆಯನ್ನು ಕೆಲವು ವಾರಗಳ ಕಾಲ ತಿನ್ನಲು ಆರಂಭಿಸುತ್ತದೆ ಮತ್ತು ನಂತರ ಇವು ಬೆಳೆದು ಫ್ಯೂಪಾ ಆಗುತ್ತವೆ. ಇವುಗಳ ಸಂಪೂರ್ಣ ಜೀವನ ಚಕ್ರವು ಕೆಲವು ವಾರಗಳಿಂದ ಹಿಡಿದು 1 ವರ್ಷಕ್ಕೂ ಹೆಚ್ಚು ಕಾಲ ಇರುತ್ತದೆ. ಹೆಣ್ಣು ಕಣಜಗಳು ತಮ್ಮ ಗೂಡುಗಳನ್ನು ರಕ್ಷಿಸುವುದಿಲ್ಲ, ಅದರಿಂದ ಗೂಡುಗಳನ್ನು ಮೇಲ್ಮೈಗಳಿಂದ

0: ಕೊರೆದು ಲಾರ್ವಾ ಅಥವಾ ಪ್ಯೂಪಾ ಹಂತದಲ್ಲಿ ತನ್ನ ಮರಿಗಳನ್ನು ಹೊರತರುತ್ತದೆ. ಪ್ರಕೃತಿಯು ಸದಾ ಅದ್ಭುತಗಳ ಆಗರ ಮತ್ತು ಅದರ ಅನೇಕ ವಿಚಿತ್ರ ಹಾಗೂ ವಿಲಕ್ಷಣ ರೂಪಗಳು ನಮಗೆ ಆಶ್ಚರ್ಯ ಉಂಟು ಮಾಡುತ್ತವೆ. ಪ್ರಕೃತಿಯ ವಿಚಿತ್ರ ಎಂದರೆ ದೈತ್ಯಾಕಾರದ ವಿರೂಪ ಅಥವಾ ಅಸಹಜ ಜೀವಿಗಳ ಅಸ್ತಿತ್ವ. ಈ ರೀತಿಯ ವೈವಿಧ್ಯಮಯ ಮತ್ತು ಅನಿರೀಕ್ಷಿತ ವಿದ್ಯಮಾನಗಳು ಪ್ರಕೃತಿಯನ್ನು ಮತ್ತಷ್ಟು ನಿಗೂಢವನ್ನಾಗಿ ಮಾಡುತ್ತವೆ. ಹಾಗಾಗಿ ಈ ಪ್ರಕೃತಿಯ ಪ್ರತಿಯೊಂದು ಜೀವಿಯು ವೈವಿಧ್ಯದ ಪ್ರಮುಖ ಕೊಂಡಿ ಎಂದೇ ಹೇಳಬಹುದು. ಇವುಗಳನ್ನು ಉಳಿಸಿ ಕಾಪಾಡಬೇಕಿದ್ದು ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಗಣಜ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಮಡಿಕೆಯಂತೆ ಗೂಡು ಕಟ್ಟುವ ಕುಂಬಾರ ಕಣಜ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಷನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೇ ತಯಾರ್.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಒಂದು ತಮಾಷೆ ಪ್ರಸಂಗ ಅಂತ ಅನ್ಕೋಬಹುದು. ತಮಾಷೆಯನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ, ಅದರೊಳಗೆ ಏನಾದರೂ ಜೀವನಕ್ಕೆ ಪ್ರಯೋಜನಕಾರಿ ಅನ್ನೋದೇ ಅದು ಸಿಗ್ತದೆ. ಒಂದು ಹಳ್ಳಿ, ಅಲ್ಲೊಬ್ಬ ರೈತ ಕರುಣ, ಭುಜದಲ್ಲಿ ಶಕ್ತಿ ಇದೆ, ಕಣ್ಣಲ್ಲಿ ಕನಸುಗಳಿದ್ದಾವೆ, ಇನ್ನೇನು ಬೇಕಾ ವಯಸ್ಸಿಗೆ ಅದಕ್ಕಿಂತ ಹೆಚ್ಚಿಗೆ ಓಡಾಡ್ತಿದ್ದ ಹುಡುಗ. ಊರಿನ ದೊಡ್ಡ ಜಮೀನ್ದಾರ ಮಗಳ ಪರಿಚಯ ಆಯ್ತು ಇವನಿಗೆ, ನಿಧಾನಕ್ಕಾಗಿ ಪರಿಚಯ ಪ್ರೇಮಕ್ತಿರುತ್ತು. ಆ ವಯಸ್ಸು, ಆ ಕಾಲ, ಮನದ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ. ಹುಡುಗಿನೇ ಧೈರ್ಯ ತುಂಬ ಹೇಳಿದ್ವಿ, ಧೈರ್ಯ ಇಲ್ಲ ಇವನಿಗೆ, ಚಿಂತೆ.

ಮಾಡ್ಬೇಡ, ನಮ್ಮ ತಂದೆನ್ ಬಂದು ಕೇಳು, ಮದುವೆ ಒಪ್ಕೊಂಡ್ಬಿಡ್ತಾಳೆ ಅಂದ್ಲು. ಆಕೆಗಿರೋ ಧೈರ್ಯ ಇವನಿಗಿಲ್ಲ. ಇವನಂದ ಇಷ್ಟು ಸುಲಭ ಕೆಲಸ ಆದೀತೆ, ನಾನೆಲ್ಲೋ ಸಣ್ಣ ರೈತ, ನಾನು ಅವನು ಜಮೀನ್ದಾರ ಬಹಳ ದೊಡ್ಡವನು, ಕ್ರೂರಿ ಅಂತ ಬೇರೆ ಕೇಳಿದ್ದೀನಿ, ಸುದ್ದಿ ಊರಲ್ಲಿದೆ, ನಾನು ಹೋಗಿ ಕೇಳಿದನ್ ಕೊಂದೆ ಹಾಕ್ಸ್ಬಿಡ್ತಾನು, ಅವನು ನಾನು ಬದುಕಿದ್ದೆ ಅನ್ನೋ ಸಾಕ್ಷಿ ಕೂಡ ಆಳಿಸ್ಬಿಡ್ತಾನೆ. ಹಂಗಿದ್ದಾನು ಅವನು ಜಮೀನ್ದಾರ, ಅವನು ಒಬ್ಬಳೇ ಮಗಳನ್ನು ಪ್ರೀತಿ ಮಾಡಿದ್ದು, ನಾನು ಏನು ಸಿಕ್ಕಾಕೊಂಡಪ್ಪ ಅಂತ ಒದ್ದಾಟ. ಅವಳಿಗೆ ಬಿಡ್ತಾ ಇಲ್ಲ, ಬಾ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಬೇರೆ ದಾರಿ ಇಲ್ಲದೆ ಹೋಗಿ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಜಮೀನ್ದಾರ ಮುಂದೆ ಹೋಗಿ ನಿಂತ್ಕೊಂಡ. ಯಾರಪ್ಪ ನೀನು ಅಂತ ಕೇಳಿದ್ರು. ಧ್ವನಿಗೆ ಅರ್ಧ ಹೆದರೋದೆ ಅವನು, ತಪ್ಪ ಅಂತ ಕಾಲು ಚಾಚಿ ನೆಲದ ಮೇಲೆ ಬಿದ್ದ, ಅವ್ರ ಕಾಲಿಗೆ ಬಿದ್ದ. ಅವನು ಜಮೀನ್ದಾರ, ಏನಪ್ಪ ಏನೋ ಏನು ಬಂದಿದ್ದೀ ಇಲ್ಲಿ ನೀನು ಅಂತ. ಆ ಹುಡುಗಿನ ಬಂದು ನೋಡಿದ್ವಿ, ಒಂದು ತ್ರಾಣನೇ ಇಲ್ಲ ಅವನಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಆ ಹುಡುಗಿನೇ ಬಂದು ಹೇಳಿದಂತೆ, ಅಪ್ಪ ಇವನು ರೈತ, ಇನ್ನು ಸಣ್ಣ ಸಣ್ಣ ತೋಟ ಇದೆ ಅವನು, ನಾನು ಇವನು ಮದುವೆ ಆಗ್ಬೇಕಂತ ಮಾಡಿದ್ದೀನಿ, ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾನೆ. ಇವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಹುಡುಗನಿಗೆ, ಅಟ್ಟು ಎದುರಿದ್ದಾನೆ. ಜಮೀನ್ದಾರ್ ಹೇಳಿದಂತೆ, ಭಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅವನು, ನನ್ನ ಮಗಳು ಒಳ್ಳೆಯವನ್ನೇ ಆರಿಸ್ಕೊಂಡಿದ್ದಾಳೆ ಕಣಯ್ಯ, ಆದರೆ ನಿನ್ನ ಶಕ್ತಿ ಎಷ್ಟೊತ್ತು ಪರೀಕ್ಷೆ ಮಾಡಿಬಿಡ್ವೆ, ನಾನು ನನ್ನ ಮಗಳನ್ನು ಕೊಡ್ಬೇಕಲ್ಲ ನಿನಗೆ, ಅಳಿ ಆಗ ಅವನ ಶಕ್ತಿ ಇದೆಯಾ ನೋಡ್ಬೇಕಲ್ಲ, ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡಲಾ ಅಂತ ಕೇಳಿದಂತೆ. ಇಲ್ಲ ಅನ್ನೋಕ್ಕೂ ಧೈರ್ಯ ಇಲ್ಲ ಇವನಿಗೆ, ಒಂದು ಸಣ್ಣ ಪರೀಕ್ಷೆ ದೊಡ್ಡದಲ್ಲ, ನನ್ನ ಹತ್ರ ಮೂರು ಹೋರಿ ಇದ್ದಾಳೆ, ಈ ಬೈಲಲ್ಲ ನಿಂತ್ಕೋಬೇಕು, ಮರದ ಕೆಳಗೆ ನಿಂತ್ಕೋಬೇಕು, ನಾನು ಹೋರಿ ನಮ್ಮ ಕಟ್ಟಿಟ್ಟಿದ್ದೇನಲ್ಲ ಕೊನೆಯಿಂದ, ಒಂದೊಂದ ಹೋರಿ ಬಿಡ್ತಾ ಹೋಗ್ತೇನೆ, ನೀವೇನು ಮಾಡ್ಬೇಕು ಗೊತ್ತಾ, ಹೋರಿ ಬೆನ್ ಹತ್ತಿ ಅದ್ರ ಬಾಲ ಹಿಡ್ಕೊಂಡ್ಬಿಡ್ಬೇಕು, ಮುಂದೆ ಹೋಗ್ಲಾರ್ದಂಗೆ ಮಾಡ್ಬೇಕು, ಅಷ್ಟು ಮಾಡಿದರೆ ನನ್ನ ಮಗಳು ನಿನ್ನವಳೆ ಆಗೋಬು. ರೈತ ಅಂದ್ರೆ ಪುಣ್ಯಕ್ಕೆ ನನಗೆ ಗೊತ್ತಿರೋ ಕೆಲಸ ಹೇಳಿದ್ನಲ್ಲ ಯಜಮಾನ, ನನಗೆ ಹಸು ಕರು ಹಿಡ್ಕೊಳ್ಳೋದು ಹೊರಿ ಹಿಡ್ಕೊಳ್ಳೋದು ಗೊತ್ತಿದೆ ನನಗೆ, ಓ ಮಾಡ್ತೀನಿ ಸ್ವಾಮಿ ಅಂದ. ಓ ನಿಂತ್ಕೋ ಅಲ್ಲಿ ಬರೋದು ಕೆಳಗೆ ಅಂತ. ಓ ನಿಂತ್ಕೊಂಡ, ಅವನು ಗೊತ್ತು ಹೋರಿ ಹಿಡಿಯೋ ಸ್ವಲ್ಪ ಕಷ್ಟದ ಕೆಲಸ, ಇಂಥ ಚಂದದ ಹುಡುಗಿ ಸಿಗೋದಾದ್ರೆ ಯಮನ ಕೋಣದ ಬಾಲಾನು ಹಿಡ್ದಾನು ಅವನು. ಧೈರ್ಯ ಮಾಡಿದ ಹೋಗೇ ಬಿಡ್ತೀನಿ ಅಂತ ಹೇಳ್ದ. ದಿನ ಬಂತು, ಕಚ್ಚೆ ಕಟ್ಕೊಂಡು ಹುಡುಗ ತಯಾರಾಗಿ ನಿಂತ್ಕೊಂಡ, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕಾದ್ರೆ, ಮರದ ಕೆಳಗೆ ನಿಂತಿದ್ದಾನೆ, ಕೊಟ್ಟಿಗೆ ಬಾಗಿಲು ತೆಗೆದ ತಕ್ಷಣ ಹೋರಿ ಬರ್ತದೆ ಹೊರಗಡೆ ಓಡಿ ಬರ್ತದೆ. ಅವನೇನು ಮಾಡಬೇಕು, ಓಡಿ ಹೋಗಿ ಅದ್ರ ಪಕ್ಕ ಹೋಗ್ಬೇಕು, ಎದುರಿಗೆ ಹೋದ್ರೆ ಕೋಡಿಂದ ಎತ್ತ ಹಾಕ್ಬಿಡುತ್ತೆ ನಿಮ್ಮನ್ನ, ಪಕ್ಕಕ್ಕೆ ಹೋಗಿ ಟಕ್ ಅಂತ ಬಾಲ ಹಿಡಿದು ಹಿಡ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ. ಇಲ್ಲಿಬೇಕು ಅಂತ ಮಾಡಿದ್ರು. ಮರದ ಕೆಳಗೆ ನಿಂತು ನೋಡಿದ, ಕೊಟ್ಟಿಗೆ ಬಾಗಿಲು ತೆಗೀತು, ಒಂದು ಹೋರಿ ಬಂತಪ್ಪ ನುಗ್ಗಿ. ಅದೇನು ಹೋರಿನ ಸ್ವಾಮಿ, ಅದು ಆನೆ ಬಂದಂಗೆ ಬರ್ತದೆ, ಭಾರಿ ಗಾತ್ರ, ಮುಸುಗುಡ್ತಾ ಇದೆ ಹೋರಿ, ಕೋಡಿ ಹಿಂಗೆ ಕೆಳಗೆ ಮಾಡ್ಕೊಂಡು ಓಡಿ ಬತ್ತು. ಇವನು ಗಾಬರಿ ಆದ, ಅವನಂದ ಈ ಹೋರಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ, ಇನ್ನು ಮೂರು ಅಂತ ಹೇಳಿದ ನಾನು, ಹೆಂಗಿದ್ರು ಮಾವ ಈಗ ಹೋಗಲಿ ಇನ್ನು ಎರಡನೇ ಕೂ ಹುಡ್ಕೊಳ್ಳೋಣ ಅಂತ. ಅದಿಷ್ಟು ಭಾರಿ ಆಗಿರಲಾರ್ದು ಅಂತ ಆಸೆ ಮೇಲೆ ನಿಂತ್ಕೊಂಡ. ಮೊದಲೇ ಹೋರಿ ಹೋಗ್ಬಿಡ್ತು. ಒಂದು ಹತ್ತು ನಿಮಿಷ ಆದಮೇಲೆ ಕಾಯ್ತಾ ಇದ್ದ, ಮತ್ತೆ ಕೊಟ್ಟಿಗೆ ಬಾಗಿಲು ತೆಗೀತು, ಎರಡನೇ ಹೋರಿ ಓಡಿ ಬಂತು. ಅವನು ನೋಡ್ದ, ಇದು ಎರಡನೇ ಹೋರಿ ಮೊದಲಿಗಿಂತ ಭಾರಿ ಇದು, ಅದು ಕಣ್ಣೆಲ್ಲ ಕೆಂಪು ರಾವಿದೆ, ಇವನೇ ನೋಡ್ಕೊಂಡು ನೋಡ್ತಾ ಇದೆ. ಅವನು ಸರಸರ ಓಡಿ ಮರ ಹತ್ತಿ ಕೂತ್ಕೊಂಡ್ಬಿಟ್ಟ, ಇದು ಎಲ್ಲಾದ್ರೂ ಒಳಗೆ ಹೋಗ್ಲಿ, ಆ ಹುಡುಗಿ ಹಾಳಾಗಲ್ಲ, ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕಿನ್ನ, ಇಂಥ ಭಾರಿ ಹೋರಿನ ಕಂಡೇ ಇಲ್ಲ, ನಿಲ್ಲೋ ಸಾಧ್ಯ ಇಲ್ಲ, ಬಾಲ ಹಿಡ್ಕೊಳ್ಳೋ ಸಾಧ್ಯ ಇದೆಯಾ, ಬೇಡ ಹೋಗ್ಲಿ ಅಂತ. ಮೂರನೇದ್ದು ಏನಾದರೂ ಸಿಕ್ಕಿತ್ತೇನೋ ಚೆನ್ನಾಗಿರ್ತದೆ ಅಂತ ನೋಡಿದ. ಇವನ್ ದೈವ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಕೊಟ್ಟಿಗೆ ಬಾಗಿಲು ತೆಗೀತು, ಒಂದು ಹೋರಿ ಹೊರಗೆ ಬಂತು. ಹುಡುಗರ ಮುಖದ ಮೇಲೆ ನಗೆ, ಭಾರಿ ಖುಷಿ. ಅದನ್ನು ನೋಡಿದ್ರೆ ಹೋರಿ ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟಶಕ್ತವಾದಂಥ ಹೋರಿ ಅದು. ಓಡೋದು ಹಂಗಿರಲಿ, ನಡೆಯೋಕ್ಕೆ ಕಷ್ಟಪಡ್ತಾ ಇದೆ, ಒದ್ದಾಡ್ಕೊಂಡು ನಡೀತಾ ಇದೆ. ಇವನಂದ, ಇದೇನ್ರಿ ಬಾಲ ಹಿಡಿದೇನು, ಕೋಡೆ ಹಿಡಿದು ಕಟ್ಕೋಬೋದು, ಇದು ಹಿಡ್ಕೊಂಡು ಆರಾಮಾಗಿ ಹಾಕ್ಬೋದು ಅಂತ ನಿಂತ್ಕೊಂಡ. ಕೆಳಗೆ ಬಾಗಿ ಒಂದಿಷ್ಟು ಹಸಿರು ಹುಲ್ಲು ಹಿಡ್ಕೊಂಡ, ಇಳಿಬೇಕಲ್ಲ ತನ್ನ ಕಡೆಗೆ, ಹಸಿರು ತೋರಿಸಿ ಹತ್ತಿರ ಬರ್ತದೆ, ಟಕ್ ಅಂತ ಕುತ್ತಿಗೆ ಹಿಡಿದು ಕಟ್ ಹಾಕೋದು, ಬಾಲ ಹಿಡ್ಕೊಂಡು ಅಷ್ಟೇ ತಾನೆ, ಇನ್ನು ಆರಾಮಾಗಿಬಿಡು ಅಂತ ಹುಡುಗಿ ಸಿಕ್ಕಳು ನನಗೆ ಅಂತ ಕನಸ್ಕಂಡ. ಹತ್ತಿರ ಬಂತು ಹುಲ್ಲು ತೋರಿಸಿದ ತಕ್ಷಣ ಹುಲ್ಲು ತೊಗೊಂಡು ತಿಂದ್ಬಿಡ್ತದು, ಕುತ್ತಿಗೆ ಹಿಡ್ಕೊಂಡು ನಿನ್ನ ಬಾಲ ಹಿಡಿಬೇಕು ಅಂತ ಕೈ ಹಾಕಿದ, ಅದಕ್ಕೆ ಬಾಲನೇ ಇಲ್ಲ. ಅದಕ್ಕೆ ಏನೋ ಆದಾಗ ಬಾಲ ಕತ್ತರಿಸಾಕ್ಬಿಟ್ಟಿರ್ಬೇಕು ಯಾರೋ ಒಬ್ಬರು, ಅದಕ್ಕೆ ಬಾಲನೇ ಇಲ್ಲ. ಅಂತೂ ನಮ್ಮ ತರುಣನಿಗೆ ಒಂದು ಹೋರಿ ಬಾಲನು ಹಿಡಿಯಲಿಕ್ಕೆ ಆಗಲಿಲ್ಲ. ಪಾಪ ಮದುವೆ ತಪ್ಪೋಯ್ತು, ಜಮೀನ್ದಾರದ್ದು ಓಡಿಸಿ ಅವನ ನಿಲ್ಲಿಸ್ಬೇಡ ಇಲ್ಲಿ ಅಂತ ಓಡಿಸ್ಬಿಟ್ರು. ಕತೆ ಸಂದೇಶ ಇಷ್ಟೇ ಸ್ವಾಮಿ, ಮುಂದೆ ಸರಿ ಮಾಡಿದ್ರಾಯ್ತು ಅಂತ ಬಂದ ಅವಕಾಶ ಬಿಡ್ತೀವಿ ಪ್ರತಿ ಸಲ ನಾವು. ಓ ಈ ಸಲ ಹೋಗ್ಲಿ ಬಿಡಿ, ಮುಂದಿನ ಸಲ ನೋಡೋಣ ಚೆನ್ನಾಗಿರುತ್ತದೆ ಅಂತೀವಿ. ಯಾರಿಗೆ ಗೊತ್ತು ಮುಂದಿನ ಅಂಶ ಇದಕ್ಕಿಂತ ಭಾರಿ ಇರ್ಬೋದು, ಅಥವಾ ಬಂದ ಅವಕಾಶ ಸಿಗದೇ ಇರ್ಬೋದು. ಅದಕ್ಕೆ ದಯವಿಟ್ಟು ನಾನು ತರುಣರಿಗೆ ಹೇಳೋ ಮುಖ್ಯ ಮಾತು, ಮುಂದೆ ಹಾಕ್ಬೇಡಿ, ನೋಡೋಣ, ಇದಾಗ್ಲಿಲ್ಲಲ್ಲ ಮುಂದಿನ ಸಲ ನೋಡೋಣ, ಮುಂದಿನ ಸಲ ನೋಡೋಣ ಅನ್ಬೇಡಿ. ಯಾಕಂದ್ರೆ ಬಂದ ಅವಕಾಶ ಇದೇ ಅವಕಾಶ ಕೊನೆಯದು ಅನ್ನೋ ಹಾಗೆ ಪ್ರಯತ್ನಿಸಿ ಸಾಧಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಫಲತೆ ಬರ್ತದೆ. ಇದು ಬೇಡ, ಬಿಟ್ಬಿಡಿ, ಮುಂದಿನ ಸಲ ನೋಡೋಣ, ಮುಂದಿನ ಮುಂದಿನದು ಯಾಕೋ ಯಾರಿಗೆ ಗೊತ್ತು. ಆದ್ದರಿಂದ ದಯವಿಟ್ಟು ಯಾವ ಅವಕಾಶ ಬರುತ್ತೋ ಇದೇ ಕೊನೆಯ ಅವಕಾಶ ಅನ್ನೋ ಹಾಗೆ ಪ್ರಯತ್ನ ಮಾಡಿದಾಗ ನಮ್ಮ ಸಫಲತೆ ಆಗ್ತದೆ ಅನ್ನೋ

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬಳಿಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಕರೆದ ವರಂ ತರುಂ ದೇವ ಪೆರುಮಾಳ್ ಬಂದಾರ್, ಮುಕ್ತಿ ಮಳೆ ಕೊಡಿಯ ಮುಗಿಲ್ ಬಣ್ಣರ್ ಬಂದಾರ್. ಮೂಲಮೆ

0: ಸಂಯುಕ್ತಂ ಶವಿಕ್ಕಿಮಿಯದಾಂ ಶಿವ್ಲಿಂಗಂ ವಿಷಯಾದಾನ್ ಮರೆತಲೆಯಲ್ ಯಶಯಳುತ್ತಿಲ್ ವಣಂಗಂ ವಾಕ್ಯಂ ಮಂದಿರತ್ತಿನ್ ನಾಡದತ್ತಾಂ ತಿರುನಾಮತ್ತಿಲ್ ವಿರೈತ್ತಿಲಹವೇತುಮೆಯಲ್ ವಿರಂಡಾಂ ಒಂದ್ರಿಲ್ நெடமாசங்கீசையெல்லாம் நிறைந்த சொல்கில் உரைத்தவர் கண்டுரைத்த பொருளானவெல்லாம் உயர்விரதாருளான பெருமாள் தேசி சவிக்கினிதாம் சித்தென்பம் இசையாதார்க்கே
1: ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂಶಗೋಪ ಶ್ರೀ ಆದಿವಂಶಗೋಪ ಯತೀಂದ್ರ ಮಹಾದೇಶಿಕನ ಕರುಳಪ್ಪ
2: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ
1: ಶ್ರೀಮದ್ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯ ಪರಮಹಂಸ ಪರಿವ್ರಾತಕಾಚಾರ್ಯ ಸರ್ವತಂತ್ರ ಸ್ವತಂತ್ರೋಭಯ ವೇದಾಂತಾಚಾರ್ಯ ಶ್ರೀ ಭಗವದ್ರಾಪಾಂಚ ಸಿದ್ಧಾಂತ ನಿರ್ಧಾರಣ ಸಾರ್ವಭೌಮ ಶ್ರೀವಂಚಡಗೋಪಶ್ರೀ ರಂಗನಾಥ ಷಡಗೋಪ ಯತೀಂದ್ರ ಮಹಾಮ ಕರುಣಪ್ಪಾಡ್ ಸ್ವಾಮಿ.
3: ಕೇಳುಗರೆ, ಇದುವರೆಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
5: ಹೌದಾ? ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
5: ರಿವ್ಯೂ ನೋಡಿದೀಯಾ?
4: ಇಲ್ಲ.
5: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
6: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
2: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು

0: ಪ್ರಗತಿ, ಪ್ರೀತಿ ಸರಗೂರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನೆಚ್ಚಿನ ಹಾಡನ್ನು ನಿಮ್ಮದಿ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30 ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಯಾವುದೇ ಸರಕು ಸಾಗಣೆ ವಾಹನವು ಅಗತ್ಯ ದಾಖಲೆಗಳಿಲ್ಲದೆ ಚೆಕ್ಪೋಸ್ಟ್ ಅಥವಾ ರಾಜ್ಯದ ಗಡಿಯನ್ನು ದಾಟಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ವಾಣಿಜ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ತೆರಿಗೆ ಸೋರಿಕೆಗೆ ಅವಕಾಶ ನೀಡಬಾರದು. ಪ್ರಾಮಾಣಿಕ ತೆರಿಗೆದಾರರಿಗೆ ಯಾವುದೇ ರೀತಿಯ ತೊಂದರೆ ನೀಡದಂತೆ ಸೂಚನೆ ನೀಡಿದ್ದಾರೆ. ಜಿಎಸ್ಟಿ ಸಂಗ್ರಹದಲ್ಲಿ 9% ಪ್ರಗತಿಯಾಗಿದ್ದು ರಾಜ್ಯ ದೇಶದಲ್ಲೇ 2 ಸ್ಥಾನದಲ್ಲಿದ್ದು ಗುಜರಾತ್, ತಮಿಳುನಾಡು, ಹರಿಯಾಣ ರಾಜ್ಯಗಳಿಗಿಂತ ಹೆಚ್ಚು ಪ್ರಗತಿ ಹೊಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಬಳಿಕ ನಡೆದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರವಾನಿಗೆ ನವೀಕರಣ ಮೊತ್ತವನ್ನು 2 ಕಂತುಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸುವಂತೆ ತಿಳಿಸಿದ್ದಾರೆ. ಹೊಸದಾಗಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧರಿಸಲಾಗಿದೆ. ಅಧಿಕಾರಿಗಳು ಸರ್ಕಾರದ ಘನತೆ ಉಳಿಸುವ ವೃತ್ತಿಪರತೆ ಪ್ರದರ್ಶಿಸುವಂತೆ ಸಲಹೆ ನೀಡಿದ ಮುಖ್ಯಮಂತ್ರಿ, ಇಲ್ಲವಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಖಾಲಿ ಇರುವ ಹುದ್ದೆಗಳ ಭರ್ತಿ ಅನೇಕ ಕಾರಣಗಳಿಂದ ವಿಳಂಬವಾಗಿತ್ತು. ಅದರಲ್ಲೂ ಒಳ ಮೀಸಲಾತಿ ದೊಡ್ಡ ಸಮಸ್ಯೆಯಾಗಿತ್ತು. ಇದೀಗ 72,000 ಹುದ್ದೆಗಳ ನೇಮಕ ಸಂಬಂಧ ತೀರ್ಮಾನಿಸಲಾಗಿದ್ದು 2 ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವ ವಿಚಾರವೇ ಇಲ್ಲ ಎಂದು ಹೇಳಿದ್ದಾರೆ. ರೈತರನ್ನು ಒಕ್ಕಲೆಬ್ಬಿಸಿ ಟೌನ್ಶಿಪ್ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮೇಲೆ ಸಂಚಾರ ದಟ್ಟಣೆ ಸೇರಿದಂತೆ ಅನೇಕ ಒತ್ತಡವಿದೆ. ನೈಸ್ ಯೋಜನೆ ಸಂದರ್ಭದಲ್ಲಿ ಬೆಂಗಳೂರು ಸುತ್ತಮುತ್ತ 7 ಟೌನ್ಶಿಪ್ ಮಾಡಬೇಕು ಎಂಬ ಪ್ರಸ್ತಾವನೆ ಇತ್ತು. ಬಿಡದಿ ಟೌನ್ಶಿಪ್ ಆದರೆ ಸಂಚಾರ ದಟ್ಟಣೆ ಸ್ವಲ್ಪ ಸುಧಾರಿಸಬಹುದು ಎಂದು ಉಪಮುಖ್ಯಮಂತ್ರಿ ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ 517 ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30 ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಯವರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ವ್ಯವಹಾರಿಕ ಸಂಬಂಧ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ

ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆ ವೇಳೆ ಆಗಿರುವ ಅಡ್ಡ ಮತದಾನದಿಂದ ನೋವುಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರೈತರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ದ ಬಿಜೆಪಿ ಹೋರಾಟ ನಡೆಸಲಿದ್ದು, ಈ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಹೆಚ್ಚಿರುವ ಪ್ರದೇಶಗಳಿಗೆ ಸಂಜೆ ವೇಳೆಯಲ್ಲೂ ಆಟೋ ಟಿಪ್ಪರ್ಗಳನ್ನು ಕಳುಹಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಯಲಚೇನಹಳ್ಳಿ ಪ್ರದೇಶದಲ್ಲಿ ಈಗಾಗಲೇ ಸಂಜೆ ವೇಳೆಯಲ್ಲೂ ಕಸ ಸಂಗ್ರಹಣೆಗೆ ಆಟೋಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಯಲಚೇನಹಳ್ಳಿ ಕೆರೆ ಸಮೀಪದ ಕಸ ವರ್ಗಾವಣೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ರಸ್ತೆ ಬದಿಯಲ್ಲಿ ಕಸ ಬಿಸಾಡುವುದನ್ನು ಪರಿಣಾಮಕಾರಿಯಾಗಿ ತಡೆಯಬೇಕು ಎಂದು ಸೂಚಿಸಿದ್ದಾರೆ. ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಬೇಕಾದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಯಾರಾದರೂ ರಸ್ತೆ ಬದಿಯಲ್ಲಿ ಕಸ ಎಸೆಯುತ್ತಿರುವುದು ಕಂಡುಬಂದರೆ ತಕ್ಷಣ ಪಾಲಿಕೆ ಸಿಬ್ಬಂದಿಗೆ ಮಾಹಿತಿ ನೀಡಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ದ ದಂಡ ವಿಧಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆ ನಡೆಯುವ ಬಿಡಿಎ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ವಾಕಥಾನ್ನಲ್ಲಿ ಭಾಗವಹಿಸುವ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಎಂಆರ್ಸಿಎಲ್ ವಿಶೇಷ ಮೆಟ್ರೋ ಸೇವೆ ಪ್ರಕಟಿಸಿದೆ. ನಾಳೆ ಬೆಳಗ್ಗೆ 4 ಗಂಟೆಯಿಂದ ನಗರದ ಎಲ್ಲಾ ಮೆಟ್ರೋ ಮಾರ್ಗಗಳಲ್ಲಿ ರೈಲು ಸಂಚಾರ ಆರಂಭವಾಗಲಿದೆ ಎಂದು ತಿಳಿಸಿದೆ. ಈ ಮೆಟ್ರೋ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿನಲ್ಲಿ ಹುಲಿ ಸೆರೆಯಾಗಿದೆ. ಸೆರೆ ಸಿಕ್ಕ ಹೆಣ್ಣು ಹುಲಿ 8-10 ವರ್ಷವದ್ದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಚಿರಕನಹಳ್ಳಿ, ಕುಂದಕೆರೆ, ಕಡಬೂರು ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ಸಂಚಾರ ಕಂಡುಬಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೋನನ್ನು ಅಳವಡಿಸಿತ್ತು. ಆಹಾರ ಅರಸಿ ಬಂದಿದ್ದ ಹುಲಿ ಬೋನಿಗೆ ಬಿದ್ದಿದೆ. ಇದೇ ಭಾನುವಾರ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದ್ದು, ಒಟ್ಟು 1,23,545 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚಾಲನೆ ನೀಡಲಿದ್ದಾರೆ. ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಪಲ್ಸ್ ಪೋಲಿಯೋ ಕುರಿತು ಅರಿವು ಮೂಡಿಸಲಾಗುವುದು ಎಂದು ಆರ್ಸಿಎಚ್ ಅಧಿಕಾರಿ ಡಾ ಜಂಬಯ್ಯ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,40,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕೆಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದೇ 30ರಿಂದ ರಾಜ್ಯದ ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸಂಕ್ಷಿಪ್ತ ಸುದ್ದಿಗಳು. ಪ್ರವಾಹ ನಿಯಂತ್ರಣ ನಿಧಿಯಡಿ ಕೈಗೊಂಡ ಕಾರ್ಯಗಳು ಹಾಗೂ ಮಹಾನಗರ ಪಾಲಿಕೆ ವಿಜಯಪುರದಿಂದ ಕೈಗೊಂಡ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಿದ್ದತೆಗಳು ನಡೆಯುತ್ತಿವೆ. ಜಯಂತಿ ಅಂಗವಾಗಿ ಕೆಂಪೇಗೌಡರ ಮೂಲಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ.

ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರಿಗೆ ಸೋರಿಕೆ ತಡೆಗೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಅಬಕಾರಿ ಇಲಾಖೆಯಲ್ಲಿ 574 ಸನ್ನದುಗಳನ್ನು ಇ ಹರಾಜು ಹಾಕಲು ನಿರ್ಧಾರ. ರಾಜ್ಯದಲ್ಲಿ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ತೀರ್ಮಾನ, 2 ಅಧಿಕಾರಿಗಳ ನೇಮಕ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ ರಾಜ್ಯ ಪ್ರವಾಸ, ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕೆಂಪೇಗೌಡ ಜಯಂತಿಯಲ್ಲಿ ಭಾಗಿ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲು ನಿರ್ಧಾರ, ನಾಳೆ ಬೆಂಗಳೂರಿನಲ್ಲಿ ಅಧಿಕೃತ ಘೋಷಣೆ. ಇದೇ 30 ಕರಾವಳಿ ಹಾಗೂ ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಏರಿಕೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಕಾರ್ಡ್ 10ನೇ ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2004 ರಿಂದ 2014 ರ ಅವಧಿಯಲ್ಲಿ 26 ಲಕ್ಷ ಕೆಜಿ ಇದ್ದ ಸಿಂಥೆಟಿಕ್ ಮಾದಕ ವಸ್ತುಗಳ ಜಪ್ತಿ ಪ್ರಮಾಣವು 2014 ರಿಂದ 2026 ರ ಅವಧಿಯಲ್ಲಿ 1,18,00,000 ಕೆಜಿಗೆ ಏರಿಕೆಯಾಗಿದೆ. ಇದು ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ವಸ್ತುಗಳ ಬೇಡಿಕೆ ಹಾಗೂ ಪೂರೈಕೆ ಕಡಿತ ಮತ್ತು ಪುನರ್ವಸತಿಗೆ ಒತ್ತು ನೀಡುವ ಮಾದಕ ವಸ್ತು ನಿಯಂತ್ರಣ ದೃಷ್ಟಿಕೋನ ಪತ್ರ 2026-2029 ಬಿಡುಗಡೆ ಮಾಡಿದರು. ಇದರ ಜೊತೆಗೆ ಸುಮಾರು 6,000 ಕೋಟಿ ರೂಪಾಯಿ ಮೌಲ್ಯದ 2,09,500 ಕೆಜಿಗೂ ಅಧಿಕ ಮಾದಕ ವಸ್ತುಗಳನ್ನು ನಾಶಪಡಿಸುವ ಮಾದಕ ವಸ್ತು ವಿಲೇವಾರಿ ಪಾಕ್ಷಿಕಕ್ಕೂ ಚಾಲನೆ ನೀಡಿದ ಗೃಹ ಸಚಿವರು, ಈ ಕ್ರಮವು ಮಾದಕ ವಸ್ತು ಜಾಲಗಳಿಗೆ ದೃಢ ಸಂದೇಶ ರವಾನಿಸಲಿದೆ ಎಂದರು. ನಶೆ ಮುಕ್ತ ಭಾರತ ಅಭಿಯಾನ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಒಂದು ಸಾಮೂಹಿಕ ಚಳುವಳಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಬಿಎಸ್ ವರ್ಮಾ ಅವರ ಲೇಖನವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ಮಾದಕ ವಸ್ತು ಮುಕ್ತ ಭಾರತ ಮತ್ತು ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಆಂದೋಲನದಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ನಾಳೆ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ವೆನೆಜುವೆಲಾದಲ್ಲಿ ಸಂಭವಿಸಿದ 2 ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 589ಕ್ಕೆ ಏರಿಕೆಯಾಗಿದ್ದು ಸುಮಾರು 3,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7.2 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪನಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ವಿಶ್ವದ ಹಲವು ದೇಶಗಳು ವೆನೆಜುವೆಲಾದ ರಕ್ಷಣಾ ಕಾರ್ಯಕ್ಕೆ ನೆರವು ನೀಡುವುದಾಗಿ ಘೋಷಿಸಿವೆ. ಭಾರತ ಸರ್ಕಾರ

0: ಕೂಡ ಆಪರೇಷನ್ ಆಮಿಸ್ಟಾಡ್ ಮೂಲಕ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳೊಂದಿಗೆ ಇಂದು ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೀಷ್ಮ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿದೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ದುರಂತದ ಬಗ್ಗೆ ಸಂತಾಪ ಸೂಚಿಸಿ ಪರಿಹಾರ ಕಾರ್ಯಗಳಿಗೆ ಅಗತ್ಯವಿರುವ ಎಲ್ಲಾ ಬೆಂಬಲವನ್ನು ನೀಡಲು ಭಾರತ ಸಿದ್ದವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದ ಸಂದೇಶವನ್ನು ಉಲ್ಲೇಖಿಸಿರುವ ಅಧ್ಯಕ್ಷರು ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಕ್ತವಾಗುತ್ತಿರುವ ಬೆಂಬಲವನ್ನು ಶ್ಲಾಘಿಸಿದ್ದಾರೆ ಹಾಗೂ ಭಾರತದ ಈ ಸಹೋದರತ್ವದ ಮನೋಭಾವಕ್ಕೆ ವೆನಿಜುವೆಲಾ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ 16ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲು ಜಪಾನ್ ಪ್ರಧಾನಮಂತ್ರಿ ಸುನಾಯೆ ತಕೈಚಿ ಅವರು ಜುಲೈ 1-3 ನವದೆಹಲಿಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಹಕರ ಸುರಕ್ಷತೆಯನ್ನು ಕಾಯ್ದುಕೊಳ್ಳುವ ಜೊತೆಯಲ್ಲೇ ಉದ್ಯಮ ಸ್ನೇಹಿ ವಾತಾವರಣವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಜನ ವಿಶ್ವಾಸ ಕಾಯ್ದೆ ಸುಧಾರಣೆಗಳನ್ನು ಜಾರಿಗೆ ತಂದಿದೆ. ಇದರ ಅಡಿಯಲ್ಲಿ ಔಷಧಗಳು ಮತ್ತು ಸೌಂದರ್ಯ ವರ್ಧಕಗಳ ಕಾಯ್ದೆ 1940 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅನ್ವಯ ಬರುವ ಸಣ್ಣ ಪುಟ್ಟ ಅಪರಾಧಗಳನ್ನು ತರ್ಕಬದ್ಧಗೊಳಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳ ಭಾಗವಾಗಿ ಜಾಹೀರಾತುಗಳಿಗಾಗಿ ಸರ್ಕಾರಿ ವಿಶ್ಲೇಷಕರ ವರದಿ ಬಳಸುವುದಕ್ಕೆ ವಿಧಿಸಲಾಗುತ್ತಿದ್ದ ದಂಡದ ನಿಬಂಧನೆಯನ್ನು ಕೈಬಿಡಲಾಗಿದೆ. ಕೃತಕ ಬುದ್ಧಿಮತ್ತೆ, ಪರಮಾಣು, ಬಾಹ್ಯಾಕಾಶ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳು ಭವಿಷ್ಯದ ಪ್ರಗತಿ ಹಾಗೂ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ನಿರ್ಧರಿಸಲಿವೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಅವರು, ಮುಂಚೂಣಿ ತಂತ್ರಜ್ಞಾನಗಳಲ್ಲಿ ಭಾರತವು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. ಲಂಡನ್ನಲ್ಲಿ ನಡೆದ ವಾರ್ಷಿಕ ಯುಕೆ ಭಾರತ ಪ್ರಶಸ್ತಿಗಳು 2026 ಕಾರ್ಯಕ್ರಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಯುಕೆ ಭಾರತ ಬಾಂಧವ್ಯವನ್ನು ಉನ್ನತೀಕರಿಸುವಲ್ಲಿ ತೋರಿದ ಅಸಾಧಾರಣ ನಾಯಕತ್ವಕ್ಕಾಗಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದ ಪೋಸ್ಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಭಾರತ ಯುಕೆ ಸಂಬಂಧಗಳನ್ನು ಬಲಪಡಿಸುತ್ತಿರುವ ಸರ್ಕಾರಗಳು, ವ್ಯವಹಾರಗಳು, ಶಿಕ್ಷಣ ತಜ್ಞರು, ಸಾಂಸ್ಕೃತಿಕ ಕ್ಷೇತ್ರ ಮತ್ತು ಅನಿವಾಸಿ ಭಾರತೀಯ ಸಮುದಾಯದಾದ್ಯಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ಮನ್ನಣೆ ಸಲ್ಲುತ್ತದೆ ಎಂದು ಹೇಳಿದ್ದಾರೆ. ಕ್ಯಾಲಿಫೋರ್ನಿಯಾದ ಪುಲ್ಲರ್ ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರಮುಖವಾಗಿ ಭಾರತದ ರೌನಕ್ ಚೌಹಾನ್ ವಿಶ್ವದ 6ನೇ ಶ್ರೇಯಾಂಕಿತ ಮತ್ತು ಪುರುಷರ ಸಿಂಗಲ್ಸ್ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾ ತೈಪೇಯ ಚೌಟಿಯಾನ್ ಚೆನ್ ವಿರುದ್ಧ 21-17, 26-24 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಟೂರ್ನಿಯ ಅತಿ ದೊಡ್ಡ ಅಚ್ಚರಿ ಮೂಡಿಸಿದ್ದಾರೆ. ಇನ್ನು ಪುರುಷರ ಸಿಂಗಲ್ಸ್ ವಿಭಾಗದಲ್ಲೇ ಭಾರತದ ಕಿಡಂಬಿ ಶ್ರೀಕಾಂತ್ ಮಲೇಷಿಯಾದ ಲೀ ಜಿ ಜಿಯಾ ವಿರುದ್ಧ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಗೆಲುವು ದಾಖಲಿಸಿದರು. ಮಹಿಳಾ ಸಿಂಗಲ್ಸ್ನಲ್ಲಿ ತಾನ್ವಿ ಶರ್ಮಾ, ರಕ್ಷಿತಾ ಸ್ತ್ರೀ ಮತ್ತು ದೇವಿಕಾ ಸಿಹಾಗ್ ಅಂತಿಮ 8 ಘಟ್ಟ ಪ್ರವೇಶಿಸಿದರು. ಜರ್ಮನಿಯಲ್ಲಿ ನಡೆದ ISSF ಜೂನಿಯರ್ ವಿಶ್ವ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಶೂಟರ್ಗಳು 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ ಒಟ್ಟು 24 ಪದಕಗಳನ್ನು ಜಯಿಸಿ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಭಾರತದ ಪರವಾಗಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಸೇಜಲ್ ಕಾಂಬ್ಳೆ, ಪುರುಷರ 25

ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ನಲ್ಲಿ ಸಮೀರ್, ಪುರುಷರ 50 ಮೀಟರ್ ರೈಫಲ್ ಮೂರು ಪೊಸಿಷನ್ಸ್ ವಿಭಾಗದಲ್ಲಿ ರೋಹಿತ್ ಕನ್ಯಾನ್ ಮತ್ತು ಪುರುಷರ 10 ಮೇಡಕ್ ಏರ್ ರೈಫಲ್ನಲ್ಲಿ ಪ್ರೀತಮ್ ಕೇಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಸೇಜಲ್ ವಂಶಿಕ ಮತ್ತು ನವ್ಯಾ ಬಿಷ್ಣೋಯ್ ಅವರನ್ನೊಳಗೊಂಡ ಮಹಿಳಾ ತಂಡವು ತಂಡ ವಿಭಾಗದಲ್ಲಿ ಸ್ವರ್ಣ ಪದಕ ತಂದುಕೊಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 589 ಏರಿಕೆ, ಸಂಕಷ್ಟಕ್ಕೆ ಭಾರತ ಸ್ಪಂದನೆ, ಅಗತ್ಯ ಪರಿಹಾರ ಸಾಮಗ್ರಿ ರವಾನೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ 5 ಕ್ರೀಡಾಪಟುಗಳು ಕ್ವಾರ್ಟರ್ ಫೈನಲ್ಸ್ಗೆ ಪ್ರವೇಶ. ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್, 7 ಚಿನ್ನ ಸೇರಿ 24 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಭಾರತಕ್ಕೆ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆ ಒಂದು ಜನಗಳ ಗುಂಪು ಶೈಕ್ಷಣಿಕವಾಗಿ ಆಗ್ಬೋದು, ಸಾಂಸ್ಕೃತಿಕವಾಗಿ ಆಗ್ಬೋದು, ಅಥವಾ ಆಚಾರಾತ್ಮಕವಾಗಿ ಆಗ್ಬೋದು, ವಿಚಾರಾತ್ಮಕವಾಗಿ ಆಗ್ಬೋದು, ಸಾಮುದಾಯಿಕವಾಗಿ ಸಂಸ್ಕೃತಿಯನ್ನು ಒಳಗೊಂಡಂತ ಒಂದು ಗುಂಪು ಆಗ್ಬೋದು. ಈ ತರ ನಾವು ಏನು ಗುಂಪು ನೋಡ್ತೀವಿ ಆ ಗುಂಪನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ಜಾನಪದ ಅಂತ ಕರಿತೀವಿ. ಫೋಕ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಫೋಕ್ಲೋರ್ ಅಂತ ಕರೆಯೋದು. ಈಗ ಫಾರ್ ಎಕ್ಸಾಂಪಲ್, ಒಂದು ಗೀತೆ, ಜನಪದ ಗೀತೆ, ಅದನ್ನ ಅಧ್ಯಯನ ಮಾಡ್ತೀವಿ ನಾವು, ಅದನ್ನ ಫೋಕ್ಲೋರ್ ಅಂತ ಕರೆಯೋದು, ಜಾನಪದ ಅಂತ ಕರೆಯೋದು ಅದನ್ನ. ಹಾಗಾಗಿ ಜನಪದವನ್ನ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಜಾನಪದ ಅಂತ ಕರಿತೀವಿ. ಹಾಗಾಗಿ ಜಾನಪದ ಕಲೆ ಅಂತಕ್ಕಂಥದ್ದನ್ನ ಯಾರ್ಯಾದ್ರೂ ಬಳಸ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಭಾವನೆ. ಜನಪದ ಕಲೆ, ಜನಪದ ಕಲೆಗಳು ಜಾನಪದ ಅಂತ ಬಳಸಬಾರ್ದು ಅನ್ನೋದು ಒಂದು ನನ್ನ ಒಂದು ಕಿವಿ ಮಾತು. ಇತ್ತೀಚೆಗೆ ಕಾಣೆಯಾಗ್ತಾ ಇದೆ ಏನಂದ್ರೆ, ಎತ್ತುಗಳು ಇತ್ತೀಚೆಗೆ ಸಿಗ್ತಾನೆ ಇಲ್ಲ, ಎಲ್ಲಿ ನೋಡಿದ್ರು ಹೈಬ್ರಿಡ್ ಆದಂತ ದನಗಳು ಈ ತರ ಬರ್ತಾ ಇರ್ತಕ್ಕಂಥ ವಿದೇಶಿ ತಳಿಗಳು ಈ ತರ ಕಾಣ್ತಾ ಇದ್ದೀವಿ. ಆ ಕಾಲದಲ್ಲಿ ಎತ್ತುಗಳನ್ನ ನಮ್ ಜನರು ಹೇಗ್ ಸಾಕ್ತಾ ಇದ್ರು, ಹೇಗ್ ನೋಡ್ಕೊತಾ ಇದ್ರು ಅಂತನ್ನೋದಕ್ಕೆ ಒಂದು ಸಾಹಿತ್ಯವನ್ನ ನಮ್ ಜನಪದರು ಕಟ್ಕೊಂಡಿದ್ದಾರೆ. ಆ ಒಂದು ಸಾಹಿತ್ಯದ ಒಂದು ತುಣುಕನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತೇನೆ.
2: ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರು ಕೋಲು, ಬೆಳ್ಳಾನೆ ಎರಡೆತ್ತು ಬೆಳ್ಳಿಯ ಬಾರು

0: ಗ್ರಾಮೀಣ ಸೊಗಡಿನ ಒಂದು ಜನಪದ ಗೀತೆಯನ್ನು ತುಂಬ ಸೊಗಸಾಗಿ ನಮ್ಮ ಕೇಳುಗೋಸ್ಕರ ವ್ಯಕ್ತಪಡಿಸಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಸರ್.
1: ಥ್ಯಾಂಕ್ ಯು
0: ಸರ್. ಹಾಗೆಯೇ ತಾವು ಈ ಜನಪದ ಕಲೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಹಲವಾರು ಲೇಖನಗಳನ್ನು, ಕವನಗಳನ್ನು, ಹಾಗೆಯೇ ಪುಸ್ತಕಗಳನ್ನು ಕೂಡ ಬರೆದಿದ್ದೀರಾ ಸರ್. ಇವುಗಳ ಕುರಿತು, ಇವುಗಳ ಆಶಯವನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಸರ್, ಜಾನಪದದಲ್ಲಿ ನಾವು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ ಮತ್ತು PhD ಕೂಡ ಪಡ್ಕೊಂಡಿದ್ದೀವಿ. ಈಗಿರುವಾಗ ಜಾನಪದ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಯಾರಿಗಾದರೂ ಮನಸ್ಸಿಗೆ ಬಂದೇ ಬರುತ್ತದೆ. ಹಾಗಾಗಿ ಹಲವು ಲೇಖನಗಳನ್ನ, ಈಗ ಜಾನಪದವನ್ನು ಕುರಿತು ನಾವು ಅಧ್ಯಯನ ಮಾಡಬೇಕಾದ್ರೆ ಕೆಲವು ಲೇಖನಗಳನ್ನ ಬರೆದು ಲೇಖನಗಳನ್ನ ಪ್ರೆಸೆಂಟ್ ಮಾಡಿದ್ದೀವಿ. ಈಗ ಜನಪದ ಕಥೆಗಳಲ್ಲಿ ಮಹಿಳೆ ಸ್ಥಾನ ಹೇಗೆ ಅಂತಕ್ಕಂಥದ್ದು ಒಂದು ಲೇಖನ. ಸೋಲಿಗರಿಗೆ ಸಂಬಂಧಪಟ್ಟಂತೆ ಆಹಾರ ಪದ್ಧತಿ ಹೇಗಿದೆ. ನಾನು PhD ಮಾಡಿದ್ದೇ ಸೋಲಿಗರ ಮೇಲೆ. ಅದು ಯಾವ ಭಾಗ ಅಂತಂದ್ರೆ ಬಿಳಿಗಿರಿರಂಗನ ಬೆಟ್ಟ, ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿರಂಗನ ಬೆಟ್ಟ ಅಲ್ಲಿರ್ತಕ್ಕಂಥ ಸೋಲಿಗರ ಕುರಿತು ನಾನು PhD ಮಾಡಿದ್ದೀನಿ. ಬಹಳ ಖುಷಿ ಇದೆ ಸರ್ PhD ಮಾಡಿರೋ ವಿಚಾರದಲ್ಲಿ. ಯಾಕಂತಂದ್ರೆ ಸೋಲಿಗರು ನಮ್ಮನ್ನ ಮಾತಾಡ್ಸೋದೇ ಕಷ್ಟ, ಅವ್ರು ಮಾತಾಡ್ಸಿದಿರ್ಲಿ ನಾವು ಮಾತಾಡ್ಸೋದೇ ಕಷ್ಟ ಅವ್ರನ್ನ. ಏನೋ ಅವರು ಒಂಥರ ಸ್ವಲ್ಪ ಸಂಕೋಚ ಸ್ವಭಾವ. ಯಾವ ಫೀಲ್ಡ್ ವರ್ಕ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಫೀಲ್ಡ್ ವರ್ಕ್ಗೆ ಹೋದ್ರೆ ಅವರು ದಾರಿಲಿ ಹೋಗ್ತಾ ಇದ್ರೆ ನಮ್ಗೆ ಜಾಗ ಬಿಟ್ಬಿಟ್ಟು ಸೈಡ್ ಹೊಟ್ಟ ಬಿಡೋದು, ಮಾತಾಡಿಸಿದ್ರೆ ಮಾತಾಡೋಗಿಲ್ಲ ಹೊಟ್ಟ.

ಈ ತರ ಎಷ್ಟೋ ಬಾರಿ ಹೋಗಿ ಎಷ್ಟೋ ಬಾರಿ ಹಿಂದಕ್ಕೆ ಬಂದಿದ್ದೀನಿ 5 ವರ್ಷದಲ್ಲಿ. ಆಮೇಲೆ ಬಿಳಿಗಿರಂಗನ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಮಾಡಲೇಬೇಕು ಅಂತೇಳಿ ನಮ್ಮ ಶೈಕ್ಷಣಿಕವಾದಂಥ ಬ್ಯಾಕ್ಗ್ರೌಂಡ್ ಅಲ್ಲಿ ವಿಚಾರಿಸಿದಾಗ ಕೆಲವರು ಸ್ನೇಹಿತರು ಮಾರ್ಗದರ್ಶನ ಮಾಡಿದ್ರು. CM ನರಸಿಂಹಮೂರ್ತಿ ಅಂತ ಗಾಯಕರಿದ್ದಾರೆ ಚಾಮರಾಜನಗರದಲ್ಲಿ, ಅವರು ಬಿಳಿಗಿರಂಗನ ಬೆಟ್ಟದಲ್ಲಿ ಒಬ್ರು ಗುರುಸ್ವಾಮಿ ಅಂತಿದ್ದಾರೆ, ಬಸವೇಗೌಡ ಅಂತಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಕೊಟ್ರು. ಆ ಪರಿಚಯ ಮಾಡಿಕೊಟ್ಮೇಲೆ ನಮಗೆ ತುಂಬಾ ಈಸಿ ಆಯ್ತು ಅಧ್ಯಯನ ಮಾಡಲಿಕ್ಕೆ. ಸ್ಟಾರ್ಟಿಂಗ್ ಅಲ್ಲಿ ಕಾಡು ಮೇಡು ಹತ್ತದು ತುಂಬಾ ಕಷ್ಟ ಆಗೋದು, ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಕಷ್ಟ ಆಗೋದು, ಏನ್ ಮಾಡೋದೋ ಬೇಡವೋ ಅಂತಾನೆ ಅನ್ನಿಸ್ಬಿಟ್ಟಿತ್ತು. ಆದ್ರೆ ಕಷ್ಟನೇ ನಿಷ್ಠರನ್ನು ಎಲ್ಲ ಸ್ನೇಹಿತರುಗಳು ಸಾಥ್ ಕೊಟ್ರ ಜೊತೆಗೆ ಹೋಗಿ ಕ್ಷೇತ್ರ ಕಾರ್ಯ ಮಾಡಿ ಬಂದು ಎಲ್ಲ ಅಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿರ್ತಕ್ಕಂಥ ದಾಖಲೆಗಳನ್ನ ದತ್ತಾಂಶಗಳನ್ನೆಲ್ಲ ವರ್ಗೀಕರಣ ಮಾಡಿಕೊಂಡು PhD ಮಾಡಿ ಮುಗಿಸ್ದಾಗ ಬಹಳ ಖುಷಿ ಆಗೋಯ್ತು. ನಾನು ಕ್ಷೇತ್ರ ಕಾರ್ಯ ಮಾಡೋ ಸಂದರ್ಭದಲ್ಲಿ ಒಂದು ನಡೆದ ಸಣ್ಣ ಘಟನೆ ನಿಮ್ಗೆ ಹೇಳ್ತೀನಿ. ಅದು ದೊಡ್ಡ ಕಾಡಲ್ವಾ, ಅಲ್ಲಿ ಒಂದು ಗುಂಪು ಸೇರ್ಕೊಬಿಟ್ಟಿದೆ. ನಾನು ಕ್ಷೇತ್ರ ಕಾರ್ಯಕ್ಕೆ ಹೋಗಿದ್ದೀನಿ, ಏನು ಗುಂಪು ಅಂತ ಗೊತ್ತಿಲ್ಲ. ಒಬ್ಬ ಹೆಂಗಸು ತುಂಬ ಅಳ್ತಾ ಇದ್ದಾಳೆ, ಯಾಕೆ ಅಳ್ತಾ ಇದ್ದಾಳೆ ಅಂತಲೂ ಗೊತ್ತಿಲ್ಲ. ಆಮೇಲೆ ಹತ್ರ ಹೋಗಿ ವಿಚಾರಿಸಿದ ಮೇಲೆ ಹೇಳಿದ್ರು, 2 ದಿನ ಆಗಿದೆ 3 ದಿನ ಆಗಿದೆ ಕಾಡು ಹೋದವನು ನಮ್ಮ ಯಜಮಾನರು ಬಂದಿಲ್ಲ ಅಂತ. ಈ ಕಾಡು ಎಲ್ಲಿ ಹೋಗಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ. ಆ ಕಾಡಲ್ಲಿ ಅವ್ರನ್ನ ಹೆಂಗೆ ಹುಡ್ಕೋದು, ಕಾಡಲ್ಲಿ ಹೆಂಗೆ ಹುಡ್ಕೋಕೈತದೆ, ಭಾಳ ಕಷ್ಟ ನೋಡಿ. ಅವ್ರಿಗೆ ಎಷ್ಟು ಟೆಕ್ನಿಕ್ ಇದೆ ಅಂದರೆ ಆ ಗುಂಪಲ್ಲಿ ಅಷ್ಟು ಮಾತಾಡ್ತಿದ್ದಾಗೇನೆ ಒಬ್ಬನು ಸರಸರಸರ ಅಂತ ಮರ ಹತ್ಬಿಟ್ಟ, ಹೈಟ್ ಅತಿ ಎತ್ತರದ ಮರ, ನೀಲಗಿರಿ ಮರ ಬರ್ತವೆ ಅಲ್ಲಿ, ನೀಲಗಿರಿ ಮರ ದೊಡ್ಡ ಮರ ಹತ್ಬಿಟ್ಟ ಅವನ ಮೇಲೆ ನಿಂತ್ಕೊಂಡು ಹಿಂಗೆ ಹಾಕೊಂಡು ನೋಡ್ದ ಸುತ್ತ ಹಿಂಗೆ. ಅಲ್ಲಿ ನೋಡಿದ್ರೆ ಏನು ಕಾಣ್ತದೆ, ಕೆಳಗೆ ಬಿದ್ದಿರೋರು ಏನಾರು ಆಗಿರೋರು ಹೆಚ್ಚು ಕಡಿಮೆ ಆಗಿರೋರು ಏನಾರು ಕಾಣ್ತಾರ, ಅವ್ರ ತಿಳುವಳಿಕೆ ಇದೆಯಲ್ಲ ಕಾಡಿನಲ್ಲಿ ಹೊಂದ್ಕೊಂಡು ಭಾಳ ಅಂತ ತಿಳುವಳಿಕೆ ಇದೆಯಲ್ಲ, ಬಹಳ ಸೂಕ್ತ, ಎಷ್ಟು ಬ್ರಿಲಿಯಂಟ್ ಇವರು ಅಂತ ಅನ್ನಿಸ್ಬಿಡ್ತು. ಅವ್ರು ನೋಡುವಾಗ ಎಲ್ಲಿ ಹದ್ದುಗಳು ಆಡ್ತಾ ಇದೆ ಅಂತ ನೋಡ್ತಾ ಇದಾರೆ, ಕೆಳಗೆ ಇಳಿದ ಮೇಲೆ ಹೇಳಿದ್ರು ಹದ್ದು ಎಲ್ಲ ಆಡ್ತಾ ಇದೆ ಅಂತ ನೋಡಿಕೊಂಡು ಅದೇ ಜಾಗಕ್ಕೆ ಹೋದ್ರು, ಅದೇ ಜಾಗದಲ್ಲಿ ಹುಲಿ ಹೊಡೆದಾಕ್ಬಿಟ್ಟಿತ್ತು. ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಯಾವ್ದಾದ್ರು ಏರಿಯಾ ಹೇಳಿದ್ರೆ ಹುಡಿಕೊಂಡು ಹೋಗೋದು ಬಹಳ ಕಷ್ಟ ಸಿಟಿ ಒಳಗಡೆನೆ, ಅಂಥದ್ರಲ್ಲಿ ಇಂಥ ಕಾಡಿನಲ್ಲಿ ಇಂಥ ಜಾಗ ಎಷ್ಟು ಈಸಿಯಾಗಿ ಕಂಡುಹಿಡಿದ್ರು ಅಂತ ಅನ್ನಿಸ್ತು. ಇದು ಒಂದು ಅನುಭವ ಇದು ನನಗೆ.

0: ಆಮೇಲೆ ಪಿ ಎಚ್ ಡಿ ಮಾಡಿದೆ ಬಿಳಿಗಿರಂಗನ ಬೆಟ್ಟದ ಅರಣ್ಯ ಜಾನಪದ ಅಂತೇಳಿ ಪಿ ಎಚ್ ಡಿ ಮಾಡಿದೆ. ಅವರು ಪ್ರಾಣಿಗಳ ಜೊತೆಗೆ ಈಗ ಸಂಬಂಧ ಇರುತ್ತದೆ, ಅವರು ಕಾಡಿನೊಳಗಡೆ ಹೊಂದ್ಕೊಂಡು ಹೇಗೆ ಹೇಗೆ ಜೀವನ ಮಾಡ್ತಾರೆ, ಆರೋಗ್ಯ ಕೆಟ್ಟರೆ ಆರೋಗ್ಯ ಸುಧಾರಿಸ್ಕೊಳ್ಳೋಸ್ಕೋಸ್ಕರ ಅವರು ಏನೆಲ್ಲ ಔಷಧಿ ಕಂಡುಕೊಂಡಿದ್ದಾರೆ. ಆಮೇಲೆ ಅದರ ಜೊತೆಗೆ ಇವರು ಅಲ್ಲಿ ಕಾಡಿನಲ್ಲಿ ಸಿಗ್ತಕ್ಕಂತ ಕೆಲವು ಸಂಪನ್ಮೂಲಗಳಿದಾವೆ, ಬೆಟ್ಟದ ನೆಲ್ಲಿಕಾಯಿ, ಹೊಂಗೆ ಬೀಜ, ಬೇವಿನ ಬೀಜ, ಈ ಥರದನ್ನೆಲ್ಲನೂ ಅಲ್ಲಿ ಸೇಮ್ ಸ್ವಾಮಿ ವಿವೇಕಾನಂದ ಅವರದು ಒಂದು ಕೇಂದ್ರ ಇದೆ, ಆ ಕೇಂದ್ರದ ಮುಖಾಂತರ ಒಂದು ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲನು ಸೇರಿಸಿ ನಾನು ಅರಣ್ಯ ಜನಪದ ಅಂತೇಳಿ ಪಿ ಎಚ್ ಡಿ ಮಾಡಿದೆ. ಒಳ್ಳೆ ಪ್ರಶಂಸೆ ಬಂತು. ಅದಾದ್ಮೇಲೆ ನನಗೆ ಆಸಕ್ತಿ ಇನ್ನೂ ಇತ್ತು, ಸೋಲಿಗರ ಜಾನಪದ ವೈವಿಧ್ಯ ಅಂತೇಳಿ ಅವ್ರದೊಂದು ಪುಸ್ತಕ ಮಾಡಿದೆ. ದೇವರಾಜ ಮಾರ್ಕೆಟ್ ಡೈಲಿ ನಾವು ತಿರುಗಾಡ್ತಕ್ಕಂಥ ಜಾಗದಲ್ಲಿ ಏನಾದರೂ ಜಾನಪದ ಹುಡುಕ್ಬೋದಾ ಅನ್ನೋ ಆಸಕ್ತಿ. ಹಾಗೆ ದೇವರಾಜ ಮಾರುಕಟ್ಟೆಗೆ ಓಡಾಡ್ತಾ ಜನಪದೀಯವಾಗಿ ನಮ್ಮ ಭಾಷೆ ಹೇಗಿದೆ, ಅಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಅಕ್ಕಪಕ್ಕದಲ್ಲೇ, ಕಿಕ್ಕಿರಿ ಅಂತ ಜಾಗದಲ್ಲಿ ಕಿತ್ತಾಡೋ ಅಂತ ಜನಗಳು ಜಾಸ್ತಿ ಇರುವಾಗ ಅಲ್ಲಲ್ಲಿ ಅಲ್ಲಲ್ಲೇ ಮಡಿಕೊಂಡು ಮಾರ್ತಾ ಇರ್ತಾರೆ, ಹೆಂಗ್ ಹೊಂದ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ, ವ್ಯಾಪಾರ ಶೈಲಿ ಹೇಗೆ, ತರಕಾರಿ ಆಗ್ಬೋದು ಬೇರೆ ತರ ಆಗ್ಬೋದು, ಇದೆಲ್ಲಾನು ಇಟ್ಕೊಂಡು ಮೈಸೂರಿನ ದೇವರಾಜ ಮಾರುಕಟ್ಟೆಯ ಜನಪದ ಸಂಸ್ಕೃತಿ ಅಂತೇಳಿ ಒಂದು ಪುಸ್ತಕ ಮಾಡಿದೆ. ಇನ್ನೂ ಪ್ರೋಸೆಸ್ ಅಲ್ಲೆಲ್ಲ ಇನ್ನು ಮಾಡ್ತಾ ಇದೀವಿ, ಇನ್ನು ಕ್ಷೇತ್ರದಲ್ಲಿ ಕೆಲಸಗಳು ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ತುಂಬಾ ಇದೆ.
1: ಸರ್, ಹಾಗೇನೆ ತಮ್ಗೆ ಮೈಸೂರು ಜಿಲ್ಲಾ ಯುವ ಜಾನಪದ ಪ್ರಪಂಚ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನ ಗೌರವಿಸಲಾಯಿತು ಸರ್. ಈ ಪ್ರಶಸ್ತಿ ಬಂದದ ಕುರಿತು ಮತ್ತೆ ಇನ್ಯಾವ್ದಾದ್ರು ಪ್ರಶಸ್ತಿ ಬಹುಮಾನಗಳು ತಮಗೆ ಬಂದಂತ ಸಂದರ್ಭದಲ್ಲಿ ಈ ಕಲೆಯಲ್ಲಿ ತೊಡಸ್ಕೊಂಡು ಇನ್ನೆಷ್ಟು ಸಾಧನೆ ಮಾಡೋ ನಿಟ್ಟಲ್ಲಿ ಎಷ್ಟೆಲ್ಲ ಜವಾಬ್ದಾರಿಗಳನ್ನು ಕೊಡ್ತಾ ಇದೆ ಸರ್?
0: ಸರ್, ನಾವು ಕಲಾವಿದರಾಗಿ ಹೊರಹೊಮ್ಮುದ್ದೆ ಕಡಿಮೆ ಅವಧಿಲಿ, ಹಾಗಾಗಿ ನಮಗೆ ಸುಮಾರು ಸನ್ಮಾನಗಳು ಮತ್ತೆ ನಮ್ಮ ಮೇಲೆ ಪ್ರಶಂಸೆಗಳು ಎಲ್ಲ ಸಿಕ್ಕಿದ್ದಾವೆ. ಪ್ರಶಸ್ತಿ ಅಂತ ಸಿಕ್ಕಿದ್ದದು ಒಂದೇನೆ, ಕನ್ನಡ ಜಾನಪದ ಪರಿಷತ್ತು ನಮ್ಮ ಕೆಲಸವನ್ನು ನೋಡಿ ನಮಗೆ ಪ್ರಶಸ್ತಿಯನ್ನು, ಜಾನಪದ ಯುವ ಪ್ರಪಂಚ ಪ್ರಶಸ್ತಿಯನ್ನು ನಮಗೆ ನೀಡಿತು 2025. ಭಾಳ ಖುಷಿ ಇದೆ ಸರ್. ಜೊತೆಗೆ ಅವರು ನಮಗೆ ಜವಾಬ್ದಾರಿನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಈಗ ಅವ್ರು ಕೊಟ್ಟರು ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಾಗಲಿ, ಅಥವಾ ಅವ್ರು ಕೊಟ್ಟರು ಅಂತ ಅದನ್ನೇ ದೊಡ್ಡ ಕಿರೀಟ ಅಂತ ಕೂತ್ಕೊಳ್ಳೋದಾಗಲಿ,

0: ಕಷ್ಟ ಆಗ್ತದೆ, ಅವರು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತ ನಾವು ಭಾವಿಸಿದ್ದೀವಿ. ಗಾಯನ ಕ್ಷೇತ್ರ ಆಗ್ಬೋದು ಮತ್ತೆ ಜನಪದ ಕಲೆಗಳ ಕ್ಷೇತ್ರ ಆಗ್ಬೋದು, ಈ ಎಲ್ಲ ಕ್ಷೇತ್ರದಲ್ಲೂ ಇನ್ನೂ ಮತ್ತಷ್ಟು ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನಮಗಿದೆ. ಹಾಗಾಗಿ ಸೋಮಶೇಖರ್ ಮತ್ತೆ ನಾವು ಇಬ್ರು ಸೇರಿ ಪದ ಜನಪದ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ನ ಮಾಡಿಕೊಂಡು ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಮೂಲಮಟ್ಟು ಏನಿದೆ ಆ ಸಂಸ್ಕೃತಿಯನ್ನ ಉಳಿಸ್ಬೇಕು, ಆ ಸಂಸ್ಕೃತಿಯನ್ನ ಕಲಿಸ್ಬೇಕು, ಜನಪದ ಸಂಸ್ಕೃತಿಯನ್ನ ಜನಕ್ಕೆ ಬಿತ್ತಬೇಕು, ಈ ಮುಖಾಂತರ ಜನಪದವನ್ನ ಉಳಿಸುವಂತ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇಬ್ರು ಸೇರಿ ನಾವು ಅದನ್ನ ದುಡಿತಾ ಇದ್ದೀವಿ ಸರ್.
1: ತಮ್ಮೆಲ್ಲ ಮುಂದಿನ ಜನಪದ ಕ್ಷೇತ್ರದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಶುಭ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್.
0: ಧನ್ಯವಾದಗಳು ಸರ್.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ತಮ್ಮ ಈ ಜನಪದ ಕ್ಷೇತ್ರದಲ್ಲಿ ತೊಡಸ್ಕೊಳ್ಳಿಕ್ಕೆ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಬಂದ್ರಿ. ಈ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೆ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನದಿನ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ಜನಪದ ಸಾಹಿತ್ಯ ಆಗಿರ್ಬೋದು ಜನಪದ ಕಲೆಗಳ ಮಹತ್ವವನ್ನು ಕುರಿತು ಏನು ಕಿವಿ ಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರ ಸರ್?
0: ನಾನು ಹೇಳೋದು ಏನಪ್ಪ ಅಂತಂದ್ರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಜನಧ್ವನಿ ಬಾನುಲಿ ಕೇಂದ್ರದವರು. ಸಮುದಾಯಕ್ಕೋಸ್ಕರ ಮಾಡ್ತಾ ಇರತಕ್ಕಂತ ಕೆಲಸ ನಾನು ಇಲ್ಲಿ ನೋಡಿದೆ. ಸಮುದಾಯದ ಆರೋಗ್ಯಕ್ಕಾಗಿ, ಸಮುದಾಯದ ಜಾಗೃತಿಗಾಗಿ, ಮತ್ತೆ ಅವರನ್ನು ಒಗ್ಗೂಡಿಸೋದಕ್ಕಾಗಿ, ಅವರ ಆರೋಗ್ಯಕ್ಕಾಗಿ, ಎಲ್ಲ ರೀತಿಯಿಂದನೂ ಸಮುದಾಯಕ್ಕೆ ಒಳ್ಳೇದಾಗುವಂತ ಕೆಲಸವನ್ನ ಪ್ರಸಾರ ಮಾಡೋದ್ರ ಮುಖಾಂತರ ಮಾಡ್ತಾ ಇದ್ದೀರಿ. ನಾನು ಜನಧ್ವನಿ ಮುಖಾಂತರ ಸಮುದಾಯಕ್ಕೆ ಯುವ ಜನತೆಗೆ ಹೇಳೋದೇನಪ್ಪ ಅಂತಂದ್ರೆ, ಮೊದಲು ಮಕ್ಕಳಿಗೆ ಮೊಬೈಲ್ ಕೊಡೋದನ್ನ ನಿಲ್ಲಿಸ್ಬೇಕು. ಯಾಕಂತಂದ್ರೆ ಆ ಮೊಬೈಲಿಂದ ಆಗ್ತಕ್ಕಂಥ ಸಮಸ್ಯೆ ಇದೆಯಲ್ಲ, ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಈಗ ಚಿಕ್ಕ ಮಕ್ಕಳಿಗೆ, ಒಬ್ಬ ತಾಯಿ ಆಗ್ಬೋದು ಒಬ್ಬ ಅಜ್ಜಿ ಆಗ್ಬೋದು, ಮಕ್ಕಳಿಗೆ ಮೊಬೈಲ್ ಕೊಡ್ತಾರ? ಇಲ್ಲ. ನಮ್ಮ ಗ್ರಾಮೀಣ ಸೊಗಡಿನಲ್ಲಿ, ನಮ್ಮ ಗ್ರಾಮೀಣರಲ್ಲಿ ಹೇಗಿತ್ತು, ಬಹಳ ಚೆನ್ನಾಗಿತ್ತು. ಜನಪದವಾದಂಥ ಸಾಹಿತ್ಯ ತುಂಬಾ ತುಂಬಿದೆ ನಮ್ಮ ಸಂಸ್ಕೃತಿಯೊಳಗಡೆ. ಜನಪದ ಸಾಹಿತ್ಯ ಅಗಾಧವಾಗಿ ಬೆಳೆದು ತುಂಬಿದೆ. ಇದನ್ನ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರ ಮುಖಾಂತರ, ಚಿಕ್ಕಂದ್ರಿಂದ ಹೇಳ್ಕೊಡೋದ್ರ ಮುಖಾಂತರ ಅವರಲ್ಲಿ ಕ್ರಿಯೇಟಿವಿಟಿನ, ಒಂದು ಕಲೆನ, ಒಂದು ಸಂಸ್ಕೃತಿನ ಬೆಳೆಸುವಂತ ಕೆಲಸವನ್ನ ಮಾಡಬೇಕು. ಈ ಮೊಬೈಲ್ ಕೊಟ್ರೆ ಏನಾಯ್ತದೆ ಅಂತಂದ್ರೆ, ಮಾನಸಿಕವಾಗಿ ಆರೋಗ್ಯ ಕೆಡ್ತದೆ, ದೈಹಿಕವಾಗಿ ಆರೋಗ್ಯ ಕೆಡ್ತದೆ, ಅವರು ಅಂಗವಿಕಲರಾಗ್ತಾರೆ. ಇವು ತುಂಬಾ ಜನ, ಈಗ ನೋಡಿ ಸಾವಿರಾರು ಜನ ಸಾಮಾಜಿಕ ಜಾಲತಾಣಗಳಲ್ಲಾಗ್ಬೋದು, ಟಿವಿ ಮಾಧ್ಯಮಗಳಾಗ್ಬೋದು, ಪತ್ರಿಕಾ ಮಾಧ್ಯಮಗಳಲ್ಲಾಗ್ಬೋದು, ದಾಖಲೆ ಆಗ್ತಾ ಇದೆ, ವರದಿ ಆಗ್ತಾ ಇದೆ. ಎಲ್ಲ ಕಡೆ ಸಾವಿರಾರು ಜನ ಮೊಬೈಲಿಂದ ಸಾಯ್ತಕ್ಕಂಥದ್ದು, ಮೊಬೈಲ್ ಗೀಳಿಂದ ಸಾಯ್ತಕ್ಕಂಥದ್ದು, ಮೊಬೈಲ್ನಿಂದ ಅಂಗವಿಕಲರಾಗಿ ಹುಟ್ಟುತ್ತಾ ಇರ್ತಕ್ಕಂಥದ್ದು, ಇದೆಲ್ಲವನ್ನ ನಾವು ಹಾಗಾಗಿ ಅದನ್ನು ಬಿಟ್ಟು ತಾಯಿ ಆದಂಥವರು ಮಕ್ಕಳಿಗೆ ದೂರ ಆಡೋದ್ರ ಮುಖಾಂತರ, ಮಕ್ಕಳ ಗೀತೆಗಳು ಬೇಕಾದಷ್ಟಿದ್ದೇವೆ, ಲಾಲಿ ಆಡೋದ್ರ ಮುಖಾಂತರ ಆಡ್ಬೋದು. ಈಗ ಒಂದು ಉದಾಹರಣೆಗೆ ಅಂತಂದ್ರೆ, ಮಗುನ ಮಲಗಿಸ್ಬೇಕು ಅಂತಂದ್ರೆ ತಾಯಿಗೆ ಸಾಕಾಗಿರ್ತದೆ ಮಲಗಿಸಿ ಮಲಗಿಸಿ, ಆಯಾಸವನ್ನ ಅವಳು ಮರೆತು ಮಗು ಕಡೆ ಗಮನ ಕೊಡ್ಲಿಕ್ಕೆ ಜನಪದ ಗೀತೆ ಕಟ್ಟಿದ್ದಾಳೆ. ಉದಾಹರಣೆಗೆ ಯಾವ್ದಪ್ಪ ಅಂತಂದ್ರೆ, ತೂಗಿ ತೂಗಿ ತೋಳೆಲ್ಲ ಸರ್ತೋಯ್ತು, ಜೋ ಜೋ ಜೋ ಜೋಗುಳ ಹಾಡುವೆ ಸುಮ್ಮನೆ ಮಲಗು, ಜೋ ಜೋ ಅಲ್ಲಿ ನೋಡು ಅಮ್ಮ ಇಲ್ಲಿ ನೋಡು ಗುಮ್ಮ, ಜೋ ಜೋ ಜೋ ಗುಮ್ಮ ಬರುವನು ಸುಮ್ಮನೆ ಮಲಗು, ಜೋ ಜೋ. ಹೀಗೆ ಆ ಸ್ಥಳದಲ್ಲಿ ಯಾರಿರ್ತಾರೆ ಅವ್ರನ್ನ ನೋಡ್ಕೊಂಡು ಆಡ್ತಕ್ಕಂಥದ್ದು ಆ ತಾಯಿ ಮೇಲೆ ಇದೆ, ತಂದೆ ಮೇಲಿದೆ, ಅಪ್ಪಾಜಿ ಮೇಲಿದೆ, ಅಜ್ಜಿ ಮೇಲಿದೆ, ಒಂಥರ ಸೃಜನಾತ್ಮಕವಾಗಿ ಅಲ್ಲೇ ಆಶುಕವಿ ಆಗ್ಬಿಡ್ತಾರೆ ಮಕ್ಕಳು. ಇಂಥ ಸಾಹಿತ್ಯ ನಮ್ಮ ಜನಪದದೊಳಗಡೆ ತುಂಬಾ ಅಗಾಧವಾಗಿದೆ. ಇದನ್ನ ಸಮುದಾಯದಲ್ಲಿ ಇರ್ತಕ್ಕಂಥ ಪ್ರತಿ ತಾಯಿಯಂದ್ರೂ ಜನಪದ ಗೀತೆಗಳನ್ನ ಹಾಡೋದ್ರ ಮುಖಾಂತರ ಮಕ್ಕಳಿಗೆ ಒಂದು ಮನರಂಜನೆ ಕೊಟ್ಟು ಮಕ್ಕಳನ್ನ ಸಹಜವಾಗಿಯೇ ಸಾಕುವಂತ ಪ್ರಕ್ರಿಯೆಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಮಾತು ಸರ್.
1: ಬಹಳ ಸಂತೋಷ ಸರ್, ಬಹಳ ಉಪಯುಕ್ತ ಮಾಹಿತಿಗಳನ್ನು ಒಳಗೊಂಡಂತೆ ಈ ಜನಪದ ಸಾಹಿತ್ಯದ ಒಂದು ವೈಶಿಷ್ಟ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಒಳಗೊಂಡಂತೆ ಸಾಕಷ್ಟು ವಿಚಾರಗಳನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಳ್ತಾ ಬಂದ್ರಿ. ತಮ್ಮ ಬಾಲ್ಯ ಹಾಗೂ ಶಾಲಾ ಜೀವನದ ಅನುಭವ ಆಗಿರ್ಬೋದು, ಆರಂಭದಲ್ಲಿ ಶೈಕ್ಷಣಿಕವಾಗಿ ತೊಡಸ್ಕೊಳ್ತಾ ಏನೆಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತಾ ಬಂದ್ರಿ, ಮೂಲದ ಶಿಕ್ಷಣದ ಸಂದರ್ಭದಲ್ಲಿ ಈ ಜನಪದ ಕಲೆಗಳು ಯಾವ ರೀತಿ ತಮ್ಮನ್ನು ಆಕರ್ಷಿಸ್ತು, ಯಾವ ರೀತಿ ಎಲ್ಲ ತೊಡಸ್ಕೊಳ್ತಾ ಬಂದ್ರಿ, ಜೊತೆಗೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮ ಈ ಜನಪದ ಕಲಾ ಪ್ರತಿಭೆಗಳನ್ನು ತಾವು ಪ್ರದರ್ಶಿಸ್ತಾ ಬರ್ತಾ ಇರೋದು ಕುರಿತು ಆಗಿರ್ಬೋದು, ಪ್ರಸ್ತುತ ಈ ಜನಪದ ಕಲೆಗಳನ್ನು ಇತರರಿಗೆ ಕಲಿಸುವಂಥ ಕೆಲಸವನ್ನು ಮಾಡ್ತಾ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗ್ತಾ ಬರ್ತಾ ಇರೋ ಕುರಿತು ಹಲವಾರು ವಿಚಾರಗಳನ್ನು, ಹಾಗೆಯೇ ಈ ಜನಪದ ಸಾಹಿತ್ಯದ ಶ್ರೀಮಂತಿಕೆಯ ಕುರಿತು ನಮ್ಮ ಕೇಳುಗರಲ್ಲಿ ತಾವು ಅರಿವನ್ನು ಮೂಡಿಸಿದಕ್ಕೆ, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ಧನ್ಯವಾದಗಳು ಸರ್.
1: ಸರ್, ಈ ಜನಪದ ಕ್ಷೇತ್ರದಲ್ಲಿ ತಮಗೆ ಮತ್ತಷ್ಟು ಯಶಸ್ಸು

0: ಇಲ್ಲಿ ಮುಂದಿನ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್.
1: ಧನ್ಯವಾದಗಳು ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ. ಸಾಕಷ್ಟು ವರ್ಷಗಳಿಂದ ಜನಪದ ಗಾಯನ, ನೃತ್ಯ, ಕಂಸಾಳೆ, ಡೊಳ್ಳು ಕುಣಿತ ಹಾಗೂ ಪೂಜಾ ಕುಣಿತ ಕಲಾ ಪ್ರತಿಭೆಯ ಜೊತೆಗೆ ವಿವಿಧ ರೀತಿಯ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುತ್ತಾ ಪುಸ್ತಕಗಳನ್ನು ಬರೆಯುತ್ತಾ ಪ್ರಶಸ್ತಿ ಬಹುಮಾನಗಳಿಗೆ ಭಾಜನರಾಗುತ್ತಾ ಬರುತ್ತಿರುವಂತಹ ಮೂಲತಃ ನಂಜನಗೂಡು ತಾಲೂಕಿನ ಡಾಕ್ಟರ್ ಎಂ ಮಾದೇವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.